ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಜ್ಯೇಷ್ಠಮಾಸದ 20ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠಮಾಸ ಕೃಷ್ಣಪಕ್ಷದ ದಶಮಿ ಅಂದರೆ 2026 ಇಸವಿ ಜೂನ್ ತಿಂಗಳ 10ನೇ ತಾರೀಕು ಬುಧವಾರ. ಈಗ ವೇಳೆ 5:58:44. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ನಿಮ್ಮ ರೇಡಿಯೋ ಗೆಳತಿ ಕವಿತಾ ಮಾಡುವ ನಮಸ್ಕಾರ ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:01. ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಬಿಎಂ ಭಾರತಿ ಅವರಿಂದ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಒಎಲ್ ನಾಗಭೂಷಣ ಸ್ವಾಮಿ. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ಈ ಬೆಳಿಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. ಸಿಡಿಎಸಿ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ಸೇವಾವಾಹಿನಿ. 7:45, 8:45 ಮಧ್ಯಾಹ್ನ, 2:40 ರಾತ್ರಿ 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ಈ ಬೆಳಿಗ್ಗೆ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗೋಡ್ಕಿಂಡಿ ಅವರ ಬಾನ್ಸುರಿ ವಾದನ ಹಾಗೂ ಪ್ರಕಾಶ್ ಸೊಂಟಕೆ ಅವರ ಹವಾಯಿನ್ ಗಿಟಾರ್ ವಾದನದ ಜುಗಲ್ಬಂದಿ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ. ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಕಾವ್ಯ ಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಸ್ನೇಹ ಟಿಎಸ್ ಅವರು ಹಾಡಿರುವ ದೇವರ ನಾಮ. 12:45 ಜನಪದ ಸಂಗೀತ. ಚಾಮರಾಜನಗರ ಜಿಲ್ಲೆ ಜ್ಯೋತಿ ಗೌಡಪ್ಪನಪುರದ ರಾಜಮ್ಮ ಮತ್ತು ಸಂಗಡಿಗರಿಂದ ಚಾಮುಂಡಿ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಆಟಿಕೆಗಳ ನವೋದ್ಯಮ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಭೂಮಿಕಾ ಅರುಣ್ ಅವರಿಂದ. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಲಿದ್ದೀರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ, ಎನ್ಸಿಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ. ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಮೈಸೂರಿನ ಚಂದ್ರಕಲಾ ಸ್ವರ ಸಂಗೀತ ಬಳಗದ ಸದಸ್ಯರು. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕೆಲವು ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಈಗ ಕೇಳೋಣ ಎಂ ವೆಂಕಟೇಶ್ ಕುಮಾರ್ ಹಾಡಿರುವ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ, ರಚನೆ ಕನಕದಾಸರು.

ಕಾರ್ಯಕ್ರಮದ ಕಡೆಯದಾಗಿ ವಿಸಿ ಐರ್ಸಂಗ್ ವಿರಚಿತ ಜಯ ಜಯತು ಜಯ ದೇವಿ ಜಯ ಭಾರತಾಂಬೆ ಗಾಯಕಿ ಜಿ ಪುಷ್ಪಲತಾ.

ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ವೇಳೆ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಕೇಳಲಿದ್ದೀರಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.

0: ಆಕಾಶವಾಣಿ ಬಿಎಂ ಭಾರತಿಯವರಿಂದ ಚಿಂತನ ಕೇಳುವಿರಿ.
1: ನಮ್ಮ ಪ್ರತಿನಿತ್ಯದ ಮಾತುಕತೆಯ ನಡುವೆ ಆಗಾಗ ಅವಕಾಶ ಎಂಬ ಪದದ ಬಳಕೆಯಾಗುತ್ತಿರುತ್ತದೆ. ನನಗೂ ಏನಾದರೂ ಸಾಧಿಸಬೇಕು ಅಂತ ಆಸೆ ಇತ್ತು, ಕನಸಿತ್ತು, ಆದರೆ ಆಗಲೇ ಇಲ್ಲ, ನನಗೆ ಅವಕಾಶಗಳೇ ಸಿಗಲಿಲ್ಲ ಎನ್ನುತ್ತಿರುತ್ತಾರೆ. ಮತ್ತೆ ಕೆಲವರು ಎಲ್ಲ ಥರದ ಅವಕಾಶಗಳು ನನ್ನನ್ನು ಹುಡುಕಿಕೊಂಡು ಬಂದವು, ನಾನು ಯಾರ ಬಳಿಯೂ ಅವಕಾಶ ಕೇಳಲಿಲ್ಲ, ಒಂದೊಂದಾಗಿ ಅವೇ ನನ್ನನ್ನು ಅರಸಿಕೊಂಡು ಬಂದವು ಎನ್ನುತ್ತಾರೆ. ಇನ್ನು ಕೆಲವರು ಯಾವುದಾದರೂ ಅವಕಾಶ ಸಿಗಬಹುದೇನೋ, ಯಾರಾದರೂ ಕೊಡಬಹುದೇನೋ, ಹುಡುಕಿಕೊಂಡು ಬರಬಹುದೇನೋ ಅಂತ ಯೋಚಿಸುತ್ತಾ ಕುಳಿತರೆ ಯಾವುದೂ ಹುಡುಕಿಕೊಂಡು ಬರುವುದಿಲ್ಲ. ನಮಗೆ ಬೇಕಾದದ್ದನ್ನು ಕಷ್ಟಪಟ್ಟು ಇಷ್ಟಪಟ್ಟು ಮುನ್ನುಗ್ಗಿ ಪಡೆದುಕೊಳ್ಳಬೇಕು. ಎಷ್ಟು ದಿನ, ಎಷ್ಟು ವರ್ಷ, ಯಾರು, ಯಾಕಾಗಿ ನಮ್ಮನ್ನು ಹುಡುಕಿಕೊಂಡು ಬಂದು ಅವಕಾಶ ಮಾಡಿಕೊಡುತ್ತಾರೆ ಎಂಬಿತ್ಯಾದಿ ಪ್ರಶ್ನೆಗಳು ಸಹಜವಾಗಿ ಮೂಡಿ ಮರೆಯಾಗುವುದಿದೆ. ಆದರೆ ಲೆಕ್ಕವಿಲ್ಲದಷ್ಟು ಜನ ಸಿಕ್ಕಿದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳದೆ ಉದಾಸೀನ ಮಾಡಿ ಮುಂದಕ್ಕೆ ಹಾಕುವುದು ಇದೆ. ಇದಕ್ಕೊಂದು ನಿದರ್ಶನ ಹೀಗಿದೆ. ಬಹಳ ವರ್ಷಗಳ ಹಿಂದಿನ ಮಾತು, ಒಂದು ಹಳ್ಳಿಯ ಬದುಕು. ಬಿಸಿರಕ್ತದ ಒಬ್ಬ ಯುವಕ, ಅಲ್ಲೊಬ್ಬ ಜಮೀನುದಾರ, ಅವನಿಗೊಬ್ಬಳು ಪುತ್ರಿ. ಆಕೆ ಕೆರೆಯೇರಿ ಮೇಲೆ ಅಲೆದಾಡುತ್ತಿದ್ದಾಗ ಯುವಕ ನೋಡಿದ, ವಿವಾಹವಾಗುವ ಬಯಕೆಯನ್ನು ವ್ಯಕ್ತಪಡಿಸಿದ. ಯುವತಿ ಅಂದಳು, ಸರಿ ಸರಿ, ಬಂದು ನಮ್ಮ ತಂದೆಯ ಬಳಿ ಮಾತಾಡು. ಮರುದಿನ ಯುವಕ ಗಟ್ಟಿ ಮನಸ್ಸು ಮಾಡಿಕೊಂಡು ಹುಡುಗಿಯ ತಂದೆಯ ಮುಂದೆ, ತಮ್ಮ ಪುತ್ರಿಯನ್ನು ಮನಸಾರಿ ಒಪ್ಪಿದ್ದೇನೆ, ವಿವಾಹಕ್ಕೆ ಅವಕಾಶ ನೀಡಿ ಹರಸಿ ಎಂದು ಕಾಲಿಗೆ ಬಿದ್ದ. ನನ್ನ ಮಗಳು ಒಪ್ಪಿದ ಮೇಲೆ ಆಯಿತು, ಆದರೆ ನೀನು ನನ್ನ ಒಂದು ಪರೀಕ್ಷೆಯಲ್ಲಿ ಗೆಲ್ಲಬೇಕು. ನಿನ್ನ ಶಕ್ತಿಯನ್ನು ನಾನು ಪರೀಕ್ಷೆ ಮಾಡಬೇಕು. ಮಾತ್ರವಲ್ಲ, ಕೊಟ್ಟ ಅವಕಾಶವನ್ನು ನೀನು ಹೇಗೆ ಸದುಪಯೋಗ ಮಾಡಿಕೊಳ್ಳುತ್ತೀಯಾ ಎಂಬುದನ್ನು ನೋಡಬೇಕು. ನೋಡು, ನನ್ನ ಬಳಿ 3 ಎತ್ತುಗಳಿವೆ. ಬಯಲು ಪ್ರದೇಶದಲ್ಲಿ ನೀನು ಅವುಗಳನ್ನು ಎದುರಿಸಬೇಕು. 3 ಎತ್ತುಗಳಲ್ಲಿ ಒಂದರ ಬಾಲವನ್ನು ನೀನು ಹಿಡಿದರೂ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟು ವಿವಾಹ ಮಾಡುತ್ತೇನೆ ಎಂದನು. ಹೋರಿಯ ಬಾಲ ಹಿಡಿಯುವುದು ಇದಾವ ಮಹಾಪರೀಕ್ಷೆ? ಇದು ಒಂದು ಅವಕಾಶವೇ? ಯುವಕ ಈಗ ಮೊದಲಿಗೆ ಭುಜ ತಟ್ಟಿಕೊಂಡು ತೊಡೆ ತಟ್ಟಿದ. ಕೊಟ್ಟಿಗೆಯ ಬಾಗಿಲು ತೆಗೆಯಿತು. ದೊಡ್ಡ ಹೋರಿ ಗತ್ತೋ ಟಿವಿಯೋ ನುಗ್ಗಿ ಬಂದೇ ಬಿಟ್ಟಿತು. ಯುವಕ ಒಮ್ಮೆಲೆ ಗಾಬರಿಯಾದ. ಇದು ಮೊದಲನೇ ಹೋರಿ, ಇನ್ನೂ ಎರಡಿವೆಯಲ್ಲ, ಹೋದರೆ ಹೋಗಲಿ ಅಂತ ಸುಮ್ಮನೆ ನಿಂತ. ಎರಡನೇ ಬಾರಿ ಕೊಟ್ಟಿಗೆಯ ಬಾಲು ತೆಗೆದಾಗ ಮತ್ತೊಂದು ದೊಡ್ಡ ಹೋರಿ ನುಗ್ಗಿ ಬಂತು. ಈಗಲೂ ತರುಣ, 3 ಹೋರಿ ಇದೆಯಲ್ಲ, ಅದರ ಬಾಲವನ್ನು ಹಿಡಿದರೆ ಆಯಿತು ಎಂದುಕೊಂಡ. ಸುಮ್ಮನೆ ನಿಂತ. 3 ಬಾರಿ ಕೊಟ್ಟಿಗೆಯ ಬಾಗಿಲು ತೆಗೆದಾಗ ಮತ್ತೊಂದು ಹೋರಿ ಬಂತು. ಮೊದಲ ಮತ್ತು ಎರಡನೇ ಹೋರಿಗಳಿಗಿಂತ ಇದು ಸ್ವಲ್ಪ ಸಣ್ಣದಾಗಿತ್ತು. ತರುಣ ಈಗ ಮುಗುಳ್ನಗೆ ಬೀರಿದ. ಒಂದು ಹಿಡಿ ಹುಲ್ಲು ಕೈಗೆತ್ತಿಕೊಂಡು ಹೋರಿಯ ಕಡೆ ತೋರಿಸುತ್ತಾ, ಬಾ ಬಾ ಎಂದು ಕರೆದ. ಅದಕ್ಕೆ ಹುಲ್ಲು ಕೊಟ್ಟು ಇನ್ನೇನು ಬಾಲ ಹಿಡಿಯಬೇಕೆಂದು ಬಾಲದ ಹತ್ತಿರ ಕೈ ಹಾಕಿದ. ಆದರೆ ಆ ಹೋರಿಗೆ ಬಾಲವೇ ಇರಲಿಲ್ಲ. ಇದ್ದರೂ ಇವನ ಕೈಗೆ ಸಿಗಲಾರದಷ್ಟು ಸಣ್ಣದಿತ್ತು. ಯಾವುದೋ ಕಾರಣದಿಂದ ಅದರ ಬಾಲವನ್ನು ಕತ್ತರಿಸಿ ಹಾಕಲಾಗಿತ್ತು. ತರುಣ ಅವಕಾಶಗಳನ್ನು ಮುಂದಕ್ಕೆ ಹಾಕಿದ ಪರಿಣಾಮ ಹೋರಿಯ ಬಾಲವನ್ನು ಹಿಡಿಯಲಾಗಲಿಲ್ಲ. ಮಾತಿನ ಪ್ರಕಾರ ಮದುವೆ ನಿಂತು ಹೋಯಿತು. ಯುವಕನಿಗೆ ಬಹಳ ನಿರಾಸೆಯಾಯಿತು. ಸಿಕ್ಕಿದ ಅವಕಾಶವನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಳ್ಳುವುದು, ಹಿಡಿದ ಕೆಲಸವನ್ನು ಮಾಡಿ ಮುಗಿಸುವುದು, ಅದರಲ್ಲಿ ಆನಂದ ಪಡುವುದು ಎಷ್ಟರ ಮಟ್ಟಿಗೆ ವಿಶಿಷ್ಟವೋ ಅಷ್ಟೇ ವಿರಳ ಗುಣವೂ ಹೌದು. ನಾಳೆ ಮಾಡಿದರಾಯಿತು, ಇನ್ನೂ ಸಮಯವಿದೆಯಲ್ಲ ಎಂದು ನಮ್ಮ ಅವಕಾಶಗಳನ್ನು ಮುಂದಕ್ಕೆ ಹಾಕುತ್ತೇವೆ, ಕೈ ಬಿಡುತ್ತೇವೆ, ಕಳೆದುಕೊಳ್ಳುತ್ತೇವೆ. ಚಾಣಕ್ಯ ತನ್ನ ನೀತಿ ಸೂತ್ರದಲ್ಲಿ ಕಾರ್ಯಾಂತರೇ ದೀರ್ಘ ಸೂತ್ರಾನಾನ ಕರ್ತವ್ಯ ಎಂದು ಹೇಳಿದ್ದಾರೆ. ಕೆಲಸದ ನಡುವೆ ಆಲಸ್ಯ, ಮುಂದೂಡುವಿಕೆ ಕರ್ತವ್ಯಕ್ಕೆ ಅಡ್ಡಿಯೇ ಸರಿ, ಕರ್ತವ್ಯ ಲೋಪದಿಂದ ಕಾರ್ಯಸಿದ್ಧಿಯಾಗದು ಎಂದಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿ ಅವಕಾಶವನ್ನು ಕೊನೆಯ ಅವಕಾಶ ಎಂದು ತಿಳಿದು ಸಾಧಿಸಬೇಕು. ಪರೀಕ್ಷೆ, ಟೆಸ್ಟುಗಳ ಸಂಖ್ಯೆ ಹೆಚ್ಚುತ್ತಿರುವ ಹೊತ್ತಿನಲ್ಲಿ ಇನ್ನೊಮ್ಮೆ ಬರೆದರಾಯಿತು, ಓದಿದರಾಯಿತು, 3-4 ಪರೀಕ್ಷೆಗಳಿವೆ ಎಲ್ಲ ವರ್ಷಕ್ಕೆ, ಪರೀಕ್ಷೆಗಳು ಬಂದೇ ಬರುತ್ತವೆ, ಮೌಲ್ಯಮಾಪನ, ಮರುಮೌಲ್ಯಮಾಪನ ಇವುಗಳ ಗೊಡವೆಗೆ ಹೋಗದೆ ಪರೀಕ್ಷಾ ಸಿದ್ಧತಾ ಕಾರ್ಯದಲ್ಲಿ ತಮಗೆ ಸಿಕ್ಕ ಒಂದೇ ಒಂದು ಅವಕಾಶ ಸಾಕು ಎಂದು ದೃಢ ನಿರ್ಧಾರ ಮಾಡಬೇಕು ಮತ್ತು ಸಾಧಿಸಬೇಕು. ನಾಳೆಯ ಕೆಲಸವನ್ನು ಇಂದೇ ಮಾಡಬೇಕು. ಇದು ವಿದ್ಯಾರ್ಥಿಗಳ ಆದ್ಯ ಕರ್ತವ್ಯವಾಗಬೇಕು.
0: ಇದುವರೆಗೂ ಬಿಎಂ ಭಾರತಿಯವರ ಚಿಂತನಾ ಪ್ರಸಾರವಾಯಿತು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಈಗ ವೇಳೆ 6:35.
3: ಆಕಾಶವಾಣಿ ಮೈಸೂರು. ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಈ ದಿನ ಚನ್ನಬಸವಣ್ಣನವರ ವಚನವನ್ನು ನೋಡೋಣ. ಚನ್ನಬಸವಣ್ಣನವರು ಧಾರ್ಮಿಕ ಸಂಗತಿಗಳ ಬಗ್ಗೆ ಅತ್ಯಂತ ಖಚಿತವಾದ ನಿಲುವುಗಳನ್ನು ವ್ಯಕ್ತಪಡಿಸುವ ವಚನಗಳನ್ನು ಬರೆದಿದ್ದಾರೆ. ಈ ಹೊತ್ತಿನ ವಚನ ಇದು: ಧರೆಗೆ ಸೂತಕ ಉಂಟೆ, ವಾರಿಧಿಗೆ ಹೊಲೆಯುಂಟೆ, ಉರಿಯುವ ಅನಲಂಗೆ ಜಾತಿಭೇದ ಉಂಟೆ, ಹರಿದು ಚಲಿಸುವ ಅನಿಲಂಗೆ ಸೀಮೆಯುಂಟೆ, ಆಕಾಶಕ್ಕೆ ದಾರಿ ಮೇರೆಯುಂಟೆ, ಇನಿತರಿಂದ ಒದಗಿದ ಘಟವನು ಆರು ಹೊಲ್ಲೆಂಬರು, ಸಾರವು ಕರ್ಮ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣಂಗೆ. ನೋಡಿ, ಭೂಮಿಗೆ ಸೂತಕವಿದೆಯೇ, ಸಮುದ್ರಕ್ಕೆ ಸೂತಕವಿದೆಯೇ, ಬೆಂಕಿ ಜಾತಿಭೇದವನ್ನು ಮಾಡುತ್ತದೆಯೇ, ಗಾಳಿಗೆ ಗಡಿರೇಖೆಗಳಿವೆಯೇ, ಆಕಾಶಕ್ಕೆ ದಾರಿಯಾಗಲಿ ಮಿತಿಯಾಗಲಿ ಇದೆಯೇ? ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಎನ್ನುವ ಐದು ಮೂಲ ಸಾಮಗ್ರಿಗಳಿಗೆ ಯಾವ ಭೇದ ಭಾವವೂ ಇಲ್ಲ. ಹಾಗಿರುವಾಗ ಈ ಮೂಲ ವಸ್ತುಗಳಿಂದ ಆಗಿರುವ ಮನುಷ್ಯ ದೇಹಗಳಲ್ಲಿ ಹೊಲೆ ಮುಟ್ಟಬಾರದು ಅನ್ನುವಂಥ ಸೂತಕ ಯಾಕೆ? ಕೂಡಲ ಚನ್ನಸಂಗನ ಶರಣರಿಗೆ ಯಾವ ಸೂತಕವೂ ಯಾವ ಕರ್ಮವೂ ಇಲ್ಲ. ಸೂತಕ ಮೈಲಿಗೆ ಮುಟ್ಟಬಾರದು ಅನ್ನುವಂಥ ನಿಷೇಧಗಳೆಲ್ಲ ಮನುಷ್ಯರು ಮಾಡಿಕೊಂಡದ್ದು. ಮನುಷ್ಯರೆಲ್ಲರೂ ರೂಪುಗೊಳ್ಳುವುದಕ್ಕೆ ಕಾರಣವಾದ ಮೂಲ ಸಾಮಗ್ರಿಗಳಿವೆಯಲ್ಲ, ಅವುಗಳಲ್ಲಿ ಯಾವ ಭೇದ ಭಾವ ಇಲ್ಲ. ಎಲ್ಲ ಮೂಲ ಸಾಮಗ್ರಿಗಳ ಗುಣ ಸ್ವಭಾವ ಬೇರೆ ಬೇರೆ, ಆದರೂ ಅವುಗಳಲ್ಲಿ ಒಂದು ಹೆಚ್ಚು ಇನ್ನೊಂದು ಕಡಿಮೆ ಎಂಬ ಭೇದವಿಲ್ಲ. ಜಾತಿಯೂ ಸೇರಿದ ಹಾಗೆ ಮೇಲು ಕೀಳು ಅನ್ನುವ ವಿಂಗಡಣೆಯು ನಾವೇ ಮಾಡಿಕೊಂಡದ್ದೇ ಹೊರತು ಸಹಜವಲ್ಲ, ನಿಜವೂ ಅಲ್ಲ. ಈ ತಿಳಿವಳಿಕೆ ನಮ್ಮ ಹೃದಯಕ್ಕೆ ಇಳಿಯಬೇಕು, ಮನೋಗತವಾಗಬೇಕು, ಭಾವದಲ್ಲೂ ಸೇರಿ ಹೋಗಬೇಕು. ಹೀಗೆ ಸಮತೆ ನಮ್ಮನ್ನೆಲ್ಲ ಆವರಿಸಿಕೊಳ್ಳುವುದೇ ಜ್ಞಾನೋದಯ ಎಂದು ಈ ವಚನ ಹೇಳುವಂತೆ ಕಾಣುತ್ತದೆ. ನಾವು ಯಾವುದನ್ನು ಧರ್ಮ ಎಂದು ಸಾಮಾನ್ಯವಾಗಿ ತಿಳಿದಿದ್ದೇವೆಯೋ ಅದು ಸೂತಕ ಮಡಿ ಮೈಲಿಗೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಒತ್ತಾಯಿಸುತ್ತದೆ. ಹಾಗೆ ಹೆಚ್ಚು ಕಡಿಮೆ ಎಂದು ನೋಡುವುದೇ ಸಹಜವೆಂದು ಒಪ್ಪುವಂತೆ ಬಲವಂತ ಮಾಡುತ್ತದೆ. ಆದರೆ ನಿಜವಾದ ಧರ್ಮ ಮೇಲು ಕೀಳು, ಮುಟ್ಟಬಹುದಾದ ಮುಟ್ಟಬಾರದ ಜಾತಿ ಇಂಥ ಹೆಚ್ಚು ಕಡಿಮೆಗಳನ್ನು ಒಪ್ಪುವುದಿಲ್ಲ. ಈ ಮಾತನ್ನು ವಚನಗಳು ಬಹಳ ದೃಢವಾಗಿ ಹೇಳುತ್ತವೆ. 18 ಜಾತಿಗಳು ಪ್ರತಿಯೊಬ್ಬ ಮನುಷ್ಯ ಜೀವಿಯಲ್ಲೂ ಇವೆ. ಶಿಖಿ ಅಂದರೆ ಜುಟ್ಟು ಬ್ರಾಹ್ಮಣ, ಕಣ್ಣು ಕ್ಷತ್ರಿಯ, ಮೂಗು ಬಣಜಿಗ, ತುಟಿ ಒಕ್ಕಲಿಗ ಎಂದು ಸೊಡ್ಡಳ ಬಾಚರಸರ ವಚನ ನಮ್ಮ ದೇಹದ ಒಂದೊಂದು ಅಂಗದಲ್ಲೂ ಒಂದೊಂದು ಜಾತಿಯ ಗುಣ ಇರುವುದನ್ನು ಹೇಳುತ್ತದೆ. ಯಾವುದನ್ನು ಜಾತಿಯ ಗುಣ ಅಂದುಕೊಳ್ಳುತ್ತೇವೋ ಅಂಥ ಗುಣ ನಮ್ಮ ಒಬ್ಬೊಬ್ಬರ ದೇಹದಲ್ಲೂ ಇದ್ದೇ ಇವೆ. ಹೀಗೆ ಜಾತಿ ಶ್ರೇಷ್ಠತೆಯನ್ನು ಸುಳ್ಳು ಎಂದು ಹೇಳುವುದು ವಚನಗಳ ದೃಢವಾದ ನಿಲುವು.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದೆ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10 ಕ್ಕೆ.

0: ಕೇಳುಗರೇ ಗಮನಿಸಿ, ಈ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಸಮಯ 6:40.
1: ಆಕಾಶವಾಣಿ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಕೆಎಲ್ ಪದ್ಮಿನಿ ಹೆಗಡೆ. ಪದಪರಿಚಯ.
2: ಇವತ್ತಿನ ಒಂದು ಪದ ವಾಟ. ಈ ನಾಮಪದದ ಅರ್ಥ ನೆಲ, ಛಾವಣಿ ಮುಂತಾದವುಗಳ ಇಳಿಜಾರು, ಇಳುಕಲು, ಕಟ್ಟಡದ ಸುತ್ತಲೂ ಇರುವ ಬೇಲಿ, ಆವರಣ, ಪೌಳಿ, ಊರು ಅಥವಾ ಹಳ್ಳಿಯನ್ನು ಸುತ್ತುಗಟ್ಟಿರುವ ಪ್ರಾಕಾರ, ಗೋಡೆ, ಅಂಗಳ, ಮಾರ್ಗ, ಹಾದಿ, ನೆಲೆ, ಆಗರ, ವಾಸಸ್ಥಾನ, ಮಠ, ಆಶ್ರಮ, ಗ್ರಾಮ, ಹಳ್ಳಿ, ತೋಟ, ವನ, ಉದ್ಯಾನ, ಗೋಪುರಂಗಳನ್ನುಳ್ಳ ವಾಟಂಗಳ ಅಗಣಿತಂ, ಗೃಹಂ ಅಸಂಖ್ಯಾತಂಗಳು ಎಂದಾಗ ಮನೆಗಳು ಎಂಬ ಅರ್ಥದಲ್ಲಿಯೂ, ಕರಿತುರಗದೇರಾಟ, ಶರಚಾಪಗಳ ಕೂಟ, ಸರಿದರೆಗಳ ಒಡನಾಟ, ಸಕಲ ಕಲೆಗಳ ವಾಟ ಎಂದಾಗ ನೆಲೆ, ಆಗರ ಎಂಬ ಅರ್ಥದಲ್ಲಿಯೂ ವಾಟ ಪದದ ಬಳಕೆ ಆಗಿದೆ. ಇದರ ರೂಪಾಂತರ ಪದಗಳ ಅರ್ಥ ವಾಟಿಕೆ ಅಂದರೆ ತೋಟ, ಉದ್ಯಾನ, ಆವರಣ, ಪ್ರಾಕಾರ. ವಾಟಿ ಎಂದರೆ ನೆಲೆ, ಹಕ್ಕೆ, ಮನೆ, ನಿವಾಸ, ನಿವೇಶನ, ಪದಾರ್ಥಗಳನ್ನು ಮಾರುವ ಸ್ಥಳ, ಅಂಗಡಿ. ವಾಟಗ ಎಂದರೆ ನೀರು ಕುಡಿಯುವ ಪಾತ್ರೆ, ಲೋಟ. ವಾಟಣಿ ಅಂದರೆ ಪಾಲು, ಹಿಸ್ಸೆ. ಇನ್ನೊಂದು ಪದ ತಿರಿ ಎನ್ನುವ ಕ್ರಿಯಾಪದದ ಅರ್ಥ ತಿರುಗು, ಸುತ್ತಾಡು, ಸುತ್ತು, ಭಿಕ್ಷೆ ಬೇಡು, ಯಾಚಿಸು, ಹೊಸೆ, ತಿರುಚು, ತಿರುಗಿಸು ಎಂದು. ಇದನ್ನ ನಾಮಪದವಾಗಿಯೂ ಬಳಸುತ್ತಾರೆ. ಆಗ ಇದರ ಅರ್ಥ ಹೊಸೆದದ್ದು, ಹುರಿ ಮಾಡಿದುದು, ಧಾನ್ಯ ಸಂಗ್ರಹಗಾರ ಎಂದಾಗುತ್ತದೆ. ಹೀಗೆ ತಿರುಗಾಡಿಕೊಂಡು ಬರುತ್ತೇನೆ ಎಂದು ಈಗ ಈ ಪದವನ್ನು ಉದ್ದೇಶರಹಿತ ಓಡಾಟ ಎನ್ನುವ ಅರ್ಥದಲ್ಲಿ ಬಳಸುತ್ತೇವೆ. ಕಾವ್ಯದಲ್ಲಿ ಇದು ಸುಂದರ ವರ್ಣನಾತ್ಮಕ ಪದ. ಕನ್ನಡವೆನೆ ಕುಣಿದಾಡುವುದೆನ್ನೆದೆ ಎಂದು ಹೇಳಿಕೊಳ್ಳುತ್ತಾ, ಕನ್ನಡದಲ್ಲಿಯೇ ಹರ ತಿರಿಯುವನು, ಕನ್ನಡದಲ್ಲಿಯೇ ಭಿನ್ನಹಗೈಯಲು ಹರ ಮುನಿಯದೆ ಪೊರೆಯುವನು, ಹರಿ ವರಗಳ ಮಳೆ ತಾ ಕರೆಯುವನು ಎಂದು ಕುವೆಂಪುರವರು ಘೋಷಿಸಿದಾಗ, ಕನ್ನಡ ಭಾಷೆ ದೇವರನ್ನೂ ತನ್ನ ವಶವರ್ತಿಯಾಗಿಸುವಷ್ಟು, ಜನಸಾಮಾನ್ಯರ ಬದುಕನ್ನು ಅತ್ಯಂತ ಹಿತಕರವಾಗಿಸುವಷ್ಟು ಸತ್ವಯುತ ಎಂದಾಗುತ್ತದೆ. ಇಲ್ಲಿ ತಿರಿ ಎನ್ನುವ ಪದ ಕನ್ನಡದ ಹಿರಿಮೆ ಗರಿಮೆಯನ್ನು ಅತ್ಯಂತ ಸಮರ್ಥವಾಗಿ ಎತ್ತಿಹಿಡಿಯುತ್ತಿದೆ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಎಂದು ದೇವರ ದಾಸಿಮಯ್ಯ ಹೇಳುವಾಗ, ತಿರಿ ಎಂದರೆ ದೇವರು ಭಕ್ತನನ್ನು ಪರೀಕ್ಷಿಸುವ ಒಂದು ವಿಧಾನ. ಇದರಲ್ಲಿ ಗೆದ್ದರೆ ದೇವರು ಭಕ್ತಿ ಪರವಶ ಎನ್ನುವ ಅರ್ಥವ್ಯಾಪ್ತಿಯನ್ನು ಪಡೆಯುತ್ತದೆ. ತಿರಿ ಪದದ ರೂಪಾಂತರದ ಪದಗಳಲ್ಲಿ ಒಂದು ವಿಶಿಷ್ಟವಾದ ಪದ ತಿರ್ಗಾಸು. ಇದರ ಅರ್ಥ ರಸ್ತೆಯ ತಿರುವು ಎಂದು.
1: ತಪ್ಪು ಒಪ್ಪು.
2: ವಿದ್ಯಾ ಅರ್ಥಿ ವಿದ್ಯೆಯನ್ನು ಬೇಡುವವನು ವಿದ್ಯಾರ್ಥಿ. ಇದನ್ನು ವಿದ್ಯಾ ಆರ್ತಿ ಎಂದು ವಿದ್ಯಾರ್ಥಿ ಎಂದು ಹೇಳಿಕೊಂಡರೆ ಅರ್ಥರಹಿತ ಪದ. ಏಕೆಂದರೆ ಆರ್ತಿ ಎಂದರೆ ಆರಿದ್ರ ನಕ್ಷತ್ರ ಎಂಬ ಅರ್ಥವಿದೆ. ಹಾಗೆಯೇ ವ್ಯಥೆ, ಕಷ್ಟ, ದೈನ್ಯ, ಬಿಲ್ಲಿನ ತುದಿ, ರೋಗ, ನಾಶ ಎಂಬ ಅರ್ಥಗಳು ಇವೆ. ಇನ್ನು ವಿದ್ಯಾ ಅರ್ಥಿ ಎಂದು ಹೇಳಲು ಬರೋದಿಲ್ಲ. ಅರ್ಥಿ ಪದ ನಿಘಂಟಿನಲ್ಲಿಯೂ ಇಲ್ಲ.
1: ಸುಮಧುರ.
2: ಹೇಳ್ಕೊಳ್ಳೋಕೆ ಒಂದು ಊರು ಜಿ ಪಿ ರಾಜರತ್ನಂ ಅವರ ರತ್ನನ ಪದಗಳಲ್ಲಿ ಒಂದು. ಇದನ್ನು ಕೇಳೋಣ.

0: ಇದರಲ್ಲಿ ಜನಸಾಮಾನ್ಯರು ಬದುಕುವ ರೀತಿಯ ವರ್ಣನೆ ಇದೆ. ಅವರು ಯಾವ ಊರಿನಲ್ಲಾದರೂ ಬದುಕುತ್ತಾರೆ, ಯಾವ ಸ್ಥಳದಲ್ಲಾದರೂ ನಿದ್ರೆ ಮಾಡುತ್ತಾರೆ. ನೆಲದ ಮೇಲೆ ಮಲಗಿದರೂ ಅವರ ನಿದ್ರೆಗೆ ಯಾವ ಭಂಗವೂ ಬರುವುದಿಲ್ಲ. ಅವರ ಆಸೆ ಆಕಾಂಕ್ಷೆಗಳು ಬಹಳ ಕಡಿಮೆ. ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಹೆಂಡತಿ, ಊಟ ಮಾಡುವುದಕ್ಕೆ ಉಪ್ಪು ಗಂಜಿ, ದಿನವಿಡೀ ಕಷ್ಟಪಟ್ಟು ದುಡಿದುದರ ಆಯಾಸ ಪರಿಹಾರಕ್ಕೆ ಸ್ವಲ್ಪ ಹುಳಿ ಹೆಂಡ ಸಿಕ್ಕಿದರೆ ಬೇಕಾದಷ್ಟಾಯಿತು. ದೇವರು ಯಾರಿಗೆ ಏನು ಕೊಟ್ಟಿದ್ದಾನೆ, ತನಗೇನು ಬಿಟ್ಟಿದ್ದಾನೆ ಎನ್ನುವ ಪ್ರಶ್ನೆಯೇ ಅವರಿಗಿಲ್ಲ. ತಮ್ಮ ಪರಿಸ್ಥಿತಿ ದುಃಖದ್ದೋ ಕೊರತೆಗಳದ್ದೋ ಅಲ್ಲವೋ, ಈ ಆಲೋಚನೆಯೇ ಅವರಿಗೆ ಬರುವುದಿಲ್ಲ. ದೇವರ ಮುಂದೆ ತಾವು ಏನೂ ಅರಿಯದ ಅಜ್ಞಾನಿಗಳು. ದೇವರು ಹೇಳಿದುದಕ್ಕೆ, ಹಾಕಿದ ತಾಳಕ್ಕೆ ತಕ್ಕಂತೆ ಕುಣಿದು ಬಿಟ್ಟರೆ ಸಾಕು, ಇದ್ದದ್ದರಲ್ಲಿ ಹಾಯಾಗಿರುವುದಕ್ಕೆ ಆಗುತ್ತದೆ ಎಂಬ ಭರವಸೆ ಅವರದು. ಹೀಗಿದ್ದರೂ ಅವರಿಗೆ ಅವರದೇ ಆದ ಸುಖದ ಕನಸಿನ ಪ್ರಪಂಚ ಇದೆ. ಅದು ಕನ್ನಡದಲ್ಲಿ ಹಾಡುಗಳನ್ನು ಹಾಡಿಕೊಳ್ಳುತ್ತಾ ವರ್ತಮಾನದ ಪ್ರಪಂಚವನ್ನು ಸಂಪೂರ್ಣವಾಗಿ ಮರೆತು ಸಂತೋಷದಿಂದ ಓಲಾಡುವ ಪ್ರಪಂಚ ಎನ್ನುತ್ತಿದೆ ಈ ಪದ್ಯ. ಇಲ್ಲಿ ಎರಡು ಮುಖ್ಯಾಂಶಗಳಿವೆ. ಒಂದು, ನಮಗೆ ಏನು ಸಾಧ್ಯವಿದೆಯೋ ಅದರ ಮಿತಿಯೊಳಗೆ ತೃಪ್ತಿಯನ್ನು ಕಂಡುಕೊಳ್ಳುವುದು. ಇನ್ನೊಂದು, ನಮಗೆ ನಾವೇ ಮುಖ್ಯ ಆಗಬಹುದಾದ ಪ್ರಪಂಚವನ್ನು ನಮಗೆ ನಾವೇ ಕಟ್ಟಿಕೊಂಡು ನಮ್ಮತನವನ್ನು ಸ್ಥಾಪಿಸಿಕೊಳ್ಳುವುದು. ಇದು ಸಾಮಾನ್ಯರನ್ನು ಅಸಾಮಾನ್ಯರಾಗಿಸಿಬಿಡುತ್ತದೆ. ಇಲ್ಲಿ ಬಳಸಿರುವ ಪದಗಳಲ್ಲಿ ಮಹಾಪ್ರಾಣಗಳನ್ನು ಬಳಸಬೇಕಾದ ಕಡೆಯಲ್ಲೂ ಅವುಗಳ ಬಳಕೆಯೇ ಇಲ್ಲ. ಹಾಗೆಯೇ ಬಳಸಿದ ಪದಗಳು ಪಂಡಿತರ ಭಾಷೆಯದೂ ಅಲ್ಲ, ಆದರೆ ಅವು ಗ್ರಾಮ್ಯ ಬದುಕಿನ ಮಿಡಿತದ್ದು ಆಗಿದೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು KL ಪದ್ಮಿನಿ ಹೆಗಡೆ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ NS ಪ್ರಸಾದ್. ಸಂಕಲನ SS ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ HS ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗೋಡ್ಕಿಂಡಿ ಅವರ ಬಾನ್ಸುರಿ ವಾದನ ಹಾಗೂ ಪ್ರಕಾಶ್ ಸೊಂಟಕೆ ಅವರ ಹವಾಯಿನ್ ಗಿಟಾರ್ ವಾದನದ ಜುಗಲ್ಬಂದಿಯನ್ನು ಆಲಿಸಲಿದ್ದೀರಿ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಕಾವಿ ಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈ ಸಂಜೆ 4 ಗಂಟೆಗೆ ಮಹಿಳಾ ರಂಗ. ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಮೈಸೂರಿನ ಚಂದ್ರಕಲಾ ಸ್ವರ ಸಂಗೀತ ಬಳಗದ ಸದಸ್ಯರು. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:50. ರೈತರಿಗೆ ಸಲಹೆ.
1: ಸಣ್ಣದು ಯಾವತ್ತೂ ಸುಂದರವಾಗಿರುತ್ತೆ ಅನ್ನೋ ಮಾತಿದೆ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತಾರಲ್ಲ ಹಾಗೆ. ಚಿಕ್ಕ ಹಿಡುವಳಿ ಇದ್ದರೆ ಬಹಳಷ್ಟು ಜನ ಕೃಷಿಕರು ಬೇಸರ ಮಾಡ್ಕೋತಾರೆ, ಬಹಳ ಕಡಿಮೆ ಜಮೀನಿದೆಯಲ್ಲ ನಮಗೆ ಅಂತ. ಉಡುಪಿ ಸಮೀಪದಲ್ಲಿ ಕೇವಲ 10 ಸೆಂಟ್ಸ್ ಜಮೀನನ್ನು ಇಟ್ಕೊಂಡಿರುವಂತಹ ಕೃಷಿಕರು ಅವರ ಅನುಭವವನ್ನು ಹಂಚ್ಕೋತಾ ಇದ್ರು. ಅವರ ಬಳಿ ಇರೋದು ಕೇವಲ 10 ತೆಂಗಿನ ಗಿಡಗಳು ಮಾತ್ರ. ಅಲ್ಲೇ ಒಂದು ಸಣ್ಣ ಮನೆಯನ್ನು ಕಟ್ಕೊಂಡಿದ್ದಾರೆ, ಒಂದು ಹಸುವಿನ ಸಾಕಣೆ ಮಾಡಿಕೊಂಡಿದ್ದಾರೆ, ಚಿಕ್ಕದಾದ ಸಂತೃಪ್ತವಾದ ಕುಟುಂಬ. ಈ 10 ತೆಂಗಿನ ಗಿಡಗಳ ಆರ್ಥಿಕತೆ ಬಗ್ಗೆ

0: ತುಂಬ ಸೊಗಸಾಗಿ ಅನುಭವಗಳನ್ನು ಹಂಚಿಕೊಂಡ್ರು. ಸಾಮಾನ್ಯವಾಗಿ ಒಂದು ತೆಂಗಿನ ಮರ ನಮ್ಮ ಭಾಗದಲ್ಲೆಲ್ಲ 100 ರಿಂದ 150 ಕಾಯಿಗಳನ್ನು ಕೊಡುತ್ತೆ. ಆದರೆ ಇವರು ಆ ಮರವನ್ನೇ ಸ್ವಂತ ಮಕ್ಕಳಂತೆ ನೋಡಿಕೊಂಡಿದ್ದಾರೆ. ಪ್ರತಿ ಮರ 300 ತೆಂಗಿನ ಕಾಯಿಗಳನ್ನು ಕೊಡುತ್ತೆ. ಅಲ್ಲಿಗೆ 10 ಮರದಿಂದ ಅವರಿಗೆ 3000 ತೆಂಗಿನ ಕಾಯಿಗಳು ಸಿಗ್ತವೆ. ಅವರು ಹೇಳಿದ್ರು, ನಾನು ಎಳ್ನೀರು ಕುಯ್ಯಲ್ಲ, ಹಾಗೆ ಇದನ್ನು ಕೊಬ್ಬರಿಗೂ ಕೂಡ ಹಾಕಲ್ಲ, ನೇರವಾಗಿ ಗ್ರಾಹಕರಿಗೆ ಮಾರ್ತೀನಿ ಅಂತ. ನೋಡಿ, ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಿದಾಗ ಗ್ರಾಹಕ ಕೊಡುವಂತಹ ಹಣ ಸಂಪೂರ್ಣವಾಗಿ ರೈತನಿಗೆ ಸಿಗುತ್ತೆ. ಹಾಗಾಗಿ 25-30 ರೂಪಾಯಿ ಧಾರಣೆವರೆಗೆ ನಾನು ಪ್ರತಿ ತೆಂಗಿನಕಾಯನ್ನು ಮಾರಾಟ ಮಾಡ್ತೀನಿ ಅಂತ ಹೇಳಿದರು. ಈಗ ಹಾಗೆ ಲೆಕ್ಕ ಹಾಕಿ, ಸಣ್ಣ ಲೆಕ್ಕಾಚಾರ, 1000 ತೆಂಗಿನಕಾಯಿಗಳನ್ನು 25 ರೂಪಾಯಿ ಪ್ರತಿ ತೆಂಗಿನಕಾಯಿ ಹಾಗೆ ಮಾರಾಟ ಮಾಡಿದ್ರೆ 25,000 ರೂಪಾಯಿ ಆಯಿತು. ಅಲ್ಲಿಗೆ 3000 ತೆಂಗಿನಕಾಯಿಗಳನ್ನು ಮಾರಾಟ ಮಾಡಿದ್ರೆ 75,000 ರೂಪಾಯಿ ಆದಾಯ ಸಿಕ್ಕಂಗಾಯಿತು. ಅವರ ಬಳಿ ಇರೋದು ಕೇವಲ 10 ತೆಂಗಿನ ಮರಗಳು. ಖರ್ಚಾಗಲ್ವಾ ಅಂತ ತಾವು ಕೇಳಬಹುದು. ನೋಡಿ, ಮನೆಯಲ್ಲೇ ಅವರು ಹಸುಗಳನ್ನು ಸಾಕಿದ್ದಾರೆ. ಅದಕ್ಕೆ ಮೇವಾಗಿ ಮರದ ಸುತ್ತಲೇ ಒಂದಷ್ಟು ಮೇವನ್ನು ಬೆಳ್ಕೋತಾರೆ. ಹಸುವಿನಿಂದ ಬಂದಂತಹ ಸಗಣಿ, ಗಂಜಲ, ಬಗಡ ಎಲ್ಲದನ್ನೂ ಕೂಡ ತೆಂಗಿನ ಮರಗಳಿಗೆ ನೀಡ್ತಾರೆ. ಮನೆಯಲ್ಲಿ ಅವರು ಬಳಸಿದಂತಹ ಪದಾರ್ಥಗಳನ್ನು ಗೊಬ್ಬರ ಮಾಡ್ಕೋತಾರೆ. ಹಾಗೆ ಒಂದು ಪುಟ್ಟ ಎರೆಹುಳು ಸಾಕಣ ತೊಟ್ಟಿಯನ್ನು ಕಟ್ಕೊಂಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ಕುಟುಂಬ, ಅವರ ಮನೆಯಲ್ಲಿ 5 ಇದ್ದಾರೆ, ಗಂಡ, ಹೆಂಡತಿ, ತಂದೆ ತಾಯಿ, ಒಂದು ಮಗು, ಎಲ್ಲರೂ ಕೂಡ ಪ್ರೀತಿಯಿಂದ ಈ ತೆಂಗಿನ ಮರಗಳ ಆರೈಕೆಯನ್ನು ಮಾಡ್ತಾರೆ. ಅವರಿಗೆ ಈ 10 ತೆಂಗಿನ ಗಿಡಗಳೇ ಜೀವಾಳ. ಈಗ 1 ಎಕರೆ ತೆಂಗಿನ ತೋಟವನ್ನು ಇಟ್ಕೊಂಡಿರುವಂತಹ ಕೃಷಿಕರನ್ನು ನೀವು ಮಾತಾಡಿಸಿದ್ರು, ಅವರು ಹೇಳ್ತಾರೆ ನಮಗೆ ಅಷ್ಟೊಂದು ಆದಾಯ ಬರಲ್ಲ, ಯಾಕೆಂದರೆ ಉಕ್ಕೆ ಹೊಡೆಯೋದೇನು, ಗೊಬ್ಬರ ಹಾಕೋದೇನು, ಎಷ್ಟೊಂದು ಖರ್ಚಾಗತ್ತೆ ನಮಗೆ ಅಂತ. ಆದರೆ ಈ ರೈತ ಹೇಳ್ತಾನೆ, ನನ್ನ ಇಡೀ ಕುಟುಂಬವನ್ನು ಈ 10 ತೆಂಗಿನ ಮರಗಳೇ ಸಲಹುತ್ತಾ ಇದೆ ಅಂತ. ಈಗ ನೀವೇ ಆಲೋಚನೆ ಮಾಡಿ, ಹೆಚ್ಚು ಜಮೀನಿದ್ರೆ ಒಳ್ಳೆಯದಾ ಅಥವಾ ಸ್ವಲ್ಪವೇ ಜಮೀನಿನಲ್ಲಿ ಅಚ್ಚುಕಟ್ಟಾಗಿ ಕೃಷಿಯನ್ನು ನಿರ್ವಹಣೆ ಮಾಡೋದು ಒಳ್ಳೆಯದಾ ಅಂತ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಈ ಸಂಜೆ 6:50 ಕೃಷಿರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿ, ಪೊದೆ ಮಾದರಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ರಾತ್ರಿ 8 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಬಿ ದೇವೇಂದ್ರಪ್ಪ ಅವರ ಜಲತರಂಗ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸುವಿರಿ. 10 ಜನಪದ ಸಂಗೀತ, ಕೊಳ್ಳೇಗಾಲ ತಾಲೂಕು ಸಿದ್ದಯ್ಯನಪುರದ ಕೈಲಾಸಮೂರ್ತಿ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಕಾವ್ಯದ ಕೆಂಪಾಚಾರಿ ಸಾಲು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:55 ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಗಮನಿಸಿ, ಈ ಬೆಳಿಗ್ಗೆ 8:30 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಲಿದ್ದೀರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 7:02. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು
5: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
6: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
5: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
6: ಭಯ ಪಡ್ಬೇಡ ಚಂದು. ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
7: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ ಜಿಯಾ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕಿಂಗ್ ವ್ಯವಸ್ಥೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪ್ರಗತಿಯೊಂದಿಗೆ ಕನ್ನಡಿಗರ ಅಭಿವೃದ್ಧಿಯ ಭರವಸೆಯನ್ನಿತ್ತು ಅಧಿಕಾರಕ್ಕೆ ಬಂದಿರುವ ತಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಜನಪರ ಕಾರ್ಯಕ್ರಮಗಳು, ಯೋಜನೆಗಳನ್ನು ಜಾರಿಗೊಳಿಸಿ ಸಶಕ್ತ ಸಮೃದ್ಧ ರಾಜ್ಯವನ್ನು ಕಟ್ಟುವಲ್ಲಿ ಶ್ರಮಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯದ ಪ್ರಗತಿಗೆ ಮತ್ತೊಂದು ದೃಢ ಹೆಜ್ಜೆಯನ್ನಿಟ್ಟಿದ್ದು ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್, ಯುವಕರಿಗೆ ಉದ್ಯೋಗಾವಕಾಶ ನೀಡಲು ಯುವ ಉದ್ಯೋಗ ಸೇತು, 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ, ಜಿಬಿಎ ವ್ಯಾಪ್ತಿಯ ಅರ್ಹ ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಓಸಿ ವಿನಾಯಿತಿ, ರಾಜ್ಯ

0: ಅತ್ಯಂತ ಬಿ ಖಾತಾಗಳು ಎ ಖಾತಾಗಳಾಗಿ ಪರಿವರ್ತಿಸಲು ಅವಕಾಶ. ಬೆಂಗಳೂರಿನ ರಸ್ತೆಗಳ ಸುಧಾರಣೆಗಾಗಿ 2,000 ಕೋಟಿ ಅನುದಾನ ಘೋಷಿಸುವ ಮೂಲಕ ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ಪಣ ತೊಟ್ಟಿರುವುದಾಗಿ ಹೇಳಿದ್ದಾರೆ. ವಿಶ್ವದ ಅತಿದೊಡ್ಡ ಉದ್ಯೋಗ ಖಾತರಿ ಯೋಜನೆಯಾದ ವಿಕಸಿತ್ ಭಾರತ್ ಜಿರಾಮ್ಜಿ ಕಾಯ್ದೆ ಜುಲೈ 1 ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಮಿಕರು ಒಂದೇ ಒಂದು ದಿನವೂ ಕೆಲಸ ಕಳೆದುಕೊಳ್ಳದೆ ಉದ್ಯೋಗ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಬಜೆಟ್ನಲ್ಲಿ 30,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಈ ಯೋಜನೆಯಡಿ 1/3 ಕೆಲಸವನ್ನು ಮಹಿಳೆಯರಿಗೆ ಹಂಚಿಕೆ ಮಾಡುವುದು ಕಡ್ಡಾಯವಾಗಿದೆ. ಕೃಷಿ ಚಟುವಟಿಕೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರ ಲಭ್ಯತೆ ಖಚಿತಪಡಿಸಿಕೊಳ್ಳಲು ವಿಬಿ ಜಿರಾಮ್ಜಿ ರಾಜ್ಯ ಸರ್ಕಾರಗಳಿಗೆ ಗರಿಷ್ಠ 60 ದಿನಗಳ ಅವಧಿಗೆ ಕೊಯ್ಲು ಮತ್ತು ಬಿತ್ತನೆಯಂತಹ ಕೃಷಿ ಕಾರ್ಯಗಳಿಗೆ ಕಾರ್ಮಿಕರನ್ನು ನಿಯೋಜಿಸುವ ಅಧಿಸೂಚನೆಗಳನ್ನು ಹೊರಡಿಸಲು ವಿಶೇಷ ಅಧಿಕಾರವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿರಾಮ್ಜಿಯ ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವರನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ದಿ ಸಚಿವರೊಂದಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕೆ ಅನುಮೋದನೆ ನೀಡಿದ್ದು, ಇದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರವು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಬರುವ 28 ಹಾಗೂ 29 ನವದೆಹಲಿಯಲ್ಲಿ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಅನುಷ್ಠಾನದ ಬಗ್ಗೆ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ದಿ ಸಚಿವರ ಸಭೆ ಕರೆಯಲಾಗಿದ್ದು, ತಾವು ಈ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಬೇಡಿಕೆಗಳನ್ನು ಮಂಡಿಸುವುದಾಗಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಖೇತ್ ಬಚಾವೋ ಅಭಿಯಾನದ ಮೂಲಕ ರೈತರಿಗೆ ಕೃಷಿ ಭೂಮಿಯ ಸಂರಕ್ಷಣೆ, ಮಣ್ಣಿನ ಸವಕಳಿ ತಡೆ, ಬೆಳೆ ವೈವಿಧ್ಯತೆ, ನೀರಿನ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ಕೃಷಿ ಪದ್ದತಿಗಳ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಆಯೋಜಿಸಲಾದ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗ್ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಅಭಿಯಾನವು ರೈತರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ. ರೈತ ಸಮುದಾಯವು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಇದರ ಉದ್ದೇಶಗಳನ್ನು ಸಾಕಾರಗೊಳಿಸಬೇಕು ಎಂದು ಕರೆ ನೀಡಿದರು. ನಾಳಿನ ಪೀಳಿಗೆಗೆ ಇಂದಿನ ಬದಲಾವಣೆಗಾಗಿ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಲು ಕೃಷಿ ಇಲಾಖೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವಿಕೆ, ಮಣ್ಣಿನ ಆರೋಗ್ಯ ಸಂರಕ್ಷಣೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ರೈತರಲ್ಲಿ ವ್ಯಾಪಕ ಅರಿವು ಮೂಡಿಸಲು ಬಳ್ಳಾರಿ ತಾಲೂಕಿನ ಮೋಕಾ ಬೆಳಗಲು ಗ್ರಾಮದಲ್ಲಿ ಧರ್ತಿ ಮಾತಾ ಬಚಾವೋ ಖೇತ್ ಬಚಾವೋ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್, ಭೂಮಿ ಮತ್ತು ಕೃಷಿ ಪದ್ದತಿಯನ್ನು ಉಳಿಸುವುದು ಇಂದಿನ ತುರ್ತು ಅಗತ್ಯವಾಗಿದ್ದು, ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನು ಉಡುಗೊರೆಯಾಗಿ ನೀಡಲು ರೈತರು ಸಾವಯವ ಮತ್ತು ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಬೇಕು, ಭೂಮಿಯ ಆರೋಗ್ಯ ಕಾಪಾಡಲು ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ ಬಳಸಬೇಕು ಮತ್ತು ನಿಯಮಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆರೋಗ್ಯ ಕಾರ್ಡ್ ಪಡೆದುಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರೈತರು ತಾವಿರುವ ಸ್ಥಳದಿಂದಲೇ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ರಸಗೊಬ್ಬರ ಕಾಯ್ದಿರಿಸುವ ನೂತನ ವ್ಯವಸ್ಥೆಯ ಪ್ರಾಯೋಗಿಕ ಜಾರಿಗೆ ರಾಜ್ಯದ ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆ ಆಯ್ಕೆಯಾಗಿವೆ ಎಂದು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕೇಂದ್ರ ಸರ್ಕಾರ ನಮ್ಮ ಚಿತ್ರದುರ್ಗ ಮತ್ತು ತುಮಕೂರು ಎರಡು ಜಿಲ್ಲೆಗಳನ್ನ ರಸಗೊಬ್ಬರಗಳ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತೇಳಿ ಒಂದು ಹೊಸ ಆಪ್ ಅನ್ನ ತೆಗೆದುಕೊಂಡು ಬಂದಿದೆ. ಮೂಲ ಉದ್ದೇಶ ಅಂತಂದ್ರೆ ರಸಗೊಬ್ಬರಗಳ ಬಳಕೆ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಈ ವರ್ಷ ಜೂನ್ 17 ತಾರೀಕಿಗೆ ಅನುಷ್ಠಾನ ಮಾಡತಕ್ಕಂಥದ್ದು ಇದೆ. ಇದರ ಮೂಲಕ ರೈತರು ತಮಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನು ಪಡಿಬೇಕು ಅಂತ ಕಡ್ಡಾಯವಾಗಿ FIDಗಳನ್ನು ಹೊಂದಿರಲೇಬೇಕಾಗುತ್ತೆ. ಆ FIDಗಳ ಮೂಲಕ ಆ ವಿಸ್ತೀರ್ಣದಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಅದು ತೋರಿಸುತ್ತೆ. ಅವ್ರಿಗೆ ಎಷ್ಟು ಶಿಫಾರಸಿನ ಪ್ರಕಾರ ಎಷ್ಟು ರಸಗೊಬ್ಬರ ಬೇಕಾಗುತ್ತೆ ಅಂತಂದ್ರೆ ಎಲ್ಲಿ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ಅಲ್ಲೇ ತೋರಿಸುತ್ತೆ ಆಪ್ ಅಲ್ಲಿ. ಸೊ ಯಾವ ಶಾಪ್ ಅಲ್ಲಿ ಅವರು ಪಡಿಬಹುದು ಅಂತಕ್ಕಂಥದ್ದು, ಆ ಶಾಪ್ ಅನ್ನ ಆಯ್ಕೆ ಮಾಡಿಕೊಂಡಾಗ ಆ ಶಾಪ್ ಅಲ್ಲಿ ಯಾವ ಪ್ರಮಾಣದಲ್ಲಿ ರಸಗೊಬ್ಬರಗಳ ಲಭ್ಯತೆ ಇದೆ ಅಂತಕ್ಕಂಥದ್ದನ್ನು ಸಹ ನಮ್ಮ ಪಾಯಿಂಟ್ ಆಫ್ ಸೇಲ್ ಅಂತಕ್ಕಂಥ ಮಿಷನ್ ಮೂಲಕ ಅವರಿಗೆ ಎಷ್ಟು ಸಪ್ಲೈ ಆಗಿದೆ, ಎಷ್ಟು ವಿತರಣೆ ಆಗಿದೆ, ಇನ್ನೂ ಸಹ ಎಷ್ಟು ಸ್ಟಾಕ್ ಬಾಕಿ ಇದೆ ಅಂತಕ್ಕಂಥದ್ದನ್ನು ಸಹ ತೋರಿಸುತ್ತೆ. ಅದಕ್ಕೆ ಅನುಗುಣವಾಗಿ ಇವರ ಬೇಡಿಕೆಯನ್ನು ಸಹ ಸಲ್ಲಿಸಿದಾಗ ಅಲ್ಲಿ QR ಕೋಡ್ ಜನರೇಟ್ ಆಗುತ್ತೆ. QR ಕೋಡ್ ಜನರೇಟ್ ಆಗಿರ್ತಕ್ಕಂಥದ್ದನ್ನ ಅವ್ರು ಬುಕ್ ಮಾಡಿದ 3 ದಿನಗಳ ಒಳಗಾಗಿ ಹೋಗಿ QR ಕೋಡ್ ಅನ್ನ ಅದನ್ನು ತೋರಿಸಿದ್ರೆ ಪಾಸ್ ಮಷಿನ್ ಮೂಲಕ ಅವ್ರಿಗೆ ಬಿಲ್ಲನ್ನು ಸಹ ರೈಸ್ ಮಾಡಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ.
0: ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ತಂಪಾದ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವ ಸೇಬು ಹಣ್ಣನ್ನು ಅದಕ್ಕೆ ವ್ಯತಿರಿಕ್ತವಾದ ವಾತಾವರಣದ ಬರ ಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವ ಮೂಲಕ ಯುವ ರೈತ ಅಡ್ಡಗಲ್ ಗ್ರಾಮದ ಅನಿಲ್ ಗಮನ ಸೆಳೆದಿದ್ದಾರೆ ಮತ್ತು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮಂಡೇಕಲ್ ಹೋಬಳಿ ವ್ಯಾಪ್ತಿ ಅಡ್ಡಗಲ ಗ್ರಾಮದ ಯುವ ರೈತ ಅನಿಲ್ ತನ್ನ 1/2 ಎಕರೆ ಜಮೀನಿನಲ್ಲಿ ಸೇಬು ಬೆಳೆಯುವ ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಯಶಸ್ಸನ್ನು ಕಂಡಿದ್ದಾರೆ. ಸಾಮಾನ್ಯವಾಗಿ ಬಯಲುಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಬರ ಪೀಡಿತ ಜಿಲ್ಲೆ ಎಂದೇ ಕರೆಯಲಾಗುತ್ತದೆ. ಮಳೆಯ ಕೊರತೆ ಮತ್ತು ಅಂತರ್ಜಲ ಕುಸಿತದಂತಹ ಗಂಭೀರ ಸಮಸ್ಯೆಗಳ ನಡುವೆಯೂ ಈ ಭಾಗದ ರೈತರು ಲಭ್ಯವಿರುವ ಕಡಿಮೆ ಅವಕಾಶಗಳನ್ನೇ ಸದ್ಬಳಕೆ ಮಾಡಿಕೊಂಡು ವಿವಿಧ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯುವ ಜೊತೆಗೆ ಹೈನುಗಾರಿಕೆಯಲ್ಲೂ ಹೆಸರು ಮಾಡಿದ್ದಾರೆ. ಕೆಲವು ರೈತರು ಸಾಂಪ್ರದಾಯಿಕ ಬೆಳೆಗಳಿಂದ ನಷ್ಟ ಅನುಭವಿಸಿದ ಪರಿಣಾಮ ಅವುಗಳಿಂದ ವಿಮುಖರಾಗಿ ಹೊಸ ಬೆಳೆ ಹೊಸ ಪ್ರಯೋಗಗಳತ್ತ ಮುಂದಾಗುತ್ತಿದ್ದಾರೆ. ಅಡ್ಡಗಲ್ ಗ್ರಾಮದ ರೈತ ಅನಿಲ್ 1/2 ಎಕರೆ ಜಮೀನಿನಲ್ಲಿ ಅನ್ನಾತಳಿಯ 200 ಗಿಡಗಳನ್ನು ತಂದು ನಾಟಿ ಮಾಡಿದ ಪರಿಣಾಮವಾಗಿ ಈಗ ಉತ್ತಮ ಫಸಲು ಫಲ ದೊರೆಯುತ್ತಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ನಾನು ಆಪಲ್ ಟ್ರೈ ಮಾಡೋಣ ಒಂದ್ಸರಿ ಅಂತೇಳಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆರಾಧ್ಯ ನರ್ಸರಿಯ ಶಶಿಯ ಕೊಟ್ಟರು ಗಿಡ ನಾಟಿ ಮಾಡಿದೆ. 1 ವರ್ಷಗಳ ಕಾಲ ನಾವು ಗಿಡಗಳನ್ನ ಪೋಷಣೆ ಮಾಡಿದ್ವಿ. ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಡ್ರೈಗೆ ಬಿಟ್ವಿ ಗಿಡಗಳನ್ನ. ಜನವರಿಯಿಂದ ನಮ್ಗೇನು ಮಂಜು ಸ್ಟಾರ್ಟ್ ಆಗ್ತದೆ, ಆ ಮಂಜಿನ ಕಾಲದಲ್ಲಿ ನಾವು ಕಟಿಂಗ್ ಅನ್ನು ಹಾಕ್ತಿವಿ. ಆ ಕಟಿಂಗ್ ತಗೊಂಡಾಗ ಫ್ರೂಟ್ಗೆ ಬಿಡ್ತೀವಿ, ಆಮೇಲೆ ಸ್ವಲ್ಪ ನೀರು ಬಿಡ್ತೀವಿ, ಆಮೇಲೆ ಫುಲ್ ಎಲ್ಲ ಫ್ಲವರ್ ಬಂತು, ಅದು ಪಾಲಿನೇಷನ್ ಆಗಿ ಕರೆಕ್ಟ್ ಆಗಿ ಹೂ ಸೆಟ್ರೇಟ್ ಆಗಿ ಕುತ್ಕೊಂತು ಸ್ವಲ್ಪ ಹಣ್ಣು ಚೆನ್ನಾಗಿ ಬಂತು. ಯಾರೇನಾದ್ರೂ ಅನ್ಕೊಳ್ಳಿ ಪ್ರಯತ್ನ ಯಾಕೆ ಬಿಡಬಾರ್ದು, ನಾವು ಹಾಕಿರೋ ಒಂದು ಶ್ರಮ ಪಟ್ಟು ಬೆಳೆ ಬೆಳೆಯೋಣ ಅಂತೇಳಿ ಕಷ್ಟಪಟ್ಟೆ, ಒಳ್ಳೆ ಬೆಳೆ ಸಿಕ್ತು. ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ನಮಗೆ ಬೆಂಗಳೂರಿಂದ ಹೊಸಕೋಟೆ ಆಂಧ್ರಪ್ರದೇಶದಿಂದ ಈಶಾಪಂಡೇಶ್ವರ್ಗೆ ಬರೋರು ಕೂಡ ಇಲ್ಲಿ ಬಂದು ನನ್ನ ತೋಟ ನೋಡಿಕೊಂಡು KG ₹200 ನನಗೆ ಕೊಟ್ಟು ತಗೊಂಡೋಗೋರು. 1 10 ಕಾಯಿ ಇಲ್ಲೇನೆ ರೈತರೇ ಬಂದಂತ ಅವರು ಫ್ಯಾಮಿಲಿಗಳ ಸಮೇತ ಬಂದು ಇಲ್ಲೇ ನನಗೆ ತಗೊಂಡೋಗಿದ್ದು ಒಂದು ಸಂತಸದ ವಿಷಯ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ಜಿಯ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕ್ಕಿಂಗ್ ವ್ಯವಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
8: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
7: ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ ಅವರು, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
9: ನಮಸ್ಕಾರ.
7: ನಾವು ದಿನನಿತ್ಯ ಕೇಳುವ ಒಂದು ಘಟನೆಯ ಮೂಲಕ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಒಬ್ಬ ಪೋಷಕರಿಗೆ ಒಂದು ಕರೆ ಬರುತ್ತೆ, ನಿಮ್ಮ ಮಗನಿಗೆ ಅಪಘಾತವಾಗಿದೆ, ತಕ್ಷಣ ಹಣ ಕಳುಹಿಸಿ ಅಂತ. ಪೋಷಕರು ಗಾಬರಿಯಿಂದ ಆತಂಕದಿಂದ ಏನೂ ಯೋಚನೆ ಮಾಡದೆ ಹಣವನ್ನ ವರ್ಗಾವಣೆ ಮಾಡ್ತಾರೆ. ಪೋಷಕರಿಗೆ ಆಮೇಲೆ ಗೊತ್ತಾಗತ್ತೆ ಇದು ಸುಳ್ಳು ಕರೆ, ನಮಗೆ ವಂಚನೆ ಆಗಿದೆ ಅಂತ. ಈ ರೀತಿಯ ಸೈಬರ್ ವಂಚನೆಗಳು ಹೆಚ್ಚುತ್ತಾ ಇರುವಂತ ಸಂದರ್ಭದಲ್ಲಿ ನಾಗರಿಕರನ್ನ ರಕ್ಷಣೆ ಮಾಡಲು ಸಿಡ್ಯಾಕ್ ಏನಾದ್ರೂ ಮಾಡ್ತಾ ಇದೆಯಾ?
10: ಇಂತಹ ಘಟನೆಗಳಿಗೆ ISEA ಅಂದ್ರೆ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಎಜುಕೇಶನ್ ಅಂಡ್ ಅವೇರ್ನೆಸ್ ಎಂಬತಕ್ಕಂತಹ ಪ್ರಾಜೆಕ್ಟ್ ಅನ್ನು ಆರಂಭಿಸಲಾಗಿದೆ. ಇದು ಭಾರತ ಸರ್ಕಾರದ ಮೀಟಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ 2005 ಆರಂಭಗೊಂಡು ಸೆಕ್ಯೂರ್ ಅಂಡ್ ಟ್ರಸ್ಟೆಡ್ ಸೈಬರ್ ಜಗತ್ತನ್ನು ನಿರ್ಮಿಸಲು ಕೆಲಸ ಮಾಡುತ್ತಿದೆ. ಇಂದಿಗೆ ISEA ಅದರ 3 ಹಂತದಲ್ಲಿ ಇದ್ದು 4 ಪ್ರಮುಖ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇದೆ. ಒಂದನೇದಾಗಿ ಸೈಬರ್ ಭದ್ರತಾ ತಜ್ಞರನ್ನು ತರಬೇತಿಗೊಳಿಸೋದು, ಅಂದರೆ CISO ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್ಗಳನ್ನು ತರಬೇತಿಗೊಳಿಸೋದು. ಎರಡನೇದಾಗಿ ಸ್ಟೂಡೆಂಟ್ಸಲ್ಲಿ ಇನ್ನೋವೇಷನ್ ಮನೋಭಾವವನ್ನು ಬೆಳೆಸುವುದು. ಮೂರನೇದು ಶಿಕ್ಷಣ ಮತ್ತು ಸಂಶೋಧನೆಯನ್ನು ಬಲಪಡಿಸುವುದು. ಆಮೇಲೆ 4 ಸೈಬರ್ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸುವುದು. ಇಂದಿನ ಕಾಲದಲ್ಲಿ ಸೈಬರ್ ಸುರಕ್ಷತೆ ಎನ್ನುವುದು ಕೇವಲ ತಂತ್ರಜ್ಞರ ವಿಷಯವಾಗದೆ ಎಲ್ಲ ನಾಗರಿಕರ ಜೀವನದ ಕೌಶಲ್ಯವಾಗಿದೆ.
7: ಈಗ ತಾನೇ ಹೇಳಿದ್ರಿ ವಿದ್ಯಾರ್ಥಿಗಳಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ. ಹಾಗಾದ್ರೆ ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಸೈಬರ್ ಜಾಗೃತಿ ಕಾರ್ಯಕ್ರಮ ಮಾಡೋದಕ್ಕೆ ಸಿಡ್ಯಾಕ್ನ ಸಹಕಾರ ಸಿಗ್ತಾ ಇದೆಯಾ, ಸಿಗುತ್ತಾ?
10: ISEA ಯೋಜನೆಯಡಿ ಸಿಡ್ಯಾಕ್ ಬೆಂಗಳೂರು ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ ಮತ್ತು ಲಕ್ಷದ್ವೀಪ್ ಐಲ್ಯಾಂಡ್ಗಳಿಗೆ ರೀಜನಲ್ ಕೋಆರ್ಡಿನೇಷನ್ ಸೆಂಟರ್ RCC ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಆಮೇಲೆ ರಾಜ್ಯ ಸೈಬರ್ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಿ ಸಂಸ್ಥೆಗಳೊಂದಿಗೆ ಸೇರಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ.
7: ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳಿಂದ ಜನರು ಎಚ್ಚೆತ್ತುಕೊಳ್ತಾರೆ ಅಂತ ನಿಮ್ಗೆ ಅನ್ಸತ್ತಾ? ಅಷ್ಟು ಪರಿಣಾಮ ಬೀರುತ್ತಾ ಈ ಜಾಗೃತಿ ಕಾರ್ಯಕ್ರಮಗಳು?
10: ಖಂಡಿತವಾಗಿಯೂ. ISEA Phase 3 ಅಡಿಯಲ್ಲಿ ಇಂದಿನವರೆಗೆ ಸಿಡ್ಯಾಕ್ ಬೆಂಗಳೂರು 81 ಹೆಚ್ಚು ವರ್ಕ್ಶಾಪ್ಗಳು ಮತ್ತು ವೆಬಿನಾರ್ಗಳನ್ನು ನಡೆಸಿದೆ. ಆಮೇಲೆ ಇದರಿಂದ 21,000 ಪಾರ್ಟಿಸಿಪೆಂಟ್ಸ್ಗಳಿಗೆ ನಾವು ತಲುಪಿದ್ದೇವೆ. ಇಂದಿನವರೆಗೆ 3 ಮಾಸ್ಟರ್ ಟ್ರೈನರ್ ಪ್ರೋಗ್ರಾಮ್ಗಳನ್ನು ನಡೆಸಿ 263 ಮಾಸ್ಟರ್ ಟ್ರೈನರ್ಸ್ಗಳನ್ನು ನಿರ್ಮಿಸಿದ್ದೇವೆ. ಈ ತರಬೇತಿ ಪಡೆದವರು ತಮ್ಮ ಕುಟುಂಬ ಮತ್ತು ಕಾಲೇಜು ಹಾಗೂ ಸಮಾಜದಲ್ಲಿ ಸೈಬರ್ ಅಂಬಾಸಿಡರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
7: ಹಾಗಾದ್ರೆ ಕಾರ್ಯಕ್ರಮ ಕೇಳ್ತಾ ಇರುವಂತ ನಮ್ಮ ಶ್ರೋತೃಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಳವಾಗಿ 3 ಸೈಬರ್ ಸುರಕ್ಷತಾ ಸಲಹೆಗಳನ್ನ ನೀಡಬಹುದಾ?
10: ಮೊದಲನೆಯದು, ಅಪರಿಚಿತವಾದಂತಹ SMSಗಳು, ವಾಟ್ಸಾಪ್ ಅಥವಾ ಇಮೇಲ್ ಲಿಂಕ್ಗಳನ್ನು ಎಂದಿಗೂ ಕ್ಲಿಕ್ ಮಾಡಬೇಡಿ. ಎರಡನೇದಾಗಿ, ಬಲವಾದಂತಹ ಪಾಸ್ವರ್ಡ್ಗಳನ್ನು ಅಳವಡಿಸಿಕೊಳ್ಳಿ. ಆಮೇಲೆ ಅದರ ಜೊತೆಗೆ 2-factor ಅಥೆಂಟಿಕೇಷನ್ ಅನ್ನು ಸಕ್ರಿಯಗೊಳಿಸಿ. ಮೂರನೇದಾಗಿ, OTP, ಬ್ಯಾಂಕ್ ವಿವರಗಳು ಅಥವಾ ವೈಯಕ್ತಿಕವಾದಂತಹ ಮಾಹಿತಿಗಳನ್ನು ಯಾರಿಗೂ ನೀಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ staysafeonline.in ಈ ವೆಬ್ಸೈಟ್ ಅನ್ನು ಭೇಟಿ ಮಾಡಬಹುದು. ಆಮೇಲೆ ನಿಮ್ಮ ಸ್ಕೂಲ್ಗಳು, ಕಾಲೇಜ್ಗಳು, ಆಮೇಲೆ ಯಾವುದೇ ಸಂಸ್ಥೆಗಳಲ್ಲಿ ಜಾಗೃತಾ ಕಾರ್ಯಕ್ರಮಗಳನ್ನು ಮಾಡಬೇಕಾದರೆ ಈ ಇಮೇಲ್ ಅಡ್ರೆಸ್ಗೆ ನೀವು ಸಿಡ್ಯಾಕ್ ಬೆಂಗಳೂರನ್ನು ಸಂಪರ್ಕಿಸಬಹುದು. ಇಮೇಲ್ ಅಡ್ರೆಸ್ ಯಾವುದಪ್ಪ ಅಂದರೆ ISEA RCC BLR@cdac.in. ಈ ವೆಬ್ಸೈಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು.
7: ಕೇಳಿದ್ರೆ ನಿಮಗೆ ಏನಾದ್ರೂ ಶಾಲಾ ಕಾಲೇಜುಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಜಾಗೃತ ಕಾರ್ಯಕ್ರಮಗಳನ್ನ ಮಾಡಬೇಕು, ಆಯೋಜನೆ ಮಾಡಬೇಕು ಅನ್ನೋದಾದ್ರೆ ಇಮೇಲ್ ಕಳುಹಿಸಿ ನಿಮ್ಮ ರಿಕ್ವೆಸ್ಟ್ ಅನ್ನು ಅವರಿಗೆ ಹೇಳಬಹುದು. ಇಮೇಲ್ ವಿಳಾಸ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ISEERCCBLR@CDAC.in. ಇನ್ನು ತಂತ್ರಜ್ಞಾನ ವೇಗವಾಗಿ ಬದಲಾಗ್ತಾ ಇದೆ, ನಮ್ಮ ಯುವಜನತೆ ಭವಿಷ್ಯಕ್ಕೆ ಹೇಗೆ ಸಿದ್ಧರಾಗಬೇಕು?
10: ಕೆಲವು ವರ್ಷಗಳ ಹಿಂದೆ ಕೇವಲ ಪ್ರೋಗ್ರಾಮಿಂಗ್ ಕಲ್ತಿದ್ರೆ ಸಾಕಾಗಿತ್ತು, ಎಸ್ಪೆಷಲಿ ಟೆಕ್ನಾಲಜಿ ಮತ್ತು ಐಟಿ ಫೀಲ್ಡ್ಗಳಲ್ಲಿ. ಬಟ್ ಇಂದಿನ ಕಾಲದಲ್ಲಿ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ ಅನ್ನೋದು ತುಂಬ ಚೇಂಜ್ ಆಗ್ತಾ ಇದೆ. ಅಡ್ವಾನ್ಸ್ಡ್ ಡೀಪ್ ಟೆಕ್ ಟೆಕ್ನಾಲಜೀಸ್ ಅಂತ ಏನು ಹೇಳ್ತೀವಿ, ಲೈಕ್ ಯುನೋ ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, IoT, ಈ ತರಹ ಟೆಕ್ನಾಲಜೀಸ್ಗಳು ಇಂದಿನ ಯುಗದಲ್ಲಿ ಇಂದಿನ ಇಂಡಸ್ಟ್ರಿಗಳಿಗೆ ತುಂಬ ಬೇಕಾಗಿದೆ. ಸೊ ಇದಕ್ಕಾಗಿಯೇ ಮೇಟಿ ಮತ್ತು ನ್ಯಾಸ್ಕಾಮ್ ಈ ಎರಡು ಸಂಸ್ಥೆಗಳು ಸೇರಿ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಎಂಬತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದೆ. ಈ ಪ್ಲಾಟ್ಫಾರ್ಮ್ ಮುಖಾಂತರ ಅಡ್ವಾನ್ಸ್ ಟೆಕ್ನಾಲಜೀಸ್ಗಳಲ್ಲಿ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳು ನೀಡಲಾಗ್ತಾ ಇದೆ.
7: ವಿದ್ಯಾರ್ಥಿಗಳು ಕಾಲೇಜ್ ಮುಗಿಸಿ ಹೊಸ ಕನಸನ್ನ ಹೊತ್ತು ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ ಅನ್ಕೊಳ್ಳೋಣ. ಪದವಿ ಇದೆ, ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರ ಹತ್ರ. ಅಂಥವ್ರನ್ನ ಸಿದ್ಧಗೊಳಿಸೋದಿಕ್ಕೆ ಸಿಡ್ಯಾಕ್ ಏನಾದ್ರೂ ಮಾಡ್ತಾ ಇದೆಯಾ?
10: ಇದಕ್ಕಾಗಿಯೇ 2022 ವರ್ಕ್ ಬೇಸ್ಡ್ ಲರ್ನಿಂಗ್ ಎಂಬತಕ್ಕಂಥ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನು ಆರಂಭಿಸಿದ್ದೇವೆ. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇನ್ ಪರ್ಸನ್ ಆಗಿರುತ್ತೆ. ಆಮೇಲೆ ಈ ಇಂಟರ್ನ್ಶಿಪ್ ಪ್ರೋಗ್ರಾಮಿಗೆ ಎಲಿಜಿಬಿಲಿಟಿ ಏನಪ್ಪಾ ಅಂದ್ರೆ ಇಂಜಿನಿಯರಿಂಗ್ BE or BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಬ್ರಾಂಚಸ್, ಆ ಎಲಿಜಿಬಿಲಿಟಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು, ಈವನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ತಿಂಗಳಿಗೆ 10,000 ಸ್ಟೈಫಂಡ್ ಕೂಡ ನೀಡಲಾಗುತ್ತದೆ. ನಿಮಗೆ ಅರ್ಜಿಯನ್ನು ದಾಖಲಿಸಲು AICTE ವೆಬ್ಸೈಟ್ ಅನ್ನು ವಿಸಿಟ್ ಮಾಡಬಹುದು, ಆಮೇಲೆ ನಿಮ್ಮ ಅಪ್ಲಿಕೇಶನ್ ಅನ್ನು ಅಲ್ಲಿ ಸಬ್ಮಿಟ್ ಮಾಡಬಹುದು.
7: ಗ್ರಾಮೀಣ ಭಾಗದ ಒಬ್ಬ ವಿದ್ಯಾರ್ಥಿನಿ ಸೂಪರ್ ಕಂಪ್ಯೂಟಿಂಗ್ ಹಾಗೂ AI ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾಳೆ. ಆದ್ರೆ ಇದು ದೊಡ್ಡ ನಗರದಲ್ಲಿ ಓದದವರಿಗೆ ಮಾತ್ರ ಸಾಧ್ಯ, ನನ್ನಂಥವ್ರಿಗೆ ಅಲ್ಲ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಈ ರೀತಿಯ ಕನಸು ಕಾಣುವ ವಿದ್ಯಾರ್ಥಿಗಳ ಕನಸು ನನಸಾಗುತ್ತಾ?
10: ನಾನು ಅವಳಿಗೆ ಒಂದೇ ಮಾತು ಹೇಳುತ್ತೇನೆ, ಪ್ರತಿಭೆಗೆ ಯಾವುದೇ ರೀತಿಯಾದಂತಹ ಬ್ಯಾರಿಯರ್ ಇರುವುದಿಲ್ಲ. ಇದನ್ನೇ ಅರ್ಥಕೊಂಡು ಸಿಡ್ಯಾಕ್ ಬೆಂಗಳೂರ್ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಹಕ್ ಅಂದರೆ ಸೆಂಟರ್ ಫಾರ್ HPC ಅಪ್ಸ್ಕಿಲಿಂಗ್ ಅಂಡ್ ನಾಲೆಡ್ಜ್ ಶೇರಿಂಗ್ ಎಂಬುದನ್ನು ಆರಂಭಿಸಿದೆ. ಇದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ಪರಿಣಿತ HR ಡೆವಲಪ್ಮೆಂಟ್ ಪ್ರೋಗ್ರಾಂ ಆಗಿದೆ. ವಿಶೇಷವಾಗಿ SC/ST ಮಹಿಳೆಯರು ಆಮೇಲೆ EWS ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶ ಇದರಲ್ಲಿ ಕಲ್ಪಿಸಲಾಗ್ತಾ ಇದೆ. 2023 2025 ACC HPC ಕೋರ್ಸ್ಗಳಲ್ಲಿ 777 ಕ್ಯಾಂಡಿಡೇಟ್ಸ್ ಟ್ರೈನ್ ಆಗಿದ್ದು ಅದರಲ್ಲಿ 473 ಕ್ಯಾಂಡಿಡೇಟ್ಸ್ ಸರ್ಟಿಫೈಡ್ ಆಗಿದ್ದಾರೆ. ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ 586 ಶಿಕ್ಷಕರು ಭಾಗವಹಿಸಿ 331 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಆಮೇಲೆ AICTE ಮಾಸ್ಟರ್ಸ್ ಟ್ರೈನರ್ ಪ್ರೋಗ್ರಾಂನಲ್ಲಿ 102 ಅಭ್ಯರ್ಥಿಗಳು ಭಾಗವಹಿಸಿ 84 ಮಂದಿ ಪೂರ್ಣಗೊಳಿಸಿದ್ದಾರೆ. ಇದಲ್ಲದೇ IEEE ಬ್ಲೆಂಡೆಡ್ ಲರ್ನಿಂಗ್ ಪ್ರೋಗ್ರಾಂ ಮೂಲಕ 1068 ಪಾರ್ಟಿಸಿಪೆಂಟ್ಸ್ಗಳು ಟ್ರೈನ್ಡ್ ಆಗಿ ಅದರಲ್ಲಿ 976 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಒಟ್ಟಾಗಿ ಹೇಳೋದಾದರೆ 2500 ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಲಾಭವನ್ನು ಪಡೆದಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ CHUB.CDACB.in ವೆಬ್ಸೈಟ್ ಅನ್ನು ಭೇಟಿ ನೀಡಬಹುದು.
7: ನಮ್ಮ ಕೇಳುಗರಿಗೆ ಸಿಡ್ಯಾಕ್ ಅಂದ್ರೆ ಈಗ ACTS ಕೋರ್ಸ್ಗಳು ನೆನಪಾಗತ್ತೆ, ಮತ್ತೊಮ್ಮೆ ಅವರಿಗೆ ACTS ಬಗ್ಗೆ ತಿಳಿಸಬಹುದಾ?
10: ACTS ಅಂದರೆ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್. ಇದೊಂದು ಸಿಡ್ಯಾಕಿನ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿದೆ. ಇದರ ಮೂಲಕ ಅಡ್ವಾನ್ಸ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್, ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್ ಹಾಗೂ ಬಿಗ್ ಡೇಟಾ ಅನಾಲಿಟಿಕ್ಸ್ ಕ್ಷೇತ್ರದಲ್ಲಿ ಉದ್ಯೋನ್ಮುಖ PG ಡಿಪ್ಲೊಮಾ ಕಾರ್ಯಕ್ರಮಗಳನ್ನು ನೀಡಲಾಗುತ್ತಿದೆ. ಹೆಚ್ಚಿನ ವಿವರಗಾಗಿ ನೀವು ಈ ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು, ACTS.CDAC.in ಈ ವೆಬ್ಸೈಟ್ ಅನ್ನು ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನ್ ಅನ್ನು ಇದರಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬಹುದು. ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪಾ ಅಂತಂದ್ರೆ, ಅರ್ಜಿ ಸಲ್ಲಿಸಲು 26 May 2026 ಆಗಿರುತ್ತೆ. ಆಮೇಲೆ CCAT ಪರೀಕ್ಷೆ, ದಟ್ ಈಸ್ ಎಂಟ್ರೆನ್ಸ್ ಎಕ್ಸಾಮ್, ಪರೀಕ್ಷೆ 4 and 5 July 2026 ಇರುತ್ತೆ. ಆಮೇಲೆ ಕೋರ್ಸ್ ಆರಂಭವಾಗೋದು 24 August 2026.
7: ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು, ಕೊನೆಯದಾಗಿ ನಿಮ್ಮ ಸಂದೇಶ ನಮ್ಮ ಕೇಳುಗರಿಗೆ.
10: ನನ್ನ ಸಂದೇಶ ಬಹಳ ಸರಳ.
9: ಆನ್ಲೈನ್ನಲ್ಲಿ ಸುರಕ್ಷಿತವಾಗಿರಿ, ಹೊಸದನ್ನು ಕಲಿಯುತ್ತೀರಿ, ನಿಮ್ಮ ಸ್ಕಿಲ್ಸನ್ನು ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಇರಿ. ಸಿಡ್ಯಾಕಿನ ಪ್ರೋಗ್ರಾಮ್ಸ್ಗಳು ISCA ಮೂಲಕ ಸೈಬರ್ ಜಾಗೃತಿ, ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಮೂಲಕ ಭವಿಷ್ಯದ ಸ್ಕಿಲ್ಸ್ಗಳು, WBL ಮೂಲಕ ಅನುಭವ, ಆಮೇಲೆ ಸಿಹಕ್ ಮೂಲಕ ಸೂಪರ್ ಕಂಪ್ಯೂಟಿಂಗ್ ಮತ್ತು ಆಕ್ಸ್ ಮೂಲಕ ಉದ್ಯೋನ್ಮುಖ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೆ ಅವಕಾಶವಾಗಿದೆ. ನಮ್ಮ ದೇಶದ ಡಿಜಿಟಲ್ ಭವಿಷ್ಯವನ್ನು ತಂತ್ರಜ್ಞಾನ ಮಾತ್ರವಲ್ಲ, ಜಾಗೃತ ಮತ್ತು ಸ್ಕಿಲ್ಡ್ ನಾಗರಿಕರು ನಿರ್ಮಿಸಲಿದ್ದಾರೆ.
7: ತುಂಬಾ ಉಪಯುಕ್ತ ಮಾಹಿತಿಯನ್ನ ಹಂಚಿಕೊಂಡ್ರಿ. ಇದುವರೆಗೂ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.
9: ನಮಸ್ಕಾರ
7: ಶ್ರೋತೃಗಳೇ, ಸೈಬರ್ ಸುರಕ್ಷತೆಗಾಗಿ ಹೊಸ ಕೌಶಲ್ಯಗಳನ್ನ ಕಲಿಯಿರಿ, ಡಿಜಿಟಲ್ ಭಾರತದ ನಿರ್ಮಾಣದಲ್ಲಿ ಕೈಜೋಡಿಸಿ. ನಮಸ್ಕಾರ. ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
7: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
11: FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:30. ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳನ್ನು ಕುರಿತ ಬಾನುಲಿ ಸರಣಿ, ಪೊದೆ ಮಾದರಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ರಾತ್ರಿ 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಮೂಲಸೌಕರ್ಯ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಸಮಯ 7:30:31.
12: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ BGS ಶಾಲೆ. ಸ್ಟೇಟ್ ಮತ್ತು CBSE ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, AI ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ. ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
13: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
14: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
13: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
14: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
15: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
11: ಸೇವಾ ವಾಹಿನಿ. ಇಂದು ಬೆಳಿಗ್ಗೆ 9 ಗಂಟೆಗೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಉದ್ಯೋಗ ಮತ್ತು ಅಪ್ರೆಂಟಿಶಿಪ್ ಮೇಳ ನಡೆಯಲಿದ್ದು ವಿವಿಧ ಪ್ರತಿಷ್ಠಿತ ಉದ್ದಿಮೆಗಳು ಪಾಲ್ಗೊಳ್ಳುತ್ತಿವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರೆ ತರಬೇತಿ ಸಂಸ್ಥೆಗಳು ಹಾಲಿ 2026 ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಸಹ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945-71-17-77, 9945-71-17-77. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ 26-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ 8ನೇ ತರಗತಿ ಪಾಸಾದ ವೆಲ್ಡರ್ ವೃತ್ತಿಗೆ ಮಾತ್ರ ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲಿಯೇ ಆಫ್ಲೈನ್ ಮೂಲಕ 31/8/2026 ಆಗಸ್ಟ್ 31 ತಾರೀಕಿನವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶವಿದೆ. ಆಸಕ್ತ ಅಭ್ಯರ್ಥಿಗಳು ದಾಖಲಾತಿಗಳೊಂದಿಗೆ ಖುದ್ದಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 08212-249-4456, 249-4456. ಸೇವಾ ವಾಹಿನಿ ಕೇಳಿದಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ. ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ. ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವುದನ್ನು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿರುವುದನ್ನು ಆಚರಿಸಲು ಇಂದು ನವದೆಹಲಿಯಲ್ಲಿ ಸಭೆ ನಡೆಯಲಿದೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕತ್ವದ ಹೊರತಾಗಿ ಮೈತ್ರಿಕೂಟದ ಎಲ್ಲಾ ಘಟಕ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಎನ್ಡಿಎ ಸಭೆಯಲ್ಲಿ ಎಲ್ಲಾ ಮೈತ್ರಿಕೂಟದ ಘಟಕಗಳ ನಾಯಕರು ಮತ್ತು 22 ಎನ್ಡಿಎ ಆಡಳಿತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿವಿಧ ರಾಷ್ಟೀಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಮೂಲಸೌಕರ್ಯ ಕಾರ್ಯಕ್ರಮಗಳು ಮತ್ತು 2047ರ ವೇಳೆಗೆ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸುವ ನರೇಂದ್ರ ಮೋದಿ ಸರ್ಕಾರದ ದೃಷ್ಟಿಕೋನವನ್ನು ಪರಿಶೀಲಿಸುವತ್ತ ಸಭೆ ಗಮನಹರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪರಿವರ್ತನಾತ್ಮಕ ಆಡಳಿತ, ಜಾಗತಿಕ ದಕ್ಷಿಣಕ್ಕಾಗಿ ಅವರ ಪ್ರತಿಪಾದನೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಆರ್ಥಿಕವಾಗಿ ಕ್ರಿಯಾತ್ಮಕ ಭಾರತದ ದೃಷ್ಟಿಕೋನಕ್ಕೆ ಜಗತ್ತಿನಾದ್ಯಂತ ವಿಶ್ವ ನಾಯಕರು ಗೌರವ ಸಲ್ಲಿಸಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದ ಅನುರಾ ಕುಮಾರ ದಿಸಾನಾಯಕ ಅವರು ಜೂನ್ 8, 2026ರಂದು ಪ್ರಧಾನಿಯವರನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ, ಈ ಮೈಲುಗಲ್ಲು ನಿಮ್ಮ ಅಧಿಕಾರದ ವರ್ಷಗಳಿಗೆ ಮಾತ್ರವಲ್ಲ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಜನರು ನಿಮ್ಮ ನಾಯಕತ್ವದಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸಕ್ಕೂ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿಯವರ ದೃಷ್ಟಿಕೋನವು ಶ್ರೀಲಂಕಾ ಸೇರಿದಂತೆ ಭಾರತದ ಗಡಿಗಳನ್ನು ಮೀರಿ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಎಂದು ಅವರು ಹೇಳಿದ್ದಾರೆ. ಪಪುವಾ ನ್ಯೂಗಿನಿಯಾದ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ತಮ್ಮ ವೈಯಕ್ತಿಕ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ಮೋದಿ ಅವರನ್ನು ಮಾದರಿ ಮತ್ತು ನಾಯಕತ್ವದ ಉದಾಹರಣೆ ಎಂದು ಬಣ್ಣಿಸಿದ್ದಾರೆ. ಇಂದು 200 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಬಡತನದಿಂದ ಉತ್ತಮ ಜೀವನಕ್ಕೆ ತರುವಲ್ಲಿ ಅದ್ಭುತ ಸಾಧನೆ ಎಂದು ಅವರು ಬಣ್ಣಿಸಿದ್ದಾರೆ. ಪಪುವಾ ನ್ಯೂಗಿನಿಯಾದ ಆತ್ಮೀಯ ಸ್ನೇಹ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಬಯಕೆಯನ್ನು ಪ್ರಧಾನಿ ಮರಾಪೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರು ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಜಾಗತಿಕ ವಿಷಯಗಳಲ್ಲಿ ಪ್ರಮುಖ ಧ್ವನಿಯಾಗಿ ವಿಕಸನಗೊಂಡಿದೆ ಎಂದು ಹೇಳಿದ್ದಾರೆ. ಅವರು ಆರಂಭದಿಂದ 1.4 ಶತಕೋಟಿ ಜನರ ರಾಷ್ಟವನ್ನು 3 ಅವಧಿಗಳಲ್ಲಿ ಮುನ್ನಡೆಸುವ ಪ್ರಧಾನಿ ಮೋದಿಯವರ ಪ್ರಯಾಣವನ್ನು ಬಣ್ಣಿಸಿದ್ದಾರೆ. ವಿದೇಶಾಂಗ ನೀತಿ, ಆರ್ಥಿಕ ಬೆಳವಣಿಗೆ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ಮಹತ್ವದ ಸಾಧನೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯದ ಚಹಾ ತೋಟದ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ಚಾಯ್ ಶ್ರಮಿಕ್ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತ್ ಕುಮಾರ್ ಕೋಲ್ಕತ್ತಾದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದಿನಿಂದ ಬಲ್ಗೇರಿಯಾ ಮತ್ತು ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಬಲ್ಗೇರಿಯಾ ಭೇಟಿಯ ಸಮಯದಲ್ಲಿ ಡಾಕ್ಟರ್ ಜೈಶಂಕರ್ ಅವರು ಬಲ್ಗೇರಿಯಾದ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಫಿನ್ಲ್ಯಾಂಡ್ ಭೇಟಿಯ ಸಂದರ್ಭದಲ್ಲಿ ಡಾಕ್ಟರ್ ಜೈಶಂಕರ್ ಅವರು 14ನೇ ಆವೃತ್ತಿಯ ಕಲ್ತರಂತ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ. ಪರಿವರ್ತನೆಯಲ್ಲಿ ಒಂದು ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬುದು ಈ ಆವೃತ್ತಿಯ ವಿಷಯವಾಗಿದೆ. ಇದೇ ವೇಳೆ ಅವರು ಫಿನ್ಲ್ಯಾಂಡ್ನ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ನಿರ್ವಹಣಾ ಪದ್ಧತಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ತಂತ್ರಜ್ಞಾನ ಚಾಲಿತ ಉಪಕ್ರಮಗಳ ಸರಣಿಯನ್ನು ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ NHAI ಪರಿಚಯಿಸಿದೆ. ಈ ಕ್ರಮದ ಭಾಗವಾಗಿ ನಗರ ಮತ್ತು ಅಂತರ್ನಿರ್ಮಿತ ಪ್ರದೇಶಗಳಲ್ಲಿ ಒಳಚರಂಡಿ ವ್ಯವಸ್ಥೆಗಳ ಯಾಂತ್ರೀಕೃತ ನಿರ್ವಹಣೆ ಮತ್ತು ಸ್ವಯಂಚಾಲಿತ ಗುಂಡಿ ತುಂಬುವಿಕೆ ಮತ್ತು ಯಾಂತ್ರೀಕೃತ ರಸ್ತೆ ಸ್ವಚ್ಛಗೊಳಿಸುವ ಯಂತ್ರಗಳು ಸೇರಿದಂತೆ ಸುಧಾರಿತ ಯಾಂತ್ರೀಕೃತ ರಸ್ತೆ ನಿರ್ವಹಣಾ ಉಪಕರಣಗಳ ನಿಯೋಜನೆಗಾಗಿ NHAI ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು, ತಡೆಗಟ್ಟುವ ನಿರ್ವಹಣಾ ಪದ್ಧತಿಗಳು ಮತ್ತು ಒಪ್ಪಂದದ ಬಾಧ್ಯತೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಮೂಲಕ ರಾಷ್ಟೀಯ ಹೆದ್ದಾರಿ ನಿರ್ವಹಣೆಯ ದಕ್ಷತೆ ಮತ್ತು ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಈ ಉಪಕ್ರಮಗಳು ಹೊಂದಿವೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಮುಂಬರುವ ಮಳೆಗಾಲಕ್ಕಾಗಿ ಮತ್ತು ಒಳಚರಂಡಿ ನಿರ್ವಹಣೆಯ ದಕ್ಷತೆ, ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಸುಧಾರಿಸಲು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳ ನಗರ ಮತ್ತು ಅಂತರ್ನಿರ್ಮಿತ ಪ್ರದೇಶಗಳಲ್ಲಿ ಲೈನ್ಡ್ ಡ್ರೈನ್ಗಳ ಯಾಂತ್ರೀಕೃತ ಶುಚಿಗೊಳಿಸುವಿಕೆಯನ್ನು ಎನ್ಎಚ್ಎಐ ಕಡ್ಡಾಯಗೊಳಿಸಿದೆ ಎಂದು ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವರ್ಷದ ಆರಂಭದಲ್ಲಿ ವಿಶೇಷ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಲಾದ ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಬಾಂಧವ್ಯದ ಸಂಪೂರ್ಣ ಆಯಾಮಗಳನ್ನು ಉಭಯ ನಾಯಕರು ಪರಾಮರ್ಶಿಸಲಿದ್ದಾರೆ. ನೀಸ್ ನಗರದಲ್ಲಿ ಉಭಯ ನಾಯಕರು ಜಂಟಿಯಾಗಿ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳ ಉನ್ನತ ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು ಹಾಗೂ ಸಾಹಸೋದ್ಯಮ ಬಂಡವಾಳ ನಿಧಿಗಳನ್ನು ಒಂದೆಡೆ ಸೇರಿಸಲಿದೆ. ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿರುವ ಈ ಪ್ರಮುಖ ಕಾರ್ಯಕ್ರಮ

0: ಕ್ರಮವು ಉಭಯ ದೇಶಗಳ ನಡುವೆ ಇರುವ ನಾವೀನ್ಯತೆ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಒಮನ್ ಕರಾವಳಿಯಲ್ಲಿ ಅಮೆರಿಕ ಸೈನ್ಯದ ಅಪಾಚೆ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸುವುದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಸೇನೆ ಇರಾನ್ ವಿರುದ್ಧ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಇರಾನ್ನ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಲಾಗಿದ್ದು ಇಬ್ಬರು ಪೈಲಟ್ಗಳನ್ನು ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧಿಕಾರಿಗಳು ತಿಳಿಸಿದ್ದಾರೆ. ಅಮೆರಿಕ ದಾಳಿಯ ನಂತರ ಇರಾನಿನ ನಗರಗಳಾದ ಸಿರಿಕ್, ಮಿನಾಬ್, ಬಾಂದರ್, ಅಬ್ಬಾಸ್ ಮತ್ತು ಹಾರ್ಮುಜ್ ಜಲಸಂಧಿಯ ಗಡಿಯಲ್ಲಿರುವ ಕೇಶ್ಮ್ ದ್ವೀಪದಲ್ಲಿ ಸ್ಫೋಟಗಳು ಕೇಳಿಬಂದಿವೆ. ಇರಾನ್ ಅಮೆರಿಕ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಅಮೆರಿಕ ಪ್ರತಿಕ್ರಿಯೆ ತುಂಬಾ ಪ್ರಬಲವಾಗಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಮುಂಬರುವ ಟಿ20 ಅಂತಾರಾಷ್ಟೀಯ ಸರಣಿಗೆ ಭಾರತ ತಂಡದಿಂದ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಅವರನ್ನು ಕೈಬಿಡಲಾಗಿದೆ. ಆಯ್ಕೆ ಸಮಿತಿಯು ಪ್ರಸಿದ್ಧ ಕೃಷ್ಣ ಅವರನ್ನು ಅವರ ಬದಲಿಯಾಗಿ ಹೆಸರಿಸಿದೆ. ತಂಡದ ಆಡಳಿತ ಮತ್ತು ವೈದ್ಯಕೀಯ ಸಿಬ್ಬಂದಿ ನಡುವಿನ ಸಮಾಲೋಚನೆಯ ನಂತರ ಸಿರಾಜ್ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ತಿಳಿಸಿದೆ. ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪುರುಷರ ಕ್ರಿಕೆಟ್ನ ತ್ರಿಕೋನ ಎ ಸರಣಿಯ ಆರಂಭಿಕ ಪಂದ್ಯದಲ್ಲಿ ಭಾರತ ಎ ತಂಡವು ಶ್ರೀಲಂಕಾ ಎ ತಂಡವನ್ನು 8 ರನ್ಗಳಿಂದ ಸೋಲಿಸಿತು. ಭಾರತ ಎ ತಂಡವು ಇದೇ 11ರಂದು ನಡೆಯುವ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ಎ ತಂಡವನ್ನು ಎದುರಿಸಲಿದೆ. ಎಲ್ಲಾ ಪಂದ್ಯಗಳು ದಂಬುಲಾದಲ್ಲಿ ನಡೆಯಲಿವೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಪುರುಷರ ಡಬಲ್ಸ್ನ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ ಅಮೆರಿಕದ ಜೋಡಿಯಾದ ಅರ್ಡೆನಾ ಕ್ವಾನ್ ಲೀ ಮತ್ತು ಸ್ಟ್ಯಾನ್ಲಿ ಸಿಂಗ್ ಅವರನ್ನು 21-13, 21-13 ಸೆಟ್ಗಳಿಂದ ಸೋಲಿಸಿತು. ಆದಾಗ್ಯೂ ಟೂರ್ನಮೆಂಟ್ನಲ್ಲಿ ಭಾರತದ ಮತ್ತೊಂದು ಪುರುಷರ ಡಬಲ್ಸ್ ಜೋಡಿ ಅಚ್ಯುತಾದಿತ್ಯ ರಾವ್ ದೊಡ್ಡವರಪು ಮತ್ತು ಅರ್ಜುನ್ ರೆಡ್ಡಿ ಪೋಚನಾ ಅವರು ಆರಂಭಿಕ ಸುತ್ತಿನಲ್ಲಿ ಸ್ಥಳೀಯ ಜೋಡಿಯಾದ ಕಾಂಕಿ ಇಗಾವ ಮತ್ತು ಒಇಎ ಹೆರ್ನ್ ವಿರುದ್ಧ 15-21, 15-21 ನೇರ ಸೆಟ್ಗಳಿಂದ ಸೋತ ನಂತರ ಆರಂಭಿಕ ಹಂತದಿಂದ ಹೊರಬಿದ್ದರು. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗವು ನಿನ್ನೆ ನವದೆಹಲಿಯಲ್ಲಿ ಡಿಜಿಟಲ್ ಬಂಧನ ಹಗರಣಗಳ ವಿರುದ್ಧ ಮಾನವ ಹಕ್ಕುಗಳನ್ನು ರಕ್ಷಿಸುವ ಕುರಿತು ಮುಕ್ತ ಸಭೆಯ ಚರ್ಚೆಯನ್ನು ಆಯೋಜಿಸಿತ್ತು. ಚರ್ಚೆಯ ಅಧ್ಯಕ್ಷತೆ ವಹಿಸಿದ ಎನ್ಎಚ್ಆರ್ಸಿ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಸೈಬರ್ ಶಕ್ತಗೊಂಡ ವಂಚನೆಗಳಿಂದ ಹೆಚ್ಚುತ್ತಿರುವ ಬೆದರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಮತ್ತು ನಾಗರಿಕರ ಹಕ್ಕುಗಳು, ಘನತೆ ಮತ್ತು ಭದ್ರತೆಯ ಮೇಲೆ ಅವುಗಳ ಗಂಭೀರ ಪರಿಣಾಮವನ್ನು ಪ್ರಸ್ತಾಪಿಸಿದರು. ಕಳೆದ 6 ವರ್ಷಗಳಲ್ಲಿ ಭಾರತೀಯರು ಸೈಬರ್ ಶಕ್ತಗೊಂಡ ವಂಚನೆಗಳಿಂದ 52,900 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ಅವರು ಹೇಳಿದರು. ಇದರಲ್ಲಿ ಸುಮಾರು 8% ನಷ್ಟಗಳು ಡಿಜಿಟಲ್ ಬಂಧನ ಹಗರಣಗಳಿಗೆ ಸಂಬಂಧಿಸಿವೆ. ಅಂತಹ ಅಪರಾಧಗಳನ್ನು ತಡೆಗಟ್ಟಲು ವಂಚನೆಗೆ ಒಳಗಾದವರಿಗೆ ವಸೂಲಾತಿ ಕಾರ್ಯವಿಧಾನಗಳನ್ನು ಸುಧಾರಿಸಲು ಮತ್ತು ಕಾನೂನು ಜಾರಿ ಪ್ರತಿಕ್ರಿಯೆಗಳನ್ನು ಬಲಪಡಿಸಲು ಪ್ರಾಯೋಗಿಕ ಕ್ರಮಗಳ ಅಗತ್ಯವನ್ನು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ FM 100.6. ಸಮಯ 7:45:33. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಚಿತ್ರ ಸಂಭ್ರಮ, ಹಾಡಿದ್ದಾರೆ ರಮೇಶ್ ಚಂದ್ರ, ಅನುರಾಧ ಶ್ರೀರಾಮ್ ಹಾಗೂ ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಕಷ್ಟದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ

ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386.

ಅವರ ನೆಮ್ಮದಿಯ ಮಟ್ಟ ಬದಲಾಗುತ್ತದೆ. ಏಕಾಗ್ರತೆ ಮನಸ್ಸಿನ ಸಾಮರ್ಥ್ಯವಾದರೆ ಶ್ರಮದ ಕ್ಷಮತೆ ದೈಹಿಕ ಸಾಮರ್ಥ್ಯದ ಅವೆರಡನ್ನೂ ನೀಡುವ ಯೋಗಾಭ್ಯಾಸ ಯುವಕರಿಗೆ ಅಗತ್ಯ. ಮಧ್ಯ ವಯಸ್ಸಿನ ಕೆಲಸದ ಒತ್ತಡ, ಸಮಯದ ಅಭಾವ, ಕಾಯಿಲೆಗಳಿಂದ ಆರಂಭಿಕ ಸೂಚನೆಗಳ ಕಾಲ, ಈ ಸಂದರ್ಭಗಳಲ್ಲಿ ಯೋಗಾಭ್ಯಾಸ ಮಾಡಿದರೆ ಅವೆಲ್ಲವುಗಳಿಂದ ಬಿಡುಗಡೆ ಸಾಧ್ಯ. ದಿನದ ನಿದ್ದೆಯ ಸಮಯವನ್ನು ಕಡಿಮೆ ಮಾಡಬಹುದು, ಮಾಡುವ ನಿದ್ದೆಯ ಗುಣಮಟ್ಟವನ್ನು ಹೆಚ್ಚಿಸಬಹುದು, ಕೆಲಸ ಮಾಡುವಾಗಲೂ ಕೆಲಸದ ವೇಗ ಮತ್ತು ಗುಣಮಟ್ಟವನ್ನು ವೃದ್ಧಿಸಬಹುದು. ಆಗೀಗ ಕೆಲಸದ ನಡುವೆಯೇ 2 ನಿಮಿಷಗಳ ಸುಲಭ ಯೋಗಕ್ರಿಯೆಗಳಿಂದ ಒತ್ತಡದಿಂದ ಬಿಡುಗಡೆ ಪಡೆಯಬಹುದು. ಸಮಯವಿಲ್ಲ ಎನ್ನುವ ಸಬೂಬನ್ನು ಬದಿಗಿರಿಸಿ ಅಲ್ಪಕಾಲದ ಯೋಗ ಧ್ಯಾನಗಳಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು, ಮಾಡುವ ಕೆಲಸದಲ್ಲಿಯೂ ಪರಿಣಿತಿಯನ್ನು ಸಾಧಿಸಬಹುದು. ಮುಪ್ಪಿನಲ್ಲಿ ಇಂದ್ರಿಯ ಪಾಠವದ ಕೊರತೆ ಕಾಣುತ್ತದೆ, ಕಣ್ಣು ಮಂಜಾಗುತ್ತದೆ, ಕಿವಿಯ ಕೇಳುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ, ಕೈಕಾಲುಗಳು ಬೇಗ ಸೋಲುತ್ತದೆ. ಆಗಲು ಯೋಗ ಉಪಕಾರಿ. ವೃದ್ಧಾಪ್ಯದ ದುಗುಡವನ್ನು ಕಳೆಯಲು ಯೋಗ ಧ್ಯಾನ ಸಹಕಾರಿ. ಸಮಯ ಬೇಕಾದಷ್ಟಿದೆ, ಆದರೆ ಏನು ಮಾಡುವುದು ಎನ್ನುವ ಪ್ರಶ್ನೆ ಇಳಿವಯಸ್ಸಿನಲ್ಲಿ ಅನೇಕರನ್ನು ಕಾಣುತ್ತದೆ. ಆಗಲೂ ಪ್ರತಿದಿನದ ಬೆಳಗು ಸಂಜೆಯನ್ನು ಯೋಗದಿಂದ ಕಳೆಯುವ ರೂಢಿ ಬೆಳೆಸಿಕೊಂಡರೆ ಪ್ರತಿದಿನ ಹೊಸತನದ ಅನುಭವ ಆಗುತ್ತದೆ. ವೃದ್ಧಾಪ್ಯ ಶಾಪವಲ್ಲ ಎನ್ನುವುದು ಅವರಿಗೆ ಬರುತ್ತದೆ. ಜೀವಿಗೆ ಸಹಜವಾದ ಅಂತಿಮ ಸತ್ಯವನ್ನು ಎದುರಿಸುವ ಧೈರ್ಯ ಬರುತ್ತದೆ. ಸಾಮಾನ್ಯವಾಗಿ ಯೋಗಾಭ್ಯಾಸ ಮಾಡುವುದೆಂದರೆ ಅವನು ಈ ಲೋಕದ ಸುಖ ಸಂಬಂಧಗಳಿಂದ ದೂರ ಹೋಗುವ ಪ್ರಯತ್ನದಲ್ಲಿದ್ದಾನೆ ಎಂದು ಭಾವಿಸುತ್ತಾರೆ. ಅದು ಯೋಗದ ಬಗೆಗಿನ ತಪ್ಪು ತಿಳುವಳಿಕೆ. ನಮ್ಮ ನೆಚ್ಚಿನ ಕ್ರೀಡಾಪಟುಗಳು, ಚಲನಚಿತ್ರ ನಟನಟಿಯರು ಯೋಗಾಭ್ಯಾಸ ಮಾಡುತ್ತಾರೆ ಎಂದರೆ ಆಶ್ಚರ್ಯವಾಗಬಹುದು, ಆದರೆ ಅದು ನಿಜ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಯೋಗಾಪಟುವಾಗಿದ್ದರು. ಯೋಗದ ಎಲ್ಲ ಕ್ರಿಯೆಗಳನ್ನು ಸಹಜವಾಗಿ ಮಾಡಬಲ್ಲ ಸಿದ್ಧಿ ಅವರಿಗಿತ್ತು. ಅದು ಒಂದು ದಿನದಲ್ಲಿ ಗಳಿಸಿದ್ದಲ್ಲ, ಜೀವನವಿಡೀ ಗಳಿಸಿಕೊಂಡು ಬಂದ ವಿದ್ಯೆ. ಈಗೀಗ ಯೋಗದ ಮಹತ್ವ ತಿಳಿದ ಮೇಲೆ ಸೈನಿಕರಿಗೆ ಯೋಗ ಶಿಕ್ಷಣ ನೀಡಲಾಗುತ್ತಿದೆ. ಅತ್ಯಂತ ಶೀತದ ಪ್ರದೇಶದಲ್ಲಿ ಕೆಲಸ ಮಾಡುತ್ತಾರೆ. ಹಿಮ ಪರ್ವತದಲ್ಲಿ ಕಾವಲು ಮಾಡುವಾಗ ದೇಹವನ್ನು ಬಿಸಿಯಾಗಿಟ್ಟುಕೊಳ್ಳಲು ಯಾವ ಪ್ರಾಣಾಯಾಮ ಮಾಡಬೇಕೆಂದು ತಿಳಿಸುತ್ತಾರೆ. ಹಗಲಿರುಳು ಕಾವಲು ಕಾಯುವ ಸೈನಿಕರಿಗೆ ಮೈ ಮನಸ್ಸು ಎರಡೂ ಬೆಚ್ಚಗಿರಬೇಕಾಗಿರುತ್ತದೆ. ಅವರು ಅಲ್ಲಿ ಕಾವಲು ಕಾಯುತ್ತಿದ್ದಾರೆ ಅಂತ ನಾವೆಲ್ಲ ಕ್ಷೇಮದಿಂದ ಇದ್ದೇವೆ. ಅದು ನಮ್ಮ ಯೋಗ. ಆದರೆ ನಾವು ಯೋಗ ಮಾಡಬೇಕಲ್ಲ. ಕ್ರೀಡೆಯಲ್ಲಿ ಗೆಲ್ಲಬೇಕೆಂದರೆ ಸತತ ಅಭ್ಯಾಸ ಮಾಡುವುದೊಂದೇ ಅತ್ಯಂತ ನಿರ್ಣಾಯಕ. ಕ್ಷಣದಲ್ಲಿ ಮನಸ್ಸನ್ನು ಗಟ್ಟಿಯಾಗಿಟ್ಟುಕೊಳ್ಳುವ ಸಾಧನೆಯೂ ಬೇಕು. ಅದನ್ನು ಹೇಗೆ ಮಾಡಬಹುದು? ಅದಕ್ಕೆ ಯೋಗ ಸಹಕಾರಿ. ಹಾಗಾಗಿ ಕ್ರೀಡಾಪಟುಗಳು ಯೋಗದ ಅಭ್ಯಾಸ ಮಾಡಿಸುತ್ತಿದ್ದಾರೆ. ಓಡುವ ಆಡುವ ಕ್ರಮದಲ್ಲಿ ಹೊಸದಾಗಿ ಉಸಿರಾಡುತ್ತಿದ್ದೇವೆ. ಆಗ ಅದನ್ನು ಸೀಮಿತಕ್ಕೆ ತರಬೇಕೆಂದರೆ ಯೋಗದಲ್ಲಿ ತಂತ್ರಗಳಿವೆ. ಅಲ್ಲಿಯೂ ಕಡಿಮೆ ಶ್ರಮದಲ್ಲಿ ಹೆಚ್ಚಿನ ಸಾಧನೆ ಮಾಡುವ ವಿಧಾನಗಳನ್ನು ಯೋಗ ಶಿಕ್ಷಕರು ಹೇಳಿಕೊಡಬಲ್ಲರು. ದೀರ್ಘ ಚಾರಣದಲ್ಲಿ ತೊಡಗಿಸಿಕೊಂಡವರಿಗೆ ಒಮ್ಮೆಲೆ ಹವಾಮಾನ ವೈಪರೀತ್ಯ ಕಾಣಿಸಿಕೊಳ್ಳಬಹುದು. ಆಗ ಯೋಗದ ಅಭ್ಯಾಸ ನೆರವಿಗೆ ಬರುತ್ತದೆ. ಕೊಂಡೊಯ್ದ ಆಹಾರ ಮುಗಿದು ಹೋದರೆ, ಒಂದು ಹೊತ್ತು ಆಹಾರವಿಲ್ಲದೆ ಕಳೆಯುವ ಸಂದರ್ಭದಲ್ಲಿ ಯೋಗದ ಅಭ್ಯಾಸವಿದ್ದರೆ ಕಾರ್ಪಣ್ಯವಿಲ್ಲದೆ ಕಳೆಯಬಹುದು. ಊಟವನ್ನು ಜೀರ್ಣಿಸುವ ವಿಧಾನವನ್ನು ಹೇಳಿಕೊಡುವ ಆಸನ ವಿದ್ಯೆ ಉಪವಾಸವನ್ನು ಸರಿಯಾಗಿ ಕಲಿಸುತ್ತದೆ. ಶಾಲೆಗಳಲ್ಲಿ ಕಲಿಕೆಯ ಹಲವು ಪ್ರಯತ್ನ ಮಾಡುತ್ತಿದ್ದಾರೆ. ಎಲ್ಲರ ಗ್ರಹಿಕೆಯ ಮಟ್ಟ ಒಂದೇ ತೆರವಿರುವುದಿಲ್ಲ. ಅವನ್ನೆಲ್ಲ ಹೇಗೆ ಸರಿಪಡಿಸುವುದು ಎನ್ನುವ ಸಮಸ್ಯೆ ಶಿಕ್ಷಕರನ್ನು ಕಾಡುತ್ತದೆ. ಶಿಕ್ಷಕರ ತಾಳ್ಮೆಯನ್ನು ಹೆಚ್ಚಿಸಲು ಯೋಗ ಬೇಕು. ಮಕ್ಕಳ ಏಕಾಗ್ರತೆಯನ್ನು ಹೆಚ್ಚಿಸಲು ಯೋಗ ಬೇಕು. ಸ್ಮರಣಶಕ್ತಿಯನ್ನು ಹೆಚ್ಚಿಸಲು ನಮ್ಮಲ್ಲಿ ಪ್ರತ್ಯೇಕ ಯೋಗ ವಿಧಾನಗಳನ್ನು ರೂಢಿಸಿಕೊಂಡು ಬರಲಾಗುತ್ತಿದೆ. ನಮ್ಮ ಪ್ರಾಚೀನ ವಿದ್ಯೆಗಳೆಲ್ಲ ನೆನಪಿನಿಂದಲೇ ಉಳಿದು ಬಂದಿವೆ. ಪೀಳಿಗೆಯಿಂದ ಪೀಳಿಗೆಗೆ ನೆಪವನ್ನು ವರ್ಗಾಯಿಸಿಕೊಂಡು ಬಂದ ನಮ್ಮ ಪರಂಪರೆಯ ಸಾಮರ್ಥ್ಯ ಅಡಗಿರುವುದು ಯೋಗದಲ್ಲಿ. ಸ್ಮರಣಶಕ್ತಿ ಹೆಚ್ಚಿದರೆ ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಹೆಚ್ಚಿನ ಮಾರ್ಕ್ಸ್ ಪಡೆಯುವುದು ಸುಲಭ ಸಾಧ್ಯ. ಹೀಗೆ ನಮ್ಮ ಬದುಕಿನ ಎಲ್ಲ ಘಟ್ಟಗಳಲ್ಲಿ, ಎಲ್ಲ ಸ್ತರಗಳಲ್ಲಿ ಯೋಗ ಧ್ಯಾನ ನಮ್ಮ ನೆರವಿಗೆ ಬರುತ್ತದೆ. ಅಲ್ಲದೆ ಇದು ಭಾರತದ ಹೆಗ್ಗುರುತು, ನಮ್ಮ ಪರಂಪರೆಯ ಶ್ರೇಷ್ಠ ಕೊಡುಗೆ. ಇದನ್ನು ಇಡೀ ಮಾನವ ಕುಲದ ಏಳಿಗೆಗೆ ಬಳಸುವುದು ನಮ್ಮ ಹೊಣೆಯಾಗಿದೆ. ನಾವು ದಿನದ ಸಮಯವನ್ನಾದರೂ ಕಳೆಯುತ್ತೇವೆ, ಆ ಸಮಯದಲ್ಲೂ ಯೋಗ ಮಾಡಬಹುದೇ ಎಂದು ಯೋಚಿಸಿದರೆ ನಮಗೆ ಅದೆಷ್ಟು ಸಮಯ ಸಿಗುತ್ತದೆ ಎನ್ನುವುದು ತಿಳಿಯುತ್ತದೆ. ಅಂತೆಯೇ ದಿನದ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಿರುವಾಗ ಉಸಿರಾಟವನ್ನು ಗಮನಿಸಬಹುದೇ ಎಂದು ಆಲೋಚಿಸಿದಾಗ ಏಕಾಗ್ರತೆ ಸಹಜವಾಗಿ ಸಿದ್ಧಿಸುತ್ತದೆ. ಈ ಬದುಕಿನ ಪ್ರತಿ ಕ್ಷಣವನ್ನು ಉತ್ಕಟವಾಗಿ ಕಳೆಯಬೇಕೆಂದರೆ ನಾವು ಯೋಗಾಭ್ಯಾಸಿಗಳಾಗಬೇಕು. ನಮ್ಮ ವಯಸ್ಸು, ಉದ್ಯೋಗ, ಯಾವುದಾದರೂ ಯೋಗ ಧ್ಯಾನಗಳು ನಮಗೆ ಸಾಧ್ಯ ಎನ್ನುವುದು ನಮ್ಮ ಗಮನಕ್ಕೆ ಬರಬೇಕು. ಯಾವ ಖರ್ಚಿಲ್ಲದೆ ಸಾಧಿಸುವ ವಿದ್ಯೆ ಇದು.
ಪ್ರತಿ ಕ್ಷಣದ ಉಸಿರಾಟವನ್ನೇ ತಿದ್ದುವ ವಿದ್ಯೆಯಿಂದ ನಮಗಾಗುವ ಲಾಭ ಅನೇಕ. ಈ ವಿದ್ಯೆ ಎಲ್ಲರದ್ದೂ ಆಗಬೇಕು. ಯೋಗ ಎಂಬ ಉಸಿರಾಟದ ವ್ಯಾಯಾಮ ನಮ್ಮೆಲ್ಲರದಾಗಲಿ.

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ
1: ನಡೆಯುವ ಮುಂದೆ ಮುಂದೆ ನಡೆಯುವ
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ರೇಷ್ಮೆ ರಂಗ
3: ರೇಷ್ಮೆ ರಂಗ
4: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲೇ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಅಂಗವಾಗಿ ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರ ಬಗ್ಗೆ ಒಂದು ಪ್ರಕಟಣೆ. ಆಯುಷ್ ಸಚಿವಾಲಯವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಆಚರಣೆಯ ಅಂಗವಾಗಿ ದೇಶದಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಇದರ ಭಾಗವಾಗಿ ಆಯುಷ್ ಸಚಿವಾಲಯವು ಹ್ಯಾಬಿಲ್ಡ್ ಹೆಲ್ತ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಎಲ್ಲರನ್ನು ಆಹ್ವಾನಿಸುತ್ತಿದೆ. ದಿನಾಂಕ 14 ಜೂನ್ 2026 ಮುಂಜಾನೆ 6:15 7:35 ಆಯುಷ್ ಸಚಿವಾಲಯದ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೂಲಕ ನಡೆಯುವ ಆನ್ಲೈನ್ ಯೋಗ ಅವಧಿಯಲ್ಲಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಭಾಗವಹಿಸಿ ಐತಿಹಾಸಿಕ ದಾಖಲೆ ನಿರ್ಮಿಸುವುದು. ಆಸಕ್ತರು ಮೊದಲಿಗೆ ಟೋಲ್ ಫ್ರೀ ಸಂಖ್ಯೆ 1800315 7008 ಈ ನಂಬರ್ಗೆ ಮಿಸ್ಡ್ ಕಾಲ್ ಕೊಡುವ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಣಿಯಾದ ನಂತರ ಭಾಗವಹಿಸುವವರಿಗೆ ಯೋಗ ಅವಧಿಯ ಲಿಂಕ್ ಒಳಗೊಂಡ ವಾಟ್ಸಪ್ ಸಂದೇಶ ಬರಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದ ದಿನದಂದು ಪ್ರತಿಯೊಬ್ಬ ಭಾಗಿಯೂ ತಮ್ಮ ಸ್ವಂತ ಸಾಧನದ ಮೂಲಕ ಪ್ರತ್ಯೇಕವಾಗಿ ಲಾಗಿನ್ ಆಗಬೇಕಾಗುತ್ತದೆ. ಏಕೆಂದರೆ ಲಾಗಿನ್ ಆಗುವ ಪ್ರತಿಯೊಂದು ನೋಂದಾಯಿತ ಸಾಧನವನ್ನು ಮಾತ್ರ ಅಧಿಕೃತ ದಾಖಲೆಗಾಗಿ ಪರಿಗಣಿಸಲಾಗುವುದು. ಆದ್ದರಿಂದ ಎಲ್ಲ ಅಧಿಕಾರಿಗಳು, ಉದ್ಯೋಗಿಗಳು, ಸಂಯೋಜಿತ ಸಂಸ್ಥೆಗಳು, ಯೋಗಪಟುಗಳು ಹಾಗೂ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸಾಧನಗಳ ಮೂಲಕ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿನಂತಿಸಲಾಗಿದೆ. ಈ ಐತಿಹಾಸಿಕ ಯೋಗ ಆಂದೋಲನವನ್ನು ಯಶಸ್ವಿಗೊಳಿಸಲು ಎಲ್ಲರ ಸಕ್ರಿಯ ಬೆಂಬಲ ಮತ್ತು ಗರಿಷ್ಠ ಸಹಭಾಗಿತ್ವವನ್ನು ಆಯುಷ್ ಸಚಿವಾಲಯವು ಕೋರುತ್ತಿದೆ. ಪ್ರಕಟಣೆ ಕೇಳಿದಿರಿ. ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
3: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
4: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಗಮನಿಸಿ, ಈ ವೇಳೆಗೆ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗೋಡ್ಕಿಂಡಿ ಅವರ ಬಾನ್ಸುರಿ ವಾದನ ಹಾಗೂ ಪ್ರಕಾಶ್ ಸೊಂಟಕೆ ಅವರ ಹವಾಯಿನ್ ಗಿಟಾರ್ ವಾದನದ ಜುಗಲ್ಬಂದಿಯನ್ನು ಆಲಿಸಲಿದ್ದೀರಿ. ಈ ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಲಿದ್ದೀರಿ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 8:45. ಚಿತ್ರಗೀತೆಗಳ ಕಾರ್ಯಕ್ರಮ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರೀತಿಗಾಗಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿ ನೀಡಿದ್ದಾರೆ ಚಿತ್ರ, ಪ್ರಸನ್ನ, ಎಸ್ ಎ ರಾಜ್ಕುಮಾರ್. ಕೆ ಕಲ್ಯಾಣ್ ಬರೆದಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.

0: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯಾ
1: ಬ್ರೋ? ಇದು ಹರಿದಿದೆ.
0: ಇಲ್ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟ್ ಅನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಯೋಗವಾಣಿ,
4: ಯೋಗವಾಣಿ
5: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
6: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
3: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
5: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
7: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
3: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
5: ಆಲಿಸಿ, ಅನುಸರಿಸಿ.
3: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
5: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಇದೀಗ ನೀವು ಕೇಳಿದ ಗೀತೆ ಕದಂಬ ಚಿತ್ರದ್ದು. ಧ್ವನಿ ನೀಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಹಾಗೂ ಸಂಗಡಿಗರು. ಕೆ ಕಲ್ಯಾಣ್ ಬರೆದಿರುವ ಈ ಗೀತೆಗೆ ಸಂಗೀತ ನೀಡಿದವರು ದೇವ. ಇದೊಂದು ಪ್ರಕಟಣೆ. ರೂಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ NRLM ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಬ್ಯೂಟಿ ಪಾರ್ಲರ್ ನಿರ್ವಹಣೆ June 16 July 20 ಎಂಬ್ರಾಯ್ಡ್ರಿ ಫ್ಯಾಬ್ರಿಕ್ ಪೇಂಟಿಂಗ್ June 18 July 18 ಕಂಪ್ಯೂಟರ್ ಟ್ಯಾಲಿ June 24 July 31 ಮೊಬೈಲ್ ರಿಪೇರಿ ಮತ್ತು ಸರ್ವಿಸ್ ಮೊಬೈಲ್ ರಿಪೇರಿ ಮತ್ತು ಸರ್ವಿಸ್ July 6 to August 6. ಅಭ್ಯರ್ಥಿಗಳ ಅರ್ಹತೆ 18-50 ವಯೋಮಿತಿಯನ್ನು ಹೊಂದಿರಬೇಕು. ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು. ಸ್ವಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿಯನ್ನು ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿಯ ಮುಖಾಂತರ ತರಬೇತಿಗೆ ಹೆಸರನ್ನು ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 08211-2519663. ಇದು ರೂಟ್ಸೆಟ್ ಸಂಸ್ಥೆಯಿಂದ ಬಂದ ಪ್ರಕಟಣೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ನಮ್ಮ ಸಂಸಾರ ಆನಂದ ಸಾಗರ ಚಿತ್ರದ ಶೀರ್ಷಿಕೆ ಗೀತೆಯೊಂದನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ. ಶ್ರೀ ಚಂದ್ರು ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಪ್ರಶಾಂತ್ ರಾಜ್.

0: ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆತ್ಮೀಯ ಶ್ರೋತೃಗಳೇ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಚಿತ್ತೈಕಾಗ್ರ್ಯಂ ಅಂದ್ರೆ ಮನಸ್ಸಿನ ಏಕಾಗ್ರತೆ. ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನು ನಾವು ಒಂದು ವಸ್ತುವಿನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದರೆ ಏಕಾವಧಾನ, 4 ವಸ್ತುಗಳಲ್ಲಿ ಸಾಧಿಸಿದರೆ ಚತುರವಧಾನ, 8 ವಸ್ತುಗಳಲ್ಲಿ ಸಾಧಿಸಿದರೆ ಅಷ್ಟಾವಧಾನ, 100 ವಸ್ತುಗಳಲ್ಲಿ ಸಾಧಿಸಿದರೆ ಶತಾವಧಾನ.
1: ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರ್ ಅವರು. ಮರೆಯದೆ ಕೇಳಿ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
3: ಮುಂದಿನ ಗೀತೆ ತಾಯಿಯ ನುಡಿ ಚಿತ್ರದಿಂದ. ಹಾಡಿದವರು ಪಿಬಿ ಶ್ರೀನಿವಾಸ್, ಪಿ ಸುಶೀಲ ಹಾಗೂ ರಮೇಶ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಸತ್ಯಂ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿಯನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು 31 ಜುಲೈ 2026 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಲು ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 08212-249-1111. ಇದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಬಂದ ಪ್ರಕಟಣೆ. ಸಮಯ 9:12. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ನಮ್ಮ ಸಂಸಾರ ಚಿತ್ರದ ಗೀತೆಯೊಂದನ್ನು. ಧ್ವನಿ ನೀಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್.

ಇದೀಗ ನೀವು ಕೇಳಿದ ಗೀತೆ ಬೆಳ್ಳಿ ಮೋಡಗಳು ಚಿತ್ರದ್ದು. ಹಾಡಿದವರು ಎಸ್ ಜಾನಕಿ ಹಾಗೂ ಮನು. ಕೆವಿ ರಾಜು ಅವರ ರಚನೆಗೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಈಗ ಕಾಣೆಯಾದವರ ಬಗ್ಗೆ ಎರಡು ಪ್ರಕಟಣೆ. ಬಸವಣ್ಣ ಎಂಬ 36 ವರ್ಷದ ವ್ಯಕ್ತಿ ಕಾಣೆಯಾಗಿದ್ದಾರೆ. ಚೆಹರೆ ಎಣ್ಣೆಗೆಂಪು, ಮೈಬಣ್ಣ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗಡ್ಡ ಮೀಸೆ ಬಿಟ್ಟಿದ್ದು, ಕಪ್ಪು ಬಿಳಿ ತಲೆ ಕೂದಲು ಇರುತ್ತದೆ. ಎದೆಯ ಎಡಭಾಗದಲ್ಲಿ ಹೃದಯದ ಗುರುತಿದ್ದು ನಾಗರತ್ನ ಎಂಬ ಹಸಿರು ಹಚ್ಚೆ ಇರುತ್ತದೆ. ಕಾಣೆಯಾದಾಗ ಧರಿಸಿರುವ ಉಡುಪು ತಿಳಿ ಗುಲಾಬಿ ಬಣ್ಣದ ತುಂಬು ತೋಳಿನ ಶರ್ಟ್ ಹಾಗೂ ಬೂದು ಬಣ್ಣದ ಪ್ಯಾಂಟ್. ಈತ 5.6 ಅಡಿ ಎತ್ತರವಿದ್ದಾರೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪುಟ್ಟಣ್ಣ ಎಂಬ 65 ವರ್ಷದ ವ್ಯಕ್ತಿ ಕಾಣೆಯಾಗಿದ್ದಾರೆ. ಚೆಹರೆ ಕಪ್ಪು, ಮೈಬಣ್ಣ, ಸಣಕಲು ಶರೀರ, 5.4 ಅಡಿ ಎತ್ತರವಿರುವ ಈತ ಕಪ್ಪು ಬಿಳಿ ಮಿಶ್ರಿತ ಗಡ್ಡ ಮೀಸೆಯನ್ನು ಬಿಟ್ಟಿರುತ್ತಾರೆ. ತಲೆಯಲ್ಲಿ 2 ಇಂಚು ಕಪ್ಪು ಬಿಳಿ ಮಿಶ್ರಿತ ಕೂದಲು ಇರುತ್ತದೆ. ಬಲಗಣ್ಣಿನ ಮೇಲೆ ಕಪ್ಪು ಬಣ್ಣದ ಕಾರೆ ಹರಳು ಇದೆ. ಇವರು ಕಾಣೆಯಾದಾಗ ಧರಿಸಿರುವ ಉಡುಪು ತಿಳಿ ಗುಲಾಬಿ ಬಣ್ಣದ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್, ಬಿಳಿ ಬಣ್ಣದ ಟವಲ್. ಇವರಿಗೆ ಕನ್ನಡ ಮತ್ತು ಹಿಂದಿ ಭಾಷೆ ತಿಳಿದಿದೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮೈಸೂರಿನ ಕೃಷ್ಣರಾಜ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಸಮಯ 9:22. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಭಗವಾನ್ ಚಿತ್ರದ ಗೀತೆಯೊಂದನ್ನು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ನಂದಿತಾ ಹಾಗೂ ಸಂಗಡಿಗರು. ರಚನೆ ಕೆ ಕಲ್ಯಾಣ್, ಸಂಗೀತ ರಾಜೇಶ್ ರಾಮನಾಥ್.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದು ರೈತರ ಒಕ್ಕಲು.
0: ಪ್ರತಿ ಗುರುವಾರ ಬೆಳಗ್ಗೆ 11:00 ರಿಂದ 12:00 ರವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಗಮನಿಸಿ, ಈ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಆಟಗಾರ್ತಿ ಸೋನಿಕಾ ಗೌಡ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10 ಗಂಟೆಗೆ ನಮ್ಮ ನಿಲಯದಿಂದ ಜನಪದ ಸಂಗೀತ, ಕೊಳ್ಳೇಗಾಲ ತಾಲೂಕು ಸಿದ್ದಯ್ಯನಪುರದ ಕೈಲಾಸಮೂರ್ತಿ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಕಾವ್ಯದ ಕೆಂಪಾಚಾರಿ ಸಾಲನ್ನು ಆಲಿಸಲಿದ್ದೀರಿ. ರಾತ್ರಿ 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರದ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಮೂಲಸೌಕರ್ಯ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಮೂಡಿಬರುವುದು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಮಿಲನ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಶ್ರೇಯಾ ಘೋಷಾಲ್, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.

ಅರಿಶಿನ ಕುಂಕುಮ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಜಿವಿ ಅತ್ರಿ, ಮಂಜುಳಾ ಗುರುರಾಜ್. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್ ಅವರದು. ಈಗ ಒಂದು ಪ್ರಕಟಣೆ. ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿ ರಹಿತ ಹಾಗೂ ನಿವೇಶನರಹಿತರ ಸಮೀಕ್ಷೆ ಅರ್ಜಿ ಸಲ್ಲಿಸಲು ಜೂನ್ 30ನೇ ತಾರೀಕಿನವರೆಗೆ ಕಾಲಾವಕಾಶವನ್ನು ನೀಡಿದೆ. ಸದರಿ ಯೋಜನೆಯ ಅಡಿಯಲ್ಲಿ ಇದುವರೆಗೆ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿ ರಹಿತರು ಹಾಗೂ ನಿವೇಶನರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿದಾರ ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಚುನಾವಣಾ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ಬುಕ್, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು, ದಾಖಲೆಗಳೊಂದಿಗೆ ಸ್ವಂತವಾಗಿ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆನ್ಲೈನ್ ಮೂಲಕ ಜೂನ್ 30ನೇ ತಾರೀಕಿನ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ನಗರ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಯನ್ನು ಸಂಪರ್ಕಿಸಲು ಕೋರಿದೆ. ಪ್ರಕಟಣೆ ಕೇಳಿದಿರಿ. ಸಮಯ 9:43. ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ಕೇಳೋಣ ಚಾಮುಂಡಿ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಅರ್ಚನಾ, ಚಿತ್ರ ಮತ್ತು ಹೇಮಂತ್. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಕಾರ್ಯಕ್ರಮದ ಕಡೆಯದಾಗಿ ವಂದಾಗೋಣ ಬಾಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಹಾಗೂ ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಬೆಳ್ಳಿ, ನೀನು ನನ್ನ ಪ್ರಾಣ, ನನ್ನ ಸರ್ವಸ್ವ. ಈ ಲೋಕ ನೀನಿಲ್ಲದೆ ಶೂನ್ಯ. ಐ ಲವ್ ಯು, ಐ ಲವ್ ಯು.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 9:56.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ 2ನೇ ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ ಕೇಳಲು ಮರೆಯದಿರಿ. ಪ್ರತಿ ತಿಂಗಳ 2ನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಗೀತ ಸಂಭ್ರಮ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
5: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.
6: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
5: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
7: ನನ್ನ ಹಕ್ಕು, ನನ್ನ ಜವಾಬ್ದಾರಿ.
8: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ 1st and 3rd Sundays ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
9: ಆತ್ಮೀಯ ಶ್ರೋತೃಗಳೇ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
10: ಚಿತ್ತೈಕಾಗ್ರ್ಯಂ ಅಂದ್ರೆ ಮನಸ್ಸಿನ ಏಕಾಗ್ರತೆ. ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನು ನಾವು ಒಂದು ವಸ್ತುವಿನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದ್ರೆ ಏಕಾವಧಾನ, 4 ವಸ್ತುಗಳಲ್ಲಿ ಸಾಧಿಸಿದ್ರೆ ಚತುರವಧಾನ, 8 ವಸ್ತುಗಳಲ್ಲಿ ಸಾಧಿಸಿದ್ರೆ ಅಷ್ಟಾವಧಾನ, 100 ವಸ್ತುಗಳಲ್ಲಿ ಸಾಧಿಸಿದ್ರೆ ಶತಾವಧಾನ.
9: ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರವರು. ಮರೆಯದೇ ಕೇಳಿ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 10 ಗಂಟೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಪ್ರವೀಣ್ ಗೋಡ್ಕಿಂಡಿ ಅವರ ಬಾನ್ಸುರಿ ವಾದನ ಹಾಗೂ ಪ್ರಕಾಶ್ ಸುಂಟಕೆ ಅವರ ಹವಾಯಿನ್ ಗಿಟಾರ್ ವಾದನದ ಜುಗಲ್ಬಂದಿಯನ್ನು ಆಲಿಸಲಿದ್ದೀರಿ. ಪ್ರಾರಂಭಕ್ಕೆ ಮಿಶ್ರ ಪಹಾಡಿ, ದಾದ್ರಾ ಕೆಹೇರ್ವಾ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗೋಡ್ಕಿಂಟಿ ಅವರ ಬಾನ್ಸುರಿ ವಾದನ ಹಾಗೂ ಪ್ರಕಾಶ್ ಸೊಂಟಕೆ ಅವರ ಹವಾಯಿನ್ ಗಿಟಾರ್ ವಾದನದ ಜುಗಲ್ಬಂದಿಯನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ FM 100.6. ಸಮಯ 10:32.

ಅನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ FM 100.6 ಸಮಯ 10:32. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ದೂಸ್ರಾ ಆದ್ಮಿ ಚಿತ್ರದ ಗೀತೆ, ಹಾಡಿದ್ದಾರೆ ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ಗೀತೆಯ ಗಾಯಕ ಕಿಶೋರ್ ಕುಮಾರ್, ಚಿತ್ರ ಬ್ಲ್ಯಾಕ್ ಮೇಲ್.

ಸಮಯ 10:45. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಆನಂದ್ ಚಿತ್ರದ ಗೀತೆಯೊಂದನ್ನು. ಗೀತೆಯ ಗಾಯಕ ಮುಕೇಶ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಹಾಡಿರುವ ಆಪ್ಕಿ ಕಸಮ್ ಚಿತ್ರದ ಗೀತೆ.

0: ಇದುವರೆಗೆ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಯೋಗವಾಣಿ,
5: ಯೋಗವಾಣಿ
6: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
7: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
4: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
6: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
8: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
4: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
6: ಆಲಿಸಿ, ಅನುಸರಿಸಿ.
4: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
6: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.
9: ಯೋಗವಾಣಿ, ಯೋಗವಾಣಿ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 11:30. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ಆಹಿರಿ ಪುಟ್ಟಿ ಮಾಡುವ ನಮಸ್ಕಾರಗಳು. ಈಗ ಕೇಳಿ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಮೈಸೂರು ಆಕಾಶವಾಣಿಯಿಂದ ಪ್ರಸಾರವಾಗುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಒಂದು ವಾರದ ಅವಧಿಯಲ್ಲಿ ತಾವು ಆಲಿಸಿರ್ತೀರಿ. ಆ ಕೇಳಿದ ಕಾರ್ಯಕ್ರಮಗಳನ್ನು ಕುರಿತಂತೆ ಅಕ್ಷರ ರೂಪದಲ್ಲೋ ಮಾತಿನ ರೂಪದಲ್ಲೋ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅನ್ನುವಂತಹ ಕಾತರದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ಈಗಾಗಲೇ ಕೆಲವರು ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಪತ್ರಗಳ ಮೂಲಕ, ಮಿಂಚಂಚೆಯ ಮೂಲಕ ಬರೆದು ನಮಗೆ ಕಳಿಸಿದ್ದೀರಿ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾತಿನ ಮೂಲಕವೇ ನನ್ನ ಅಭಿಪ್ರಾಯವನ್ನು ತಿಳಿಸಬೇಕು ಅನ್ನುವಂತಹ ಕಾತರತೆಯಿಂದ ಕರೆಯನ್ನು ಮಾಡೋದಕ್ಕೆ ತಾವೆಲ್ಲರೂ ಶುರು ಮಾಡಿದಿರಿ. ಹೊಸದಾಗಿ ಕರೆಯನ್ನು ಮಾಡುವಂತಹ ನಮ್ಮ ಕೇಳುಗರಿಗೆ ನಮ್ಮ ದೂರವಾಣಿ ಸಂಖ್ಯೆಗಳು 251258 ಮತ್ತೊಂದು 251589 ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251258 ಮತ್ತೊಂದು 251589. ಮೈಸೂರಿನ STD ಕೋಡ್ 0821 0821. ಕೇಳುಗರೆ, ಕಾರ್ಯಕ್ರಮವನ್ನು ಕೇಳಿದ ನಂತರದಲ್ಲಿ ಪತ್ರವನ್ನು ಬರೀಬೇಕು ಅನ್ನುವಂತಹ ಒಂದು ಹಂಬಲ ತಮಗೆ ಇದ್ದದ್ದೇ ಆದಲ್ಲಿ ನಮ್ಮ ವಿಳಾಸ ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57002. ಮತ್ತೊಮ್ಮೆ ನಮ್ಮ ವಿಳಾಸ ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57002. ಮಿಂಚಂಚೆ ಅಂದರೆ ಮೇಲ್ ಮೂಲಕವೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ನಮಗೆ ಬರೆದು ಕಳಿಸಬಹುದು. ಮೇಲ್ ವಿಳಾಸ replyair@gmail.com. ಮತ್ತೊಮ್ಮೆ replyair@gmail.com. ತಮ್ಮ ಕರೆಗಳನ್ನು ಸ್ವೀಕರಿಸುವ ಮುನ್ನ, ಪತ್ರಗಳನ್ನು ಓದುವ ಮುನ್ನ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಸಂಜು ವೆಟ್ಸ್ ಗೀತ. ಈ ಗೀತೆಯ ಗಾಯಕರು ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಜಸ್ಸಿ ಗಿಫ್ಟ್.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
1: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
1: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.

0: ಪಾಲಿಸಿ
1: ಅನುಸರಿಸಿ.
2: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ, ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಪ್ರಸಾರ ಆಗ್ತಾ ಇರುವಂತಹ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ರಿ. ಈಗಾಗಲೇ ಪತ್ರವನ್ನು ಬರೆದಿರುವಂಥವ್ರು ನಮ್ಮ ಪತ್ರವನ್ನು ಓದ್ತಾರೋ ಇಲ್ವೋ ಅನ್ನುವಂತಹ ಒಂದು ಸಂಶಯದಲ್ಲಿ ಇದ್ದೀರಿ. ಖಂಡಿತ ನೀವು ಬರೆದಿರುವಂತಹ ಎಲ್ಲ ಪತ್ರಗಳನ್ನು ಕೂಡ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಓದ್ತೇವೆ. ಹಾಗೆಯೇ ಹಲವಾರು ಮಂದಿ ಕರೆಗಳನ್ನು ಮಾಡ್ತಾ ಇದ್ದಾರೆ, ಈಗ ಒಂದು ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ಇಂದಿನ ಪತ್ರೋತ್ತರ ಕಾರ್ಯಕ್ರಮದಲ್ಲಿ ನಮ್ಮ ಆಹಿರಿ ಪುಟ್ಟಿಯವರು ಕೂಡ ತಮ್ಮ ಕರೆಗಳನ್ನು ಸ್ವೀಕರಿಸ್ತಾರೆ, ಹಾಗೆಯೇ ಪತ್ರಗಳನ್ನು ಕೂಡ ಓದ್ತಾರೆ. ಕಾರ್ಯಕ್ರಮದ ಮೊದಲ ಕರೆ ಆಕಾಶವಾಣಿ.
4: ಹಲೋ ಸರ್, ನಮಸ್ತೆ. ನಾನು ಇಲ್ಲಿ ನಾರ್ನಳ್ಳಿ ಮೈಸೂರಿಂದ ಫೋನ್ ಮಾತಾಡ್ತಾರೆ.
3: ಹೆಸರು?
4: ಸುಧಾ ಅಂತ ಸರ್.
3: ಹೇಳಿ ಸುಧಾ ಅವರೇ.
4: ಎಲ್ಲ ಕಾರ್ಯಕ್ರಮ ಕೇಳ್ತೇವೆ ಸರ್. ಬೆಳಗ್ಗೆ ಚಿಂತನೆ ಕೇಳಿದೆ, ಅವಕಾಶಗಳ ಬಗ್ಗೆ ಹೇಳ್ತಾ ಇದ್ರು, ಚೆನ್ನಾಗಿ ಹೇಳಿದ್ರು ಮೇಡಮ್ ಅವರು. ಮತ್ತೆ ಮಂಡೂರ್ ಅನ್ನೋದವ್ರದ್ದು ನಿನ್ನೆ
3: ನಕ್ಷತ್ರ ಲೋಕ ಕಾರ್ಯಕ್ರಮದಲ್ಲಿ
4: ಅದು ಬಂದಿತ್ತಲ್ಲ, ಅದು ಚೆನ್ನಾಗಿದೆ ಕಾರ್ಯಕ್ರಮ. ಮತ್ತೆ ನಾಟಕಗಳು, ಮತ್ತೆ ಇದು ಈಗ ನಿಮ್ಮೊಂದಿಗೆ ಮೈಸೂರು ಹಾಕೋಣ ಇತ್ತು, ಅವಾಗ ಇದು ಬರ್ತಾ ಇದೆ, ಇದನ್ನೇ ಚೆನ್ನಾಗಿದೆ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿದೆ ಸರ್.
3: ಓಕೆ, ಹೀಗೆ ಕೇಳ್ತಾ ಇರಿ ಸುಧಾ.
4: ಗೀತೆ ಮತ್ತೆ ಇವಾಗ ಸಂಜೆ ಗೀತೆ ಹಾಡುವಂತಲ್ಲ, ಅದನ್ನು ಚೆನ್ನಾಗಿದೆ. ಇದೆ ಹಿಂದಿ ಚಿತ್ರ ಆಗಿತ್ತಲ್ಲ, ನಿನ್ ಬಂದಿತ್ತಲ್ಲ ಸರ್, ತುನೆ ಮೇರೆ ಬಂದೇ ಬರ್ತಾರೆ, ತುನೆ ಮೇರೆ ಪೂಜೆ ಅಂತ, ಅದು ಸಾಂಗ್ ತುಂಬಾ ಇಷ್ಟ ನನ್ಗೆ, ಫೇವ್ರೇಟ್. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತಾವ ಸರ್, ಅದು ಇದು ಅಂತ ಏನ್ ಹೇಳಕ್ಕಿಲ್ಲ. ಮತ್ತೆ ಇದು ಇನ್ನೊಂದ್ ಬರ್ತಾ ಇದೆಯಲ್ಲ ಸರ್, ರಾತ್ರಿ ಬಂತಲ್ಲ ಸರ್, ಇದು ರಾಮ ಸೀತೆಂದು, ಅದು ಚೆನ್ನಾಗಿತ್ತು ಸರ್. ಅದು ಕೇಳ್ತಾ ಕೇಳ್ತಾ ನಿದ್ದೆ ಹತ್ತು, ಹಂಗೆ ನಡೀತಾ ತುಯ್ ಅಂತ ಹೇಳು, ಆಮೇಲೆ ಆಫ್ ಮಾಡ್ದೆ ಸರ್.
3: ಓಕೆ,
4: ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತಾವ ಸರ್. ಇದು ಸಂಜೋಳ್ ಗೀತ ನಮ್ ಊರಾಗೆ ತೆಗ್ದಾರ ಸರ್ ಪಿಕ್ಚರ್, ಅದು ಸಾಂಗ್.
3: ಹೌದಾ, ಯಾವ ಊರು ಅದು? ಯಾವ ಊರು?
4: ಕೋಟೆ ಸರ್.
3: ಬೀದರ್ ಕೋಟೆ.
4: ಸರ್,
3: ಬಹಳ ಸಂತೋಷ ಸುಧಾ ಅವರೇ, ಕಾರ್ಯಕ್ರಮದ ಕರೆ ಮಾಡಿದ್ದಕ್ಕಾಗಿ ನಮಸ್ಕಾರ. ಧನ್ಯವಾದಗಳು. ಹಲೋ ಆಕಾಶವಾಣಿ, ನಮಸ್ಕಾರ. ಶಾಂತಮ್ಮ ಹೇಳಿ. ಶಾಂತಮ್ಮ ಅವರೇ,
5: ನನಗೆ ಇದರದ್ದು ಬಿಳಿಗಿರಂಗನ ಬೆಟ್ಟದ್ದು ಒಂದು ಆಡಿಯೋ ಅದೆಲ್ಲ ಕಲ್ಪನೊಂದ್ ಅದು ಬೇಕು ಸರ್. ತುಂಬಾ ವರ್ಷ, ಒಂದು 6 ತಿಂಗಳಿಂದ ಕರೆ ಸಿಗ್ತಾ ಇಲ್ಲ ನಂಗೆ.
3: ಇದು ನಿಮ್ಮ ಕೋರಿಕೆಯ ಗೀತೆಯನ್ನ ಪ್ರಸಾರ ಮಾಡುವಂತಹ ಕಾರ್ಯಕ್ರಮ ಅಲ್ಲ, ಆಯ್ತಾ? ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇರ್ತೀರಲ್ವಾ ಪ್ರತಿದಿನ, ಆ ಕಾರ್ಯಕ್ರಮಗಳ ಬಗ್ಗೆ ವಿಷಯಗಳನ್ನ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ ಇದು.
5: ಎಲ್ಲ ಕಾರ್ಯಕ್ರಮ ಚೆನ್ನಾಗಿದೆ ಸರ್, ಬೆಳಗ್ಗೆ ಸಂಜೆ ಗಂಟ ಕೇಳ್ತಾನೆ ಇರ್ತೀನಿ, ವಾರ್ತೆ ಇಂದ ಹಿಡಿದು ನಿಮ್ಗೆ ಏನೇ ಬರುತ್ತೆ ಎಲ್ಲ ಕೇಳ್ತಾ ಆಕಾಶವಾಣಿಗೆ ವಂದನೆಗಳು.
3: ಆಯ್ತು ಶಾಂತಮ್ಮ ಅವರೇ, ನಮಸ್ಕಾರ.
5: ನಮಸ್ಕಾರ.
3: ಹಲೋ ಆಕಾಶವಾಣಿ.
6: ನಮಸ್ತೆ ಸರ್, ನಾನು ವೆಂಕಟೇಶ್ ಬಿ ಆರ್, ಬದನಾಳ ಗ್ರಾಮದಿಂದ ಸರ್.
7: ನಮಸ್ತೆ ವೆಂಕಟೇಶ್ ಅವರೇ, ಹೇಳಿ.
6: ಮೇಡಮ್ ಅವರು, ಇದು ವಿಶ್ವ ಮೆದುಳು ಗೆಡ್ಡೆ ದಿನಾಚರಣೆ ಪ್ರಯುಕ್ತ ಬಂದ ಕಾರ್ಯಕ್ರಮ, ಆರೋಗ್ಯ ಕಾರ್ಯಕ್ರಮ ಚೆನ್ನಾಗಿತ್ತು.
3: ಹೌದು, ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂತು,
6: ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ. ಮತ್ತೆ ಪರಿಸರದ ಬಗ್ಗೆ ಶನಿವಾರ ಭಾನುವಾರ ದಿನವಿಡೀ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಿದ್ರೆ ಬಹಳ ಸಂತೋಷ ಆಯ್ತು ಸರ್. ಪರಿಸರ ಅಂತಂದ್ರೆ ಈಗ ತಾವು ಕಾರ್ಯಕ್ರಮದ ಮಧ್ಯೆ ಗಿಡ ನೆಡಿ ಗಿಡ ನೆಡಿ ಅಂತ ಒಂದು ಹಾಡನ್ನು ಪ್ರಸಾರ ಮಾಡ್ತಿರ್ತೀರಿ. ನಮ್ಮ ಮನೆ ಹಿಂದ್ಗಡೆ ಇದು ಯಾವ್ದು ತೆಂಗಿನ ಮರಗಳಿದೆ, ಅದರಿಂದ ಕೋತಿಗಳ ಕಾಟ ಅಂತ ಹೇಳಿ ಅಕ್ಕಪಕ್ಕದವರು ಸ್ವಲ್ಪ ಗಲಾಟೆ ಮಾಡ್ತಿದ್ರು. ಹಾಗಾಗಿ ನಿಮ್ಮ ಕಾರ್ಯಕ್ರಮ ಕೇಳುತ್ತಾ ನಾವು ಬರ್ತಿರುವಾಗ ಒಂದು ಗಿಡ ನೆಡಕ್ಕೆ ಎಷ್ಟು ಕಷ್ಟ, ತೆಂಗಿನ ಮರ ತೆಗೆದ್ರೆ ಎಷ್ಟು ಕಷ್ಟ ಅಂತ ಪರಿಸರದ ಬಗ್ಗೆ ಕಾಳಜಿ ಆಗಿ ಇದನ್ನ ತಗಿಲೇಬಾರದು ಎಷ್ಟೇ ಕಾಟ ಇದ್ರು ಕೂಡ ಅಂತೇಳಿ ನನಗೆ ಬಹಳ ಇಷ್ಟ ಆಯ್ತು.
3: ಕಟ್ಟೋದು ಬಹಳ ಕಷ್ಟ, ಕೆಡಬಹುದು ಬಹಳ ಸುಲಭ ಅಲ್ವಾ?
6: ಹೌದು ಸರ್, ಹೌದು. ಮತ್ತೆ ಕೊಳ್ಳೇಗಾಲ ಸತ್ತೇಗಾಲದ ಗ್ರಾಮದ ಮಹಿಳೆಯರು ಯಾರಲ್ಲ ಸರ್, ಮಲ್ಲಯ್ಯ ಮೂಡ್ಲು ಮುಡ್ಕೋರೆ
3: ಶಿವಮ್ಮ ಮತ್ತು ಸಂಗಡಿಗರು.
6: ಅದು ಕಾರ್ಯಕ್ರಮ ಚೆನ್ನಾಗಿ ಗೊತ್ತು. ಮತ್ತು ಮಂಡೆ ರಮೇಶ್ ಅವರ ನಕ್ಷತ್ರ ಲೋಕ ಕಾರ್ಯಕ್ರಮ. ಮತ್ತೆ ಇದು ಯಾವ್ದು ಸರ್, ಡಾಕ್ಟರ್ ಸಮಯ ಗೃಹಿಣಿಯರಿಗೆ
3: ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ,
6: ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ರಕ್ತಹೀನತೆ ಬಗ್ಗೆ, ಮತ್ತೆ ಕರೆಗೊಂದು ಗೀತೆ, ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಪ್ರಸಾರ ಆಗ್ತದೆ. ಮತ್ತೆ ಸರ್ ಈಗ ಪ್ರತಿ ಬೆಳಿಗ್ಗೆ ಏಳು ಮುಖ ಚಿತ್ರಗೀತೆಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಅಥವಾ ದೇಶದ ಮಹನೀಯರ ಹಾಡುಗಳು ಅಥವಾ ದೇಶಭಕ್ತಿ ಗೀತೆ ಈ ತರ ಡಿಫ್ರೆಂಟ್ ಆಗಿ ಒಂದು ದಿನ ಪ್ರಸಾರ ಮಾಡಿದ್ರೆ ಆಗುತ್ತೆ. ಚಿತ್ರಗಳಿಗೆ ಚಿತ್ರಗೀತೆಗಳು ಸಾಮಾನ್ಯವಾಗಿ ಇರೋದ್ರ ಜೊತೆ
3: ಈಗ ನೀವು ಪ್ರತಿ ಭಾನುವಾರ ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಾ 11 to 12, ಅದರಲ್ಲಿ ಮಿಶ್ರ ಮಾಧುರ್ಯದಲ್ಲಿ ನಾವು ಹಾಡಿನ ಬೇರೆ ಬೇರೆ ಪ್ರಕಾರಗಳನ್ನ ನಾವು ಹಾಕ್ತೇವೆ ಅಲ್ವಾ. ಈಗ ಹೌದು ನೋಡಿ, ಬೆಳಗಿನ 7:30 ಅಂತಂದ್ರೆ ಆಕಾಶವಾಣಿ ಬಹುಶಃ ನಮ್ಮ ಅರಿವಿನ ಅಥವಾ ತಿಳುವಳಿಕೆಯ ಒಂದು ಮಟ್ಟದಲ್ಲಿ ಹೇಳೋದು ಅಂತಂದ್ರೆ ಒಂದು 40-50 ವರ್ಷಗಳಿಂದ 7:30 ಅಂತಂದ್ರೆ ಚಿತ್ರಗೀತೆಗಳು ಅನ್ನುವಂತಹ ಒಂದು ಭಾವನೆ ಇದೆ, ಅದನ್ನ ಬೆಳಕೊಂಡು ಬಂದ್ಬಿಟ್ಟಿದೆ ಕೇಳುಗರ ಮನಸ್ಸಿನಲ್ಲಿ. ಅದು ಬ್ರೇಕ್ ಮಾಡ್ತು ಅಂತಂದ್ರೆ ಎಲ್ಲೋ ಒಂದು ರೀತಿ ಅದು ಇರ್ಸು ಮುರ್ಸ ಆಗ್ಬೋದು. ಮತ್ತೆ ನಾವು ಚಿತ್ರಗೀತೆಗಳನ್ನ ಆ ಸಮಯದಲ್ಲಿ ಪ್ರಸಾರ ಮಾಡಲೇಬೇಕಾಗುತ್ತೆ, ಯಾಕೆಂದ್ರೆ ಜಾಹೀರಾತುಗಳು ಇರ್ತವೆ ನಮ್ಮಲ್ಲಿ. ಆ ಜಾಹೀರಾತುಗಳನ್ನ ಅದೇ ಸಮಯದಲ್ಲಿ ಪ್ರಸಾರ ಮಾಡಬೇಕು ಅಂತ ಹೇಳಿ ಜಾಹೀರಾತನ್ನ ಕೊಟ್ಟಿರುವಂತಹ ಕಂಪನಿಯವರಾಗಿರಬಹುದು, ವ್ಯಕ್ತಿಗಳಾಗಿರಬಹುದು, ಸಂಸ್ಥೆಯವರಾಗಿರ್ಬಹುದು ಅಥವಾ ಸರ್ಕಾರದ ಜಾಹೀರಾತುಗಳಾಗಿರಬಹುದು, ಅದೇ ಸಮಯದಲ್ಲಿ ನಾವು ಅದನ್ನ ಪ್ರಸಾರ ಮಾಡಬೇಕಾಗಿರುತ್ತೆ. ಹಾಗಾಗಿ ಚಿತ್ರಗೀತೆಗಳ ಸಂದರ್ಭ ಆ ಒಂದು ಚಂಕ್ ಅಂತ ಏನ್ ಹೇಳ್ತೇವೆ ಆ ಅವಧಿಯನ್ನ ನಾವು ತಪ್ಪಿಸೋದಕ್ ಸಾಧ್ಯ ಆಗುದಿಲ್ಲ.
6: ಮತ್ತೆ ಮ್ಯಾರಥಾನ್ ಓಟಗಾರ್ತಿ ಹರ್ಷಿತಾ ಅವರ ಒಂದು ಸಂದರ್ಶನ ಚೆನ್ನಾಗಿತ್ತು ಸರ್. ಮತ್ತೆ ಮಕ್ಕಳ ಮಂಟಪದಲ್ಲಿ ಬಾಲ ಪ್ರತಿಭೆ ಸ್ಫಟಿಕ ಅವ್ರ ಸಂದರ್ಶನ ಚೆನ್ನಾಗಿತ್ತು ಸರ್.
3: ಓಕೆ, ಎಲ್ಲಾ ಕಾರ್ಯಕ್ರಮಗಳನ್ನ ತಾವು ಶ್ರದ್ಧೆಯಿಂದ ಕೇಳ್ತಾ ಬರ್ತಾ ಇದ್ರಿ.
6: ಹೌದು ಸರ್, ಹೌದು.
3: ಓಕೆ ವೆಂಕಟೇಶ್ ಅವರೇ, ತುಂಬಾ ಸಂತೋಷ, ಮತ್ತೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡೋಣ.
6: ಓಕೆ ಸರ್, ನಮಸ್ಕಾರ.
7: ಹಲೋ ಆಕಾಶವಾಣಿ.
8: ಹಾ ನಮಸ್ಕಾರ ಮೇಡಮ್.
7: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
8: ನಾನು ಮೂರ್ತಿ ಅಂದ್ಬಿಟ್ಟು ಚಾಮರಾಪುರದಿಂದ ಮೇಡಮ್.
7: ಮೂರ್ತಿ ಅವರೇ,
3: ಮೂರ್ತಿ ಅವರೇ ಹೇಳಿ, ಸಿನಿಮಾ ಯಾನ ಹೇಗಿತ್ತು?
8: ಸಿನಿಮಾ ಯಾನ ಪರವಾಗಿಲ್ಲ ಸರ್, ಚೆನ್ನಾಗಿತ್ತು. ಮತ್ತೆ ಇದು ಕಾಮನ ಬಿಲ್ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಇವಾಗ, ಯಾಕಂದ್ರೆ ಬೇಬಿ ರೇಖಾ ಅವ್ರದ್ದು ನಟನೆ ತುಂಬಾ ಅದ್ಭುತವಾದ. ಅವ್ರದ್ದು ಒಂದು ಚಿತ್ರದಲ್ಲೂ ಕೂಡ ಅವರು ನಾಯಕಿ ಆಗಿದ್ರು, ಪ್ರಭಾಕರ್ ಜೋಡಿ ಆಗಿ ಪುಟ್ಟ ಹೆಂಡತಿ
3: ಅಂದ್ಬಿಟ್ಟು
8: ತುಂಬಾ ಚೆನ್ನಾಗಿ ನಟನೆ. ನನಗೆ ಇನ್ನೊಂದು ಆಸೆ ಇದೆ ಸರ್,
3: ಹೇಳಿ.
8: ಕಲಾ ಅಂದ್ಬಿಟ್ಟು ಒಬ್ರು ರಾಜ್ಕುಮಾರ್ ಅವ್ರ ಜೊತೆಲಿ ತಂಗಿ ಪಾತ್ರ ಮತ್ತೆ ಅಕ್ಕನ ಮಗಳ ಪಾತ್ರ, ಸಿಪಾಯಿ ರಾಮಲ್ ಮಗಳ ಪಾತ್ರ ಮಾಡ್ತಾ ಇದ್ರು. ಅವ್ರ ಬಗ್ಗೆ ಒಂಚೂರು ಏನಾದ್ರು ಕಾಮನ ಬಿನ್ನಲ್ಲಿ ಜಿ ಎನ್ ಮಂಜುನಾಥ್ ಸರ್ ಅವ್ರು ತಗೊಂಡ ಮಾಡಿದ್ರೆ ನನಗೆ ಭಾರಿ ಖುಷಿ ಸರ್. ಅವ್ರದ್ದು ಅವ್ರ ಮೇಲೆ ತುಂಬಾ ಗೌರವ ಇದೆ, ಅವ್ರ ಪಾತ್ರ ನನಗೆ ಅಚ್ಚುಮೆಚ್ಚು ಆಗುತ್ತಿದೆ ಸರ್. ಅಣ್ಣ ತಂಗಿ ಪಾತ್ರಕ್ಕೆ ಮಾತ್ರ ಅವ್ರ ಕಲಾ ಅವರು ರಾಜ್ಕುಮಾರ್ ಅವ್ರ ಅಣ್ಣ ತಂಗಿ 7 ಮಳಸ್ತಂಗಿದೆ ಸರ್ ಆ ಜೋಡಿ.
3: ಆಯ್ತು ಮೂರ್ತಿ ಅವರೇ, ಅವ್ರ ಗಮನಕ್ಕೆ ನಾವು ಕೂಡ ತರ್ತೇವೆ ಕಲಾ ಅನ್ನೋರ್ ಬಗ್ಗೆ ಅಲ್ವಾ.
8: ಹೌದು ಅಮ್ಮ ಸರ್, ಅವರು ಮತ್ತೆ ಅವರು ಪೋಷಕ ನಡೆದಲ್ಲೂ ಕಾಣಿಸ್ಕೊಳ್ಳಿಲ್ಲ, ಯಾವ್ದು ಇತ್ತೀಚೆಗೆ ಅವ್ರ ಚಿತ್ರಗಳೇ ಬರ್ತಾ ಇಲ್ಲ. ಪಾಪ ದೀಪ ಅವ್ರು ಎಲ್ಲಿ ಏನು ಅನ್ನೋದು ಒಂದು ಮಾಹಿತಿ ಗೊತ್ತಾಗ್ಲಿಲ್ಲ. ಆದ್ರಿಂದ ದಯವಿಟ್ಟು ಅದು ಕಲಾ ಅವ್ರದೊಂದು ಬಗ್ಗೆ ಮಾಹಿತಿ ಕೊಟ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಸರ್.
3: ನೋಡಿ
8: ಮತ್ತೆ ಇನ್ನೊಂದಿದೆ ಸರ್,
3: ಹೇಳಿ.
8: ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಧೂಮಕೇತು ಅನ್ನೋ ಸ್ಟುಡಿಯೋ ಶೂಟಿಂಗ್ ನಡೀತಾ ಇರ್ತದೆ. ಅದು ಜಿ ಎನ್ ಬಸವರಾಜ್ ಅವರ ಮಾಲೀಕರು, ಸಾಕಷ್ಟು ಅಭಿಮಾನಿಗಳು ಅಲ್ಲಿ ಜಮಾಯಿಸ್ಬಿಡ್ತಾರೆ ಅಣ್ಣವ್ರು ನೋಡೋದಕ್ಕೆ. ಅವಾಗ ಬಸವರಾಜಯ್ಯನವರು ರಾಜ್ಕುಮಾರ್ಗೆ ನೋಡಿ ಈ ರೀತಿ ಎಲ್ಲ ಬಂದು ನೀವು ಹಿಂಸೆಗಳು ಕೊಡೋ ಸರಿಯಿಲ್ಲ ಅಭಿಮಾನಿಗಳ ಜೊತೆ ಅಂದ್ಬಿಡಕ್ಕೆ ರಾಜ್ಕುಮಾರ್ ಅವ್ರಿಗೆ ತುಂಬಾ ಕೋಪ ಒಂಥರ ಬೇಜಾರಾಗಿ ಹೋಗುತ್ತೆ. ಆಮೇಲೆ ಆಯ್ತು ನಾನು ಇನ್ನು ಅಭಿಮಾನಿ ಸ್ಟುಡಿಯೋಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಅವರು ಇದು ಮಾಡ್ಬಿಡ್ತಾರೆ.
3: ಅಂದ್ರೆ ಅಭಿಮಾನಿಗಳಿಗೆ ನೋಡಬಾರ್ದು, ಅಭಿಮಾನಿಗಳ ಜೊತೆ ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನಾ?
8: ಹೌದೌದು. ಆದ್ರೆ ಅವರು ತುಂಬಾ ಬೇಸರ ಮಾಡ್ಕೊಂಡಾಗ ಅಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಕೆಲವರು ಹೇಳ್ತಾರೆ ಬಸವರಾಜಯ್ಯನವ್ರಿಗೆ ಮಾಲೀಕರಿಗೆ, ನೀವು ಅಣ್ಣ ಅವ್ರಿಗೆ ಈ ರೀತಿ ಹೇಳ್ಬಾರ್ದಾಗಿತ್ತು, ತುಂಬಾ ಒಂದು ಇದಾಗೋಯ್ತು. ಆವಾಗ ಏನ್ ಮಾಡೋದಕ್ಕೆ ಅವ್ರ ಹತ್ರ ಕ್ಷಮೆ ಕೇಳೋದು ಒಳ್ಳೇದು ಅಂದಾಗ ಅವರು ಹೋಗಿ ಪತ್ರಿಕಾಗೋಷ್ಠಿ ಮಾಡಿ ಕ್ಷಮೆ ಕೇಳ್ಬಿಡ್ತಾರೆ. ಆವಾಗ ಮತ್ತೆ ಅದೇ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ರಾಜ ನನ್ನ ರಾಜ ಶೂಟಿಂಗ್ ನಡೀತದೆ ನೋಡಿ. ಅವ್ರ ದೊಡ್ಡ ಗುಣ ಅಷ್ಟು ಇದ್ ಮಾಡಿದ್ರು ಅವ್ರ ತಿರ್ಗಾ ಒಪ್ಕೊಂಡು ಖುಷಿಯಿಂದ ಅಭಿನಯಿಸಿ ಪ್ರೀಮಿಯರ್ ಸ್ಟುಡಿಯೋಕ್ ಬರೋದಿಲ್ಲ ಅಂದ್ಬಿಟ್ಟುವೆ. ಆಮೇಲೆ ಅಲ್ಲಿ ಮತ್ತೆ ರಾಜ ನನ್ನ ರಾಜ ಶೂಟಿಂಗ್ ನಡೀತಿ ಸರ್.
3: ಎಂತ ವಿಚಾರ ಇದು,
8: ಹೌದಲ್ವಾ ಸರ್?
3: ರಾಜ್ಕುಮಾರ್ ಅವರ ಒಂದು ಔದಾರ್ಯ ಮತ್ತೆ ಅಭಿಮಾನಿಗಳ ಬಗ್ಗೆ ಇಟ್ಟಿದ್ದಂತಹ ಒಂದು ಗೌರವ ಭಕ್ತಿ ಅದು.
8: ಹೌದು, ಈಗ ಅಮಿತಾಬ್ ಬಚ್ಚನ್ ಕೂಡ ಕ್ಷಮೆ ಕೇಳ್ತಾರೆ. ಯಾವ್ದೋ ಒಂದು ಇದು ಸನ್ನಿವೇಶದಲ್ಲಿ ಅವರು ಒಂದು ಏನೋ ಒಂದ್ ಮಾತಂದಿರ್ತಾರೆ ಹೇಳ್ಕೊಬಾರ್ದು
3: ಇರ್ಲಿ.
8: ಅದ್ರಿಂದ ಅವರು ಕೂಡ ಕ್ಷಮೆ ಬೇಡಿ, ಅವ್ರ ಹತ್ರ ಬಂದು ನಮಸ್ಕಾರ ಮಾಡಿ ಅವ್ರ ಸ್ನೇಹ ಬೆಳೆಸ್ಕೊಂಡು ಇದ್ ಮಾಡ್ತಾರೆ ನೋಡಿ. ಎಂತ ಒಂದೊಂದು ಸಣ್ಣ ಮಾತುಗಳು ಆಡೋದು ಎಷ್ಟು ದೊಡ್ಡ ತರ ಆಗೋಯ್ತದಂತ.
3: ಹೌದು, ಮಾತು ಅನ್ನುವಂಥದ್ದು ಹಿಡಿತದಲ್ಲಿ ಇರಬೇಕು. ಒಂದು ಶಬ್ದ ಅಥವಾ ಒಂದು ವಾಕ್ಯ ವ್ಯತ್ಯಾಸ ಆಯಿತು ಅಂತಂದರೆ ಬದುಕನ್ನೇ ಹಾಳು ಮಾಡುವಂತಹ ಸಂದರ್ಭಗಳು ಕೂಡ ಇರ್ತವೆ, ಬದುಕನ್ನೇ ಕಳೆದುಕೊಳ್ಳುವಂತಹ ಸಂದರ್ಭಗಳು ಕೂಡ ಇರ್ತದೆ. ಅದೇ ಮಾತೆ ಮುತ್ತು ಮಾತೆ ಮೃತ್ಯು ಅಲ್ವಾ? ಓಕೆ ಮೂರ್ತಿ ಅವರೇ,
8: ಹಾಂ
3: ನಮಸ್ಕಾರ. ನಮಸ್ಕಾರ.
7: ಹಲೋ ಆಕಾಶವಾಣಿ.
9: ನಮಸ್ತೆ ಮೇಡಮ್.
7: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
9: ನಂಜುಡಿನ ಮಹೇಶ್ ಮಾತಾಡ್ತಿದ್ದೀನಿ. ಉಮೇಶ್ ಸರ್ ಅವ್ರಿಗೂ ನಮಸ್ತೆ.
3: ನಮಸ್ಕಾರ ಮಹೇಶ್, ಹೇಳಿ.
9: ಸರ್, ಕಳೆದ ವಾರ ಕಾಮನ ಬಿಲ್ಲು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಪ್ರಸಾರ ಆಯ್ತು ಸರ್. ಬೇಬಿ ರೇಖಾ ಮೇಡಮ್ ಮಾತಾಡಿದ್ರು, ಅವರು ಆ ಕಾಲಘಟ್ಟದ 80ರ ದಶಕದ ಒಳ್ಳೊಳ್ಳೆ ನಟರಗಳ ಹೆಸರನ್ನ ಹೇಳಿದ್ರು. ಶಂಕರ್ನಾಗ್ ಅವರು, ಅಣ್ಣವರು, ವಿಷ್ಣು ಸರ್, ಅಂಬಿ ಸರ್, ಎಲ್ಲರ ಹೆಸರನ್ನು ಜ್ಞಾಪನ ಮಾಡ್ಕೊಂಡ್ರು ನೋಡಿ. ಅವ್ರು ಇಷ್ಟು ವರ್ಷ ಆಗಿದ್ರು ಅಭಿನಯದಲ್ಲಿ, ಯಾರನ್ನೂ ಮರ್ತಿಲ್ಲ ಅವರು. ಅಳಬ್ರನ್ನ ಒಂದ್ ಕಡೆಯಿಂದ ಎಲ್ಲಾರು ಹೆಸರು ಹೇಳಕ ಬಂದ್ರು. ಇದು ಆಕಾಶವಾಣಿ ಇಂತಿಂತ ಸಂದರ್ಶನ ಮಾಡ್ತಾರ ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ ನಮ್ಗೆ. ಮತ್ತೆ ಮಂಡ್ಯ ರಮೇಶ್ ಅವರು ಮತ್ತೆ ಅವ್ರ ಪುತ್ರಿ ಅವ್ರು ಮಾತಾಡಿದ್ರು ಸರ್.
7: ಹೌದು, ನಕ್ಷತ್ರ
9: ತುಂಬಾ ಚೆನ್ನಾಗ್ ಅವ್ರು ಅವ್ರು ಅವ್ರ ಹೆಸರು ಮಾಡ್ತಾ ನಮ್ಗೆ. ರಮೇಶ್ ಅವ್ರು ಮತ್ತೆ ಅವ್ರ ಮಗಳು ಬೇರೆ ಬೇರೆ ದಿನ ಮಾತಾಡಿದ್ರು ಇಬ್ರುವೆ. ತುಂಬಾ ಚೆನ್ನಾಗ್ ಬಂತು ಮೇಡಮ್ ಸಂದರ್ಶನ. ಅದು ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಒಂದು ರಿಕ್ವೆಸ್ಟ್, ಕರ್ನಾಟಕ ಕುಟುಂಬ ಅಥವಾ ಕುಟುಂಬನ ನಮ್ಮ ಮೈಸೂರು ಆಕಾಶವಾಣಿ ಸಂದರ್ಶನ ಮಾಡಬೇಕು ಅಂತ ನಂದು ಒಂದು ರಿಕ್ವೆಸ್ಟ್ ಅದ.
3: ಆಯ್ತು ಮಹೇಶ್, ಅದ್ರ ಮಂಜುನಾಥ್ ಅವರ ಗಮನಕ್ಕೆ ತರ್ತೇವೆ. ಕಾಮನಬಿಲ್ಲು ಮತ್ತೆ ಶ್ರೀಮಾನ್ ಅವರು ಮತ್ತೆ ಶಾಂತ್ ಕುಮಾರ್ ಅವರು ನಕ್ಷತ್ರ ಲೋಕವನ್ನ ನಡೆಸಿಕೊಡ್ತಾರೆ.
9: ಅನಂತನಾಗ್ ಅವರು ಇವತ್ತು ಕನ್ನಡ ಚಿತ್ರರಂಗದ ಮೇರು ನಟ, ಗೌರವ ಅಧ್ಯಕ್ಷ ಇದ್ದಂಗೆ ಅವರು ಅವ್ರನ್ನ ಒಂದು ಸಂದರ್ಶನ ಮಾಡಿದ್ರೆ ಮೈಸೂರು ಆಕಾಶವಾಣಿಗೆ ಒಂದು ಸಾರ್ಥಕತೆ ಅನ್ನೋದು ನನ್ನ ಒಂದು ಭಾವನೆ ಸರ್.
3: ಆಯ್ತು ಮಹೇಶ್ ಅವರೇ, ನಿಮ್ಮ ಏನ್ ಹೇಳಿದ್ರಿ ನೀವು ಈ ವಿಚಾರವನ್ನ ನಮ್ಮ ಗಮನದಲ್ಲಿ ಇರಿಸಿಕೊಂಡಿರ್ತೇವೆ. ಮುಂದಿನ ದಿನಗಳಲ್ಲಿ ಸಾಧ್ಯ ಅಸಾಧ್ಯತೆಗಳ ಬಗ್ಗೆ ಆಲೋಚನೆಯನ್ನು ಮಾಡ್ತೇವೆ. ನಮಸ್ಕಾರ.
9: ಓಕೆ ಓಕೆ, ಥ್ಯಾಂಕ್ಸ್.
7: ನಮಸ್ತೆ ಆಕಾಶವಾಣಿ. ಯಾರು ಮಾತಾಡ್ತಾ ಇರೋದು?
10: ಮೇಡಮ್, ನಾನು ಶ್ರೀನಿವಾಸ್ ಅಂತ ಹೇಳಿ ಮಂಡ್ಯದ.
7: ಹೇಳಿ ಶ್ರೀನಿವಾಸ್ ಅವರೇ.
10: ಸರ್ಗೆ ನಮಸ್ಕಾರ ಸರ್.
3: ನಮಸ್ಕಾರ ಶ್ರೀನಿವಾಸ್ ಅವರೇ, ಹೇಳಿ.
10: ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನಮ್ಮೂರ ಹೆಸರು ಕಾರ್ಯಕ್ರಮದಲ್ಲಿ ನಾಗನಹಳ್ಳಿ ಜೋಗನಹಳ್ಳಿ ಅನ್ನುವಂತ ಒಂದು ಹಳ್ಳಿ ಇದನ್ನ
3: ನಾಗನಹಳ್ಳಿ ಜೋಗನಹಳ್ಳಿ
10: ಜೋಗನಹಳ್ಳಿ ಅಂತ ಹೇಳಿ ಅದ್ರ ವಿವರಣೆ ತುಂಬಾ ಚೆನ್ನಾಗಿ ಕೊಟ್ಟಿದೆ ಸರ್. ನನಗೆ ತುಂಬಾ ಖುಷಿ ಆಯ್ತು. ಅವತ್ತು ಎರಡು ವಾರದಿಂದ ಮಾಡ್ಬೇಕು ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಇದೆ, ಕಾರಣ ಸಿಗ್ತಾಳ. ನಿಲಯದ ಕಲಾವಿದರುಗಳೆಲ್ಲ ಸೇರಿ ಇದನ್ನ ಒಂದು ನಾಟಕ ರೂಪದಲ್ಲಿ ಪ್ರಸಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು ಸರ್, ನೀವು ಎಷ್ಟು ಚೆನ್ನಾಗಿ ಕಥೆ ಸೇಮ್ ನಾಟಕ ತರನೇ ಬರ್ತಿತ್ತು, ಆದ್ರೆ ನಾಟಕದ ರೀತಿ ಇನ್ನೊಂದು ರೀತಿ ಮಾಡಿ ಅದನ್ನ ಪ್ರಸಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.
3: ಅಲ್ಲ, ನಮ್ಮೂರ ಹೆಸರು ಕಾರ್ಯಕ್ರಮದ ಸ್ವರೂಪ ಬದಲಾದ ಹಾಗೆ ಆಗುತ್ತೆ. ಈಗ ಕಥೆಯನ್ನ ಕಥೆ ರೂಪದಲ್ಲಿ ಕೇಳುವಂಥದ್ದು ಒಂದು ಕ್ರಮ, ನಾಟಕದ ರೂಪದಲ್ಲಿ ಆಲಿಸುವಂಥದ್ದು ನೋಡುವಂಥದ್ದು ಮತ್ತೊಂದು ಕ್ರಮ. ಆದರೆ ನಾಟಕವನ್ನು ನಮ್ಮೂರ ಹೆಸರು ಕಾರ್ಯಕ್ರಮಕ್ಕೆ ಅದು ಅಳವಡಿಸುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಲ್ವಾ?
10: ಅಲ್ಲ ಇರ್ಬೋದು, ಆದರೆ ಒಂದು ಕಾಲ್ಪನಿಕವಾಗಿ ಒಂದು ನಾಟಕ ಅದನ್ನ ಒಂದು ಸ್ವಲ್ಪ ಬೇರೆ ಬೇರೆ ರೀತಿ ಮಾಡಿ ನಾಟಕ.
3: ಅಲ್ಲ, ಅದನ್ನ ನಾವು ಓದುವ ಸಂದರ್ಭದಲ್ಲೇನೆ ಅಲ್ಲಿ ಗೌಡ ಮತ್ತು ಸಾಧು ಸಂಭಾಷಿಸುವಂತಹ ಮಾತುಗಳನ್ನ ನಾವು ಡ್ರಾಮಟೈಸ್ ಮಾಡೇನೆ ಹೇಳಿದೆ ಅಲ್ಲ.
10: ಹೌದೌದು, ನಾಟಕದ ರೀತಿನೇ ಬರ್ತಾಯ್ತ. ಅವತ್ತು ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡಿದ್ರೆ ನೀವು ಅಂತ ತುಂಬಾ ಚೆನ್ನಾಗಿ ಬರ್ತದೆ ಸರ್.
3: ಓಕೆ ಓಕೆ, ನೋಡೋಣ.
10: ನಮ್ಮ ಕೇಶಮೂರ್ತಿ ಅವರು ಸರ್,
3: ಹೇಳಿ.
10: ರೈತರಿಗೆ ಸಲಹೆ ಅಂದ್ಬಿಟ್ಟು ಬೆಳಿಗ್ಗೆ ಒಂದು 5 ನಿಮಿಷ ಕಾರ್ಯಕ್ರಮಗಳು ಮಾಡಿ.
3: ಅದು ರೈತರಿಗೆ ಸಲಹೆ ಬರ್ತಾ ಇದೆಯಲ್ಲ,
10: ತುಂಬಾ ಚೆನ್ನಾಗಿ ಬರ್ತದೆ ಸರ್. ಎಷ್ಟು ಮಂದಟ್ಟಾಗೋ ರೀತಿ ಸಣ್ಣ ಸಣ್ಣ ವಿಚಾರಗಳಾದ್ರೂ ಅದು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಿನ್ನೆ ಕೇಳ್ದೆ ನಾನು, ಆ ರೈತರುಗಳೆಲ್ಲ ಒಗ್ಗೂಡಿ ನೀವು ಮಾಡಿರ್ತಕ್ಕಂತ ಒಂದು ಸಂಘಗಳನ್ನ ಮಾಡ್ಕೊಂಡಿರ್ತೀರಲ್ವ, ಒಂದ್ ಸಂಘ ಅಂದ್ರೆ 500,000 ಜನ ಇರ್ತೀರಲ್ವಾ, ನಿಮ್ಮ ಸಂಘದಿಂದ ನೀವೇನ್ ತಯಾರು ಮಾಡ್ತೀರಿ ಅದನ್ನ ಇನ್ನೊಂದು ಸಂಘಗಳಿಗೆ ನೀವೆಲ್ಲ ಈಗ ಆಧುನಿಕವಾಗಿ ಮೊಬೈಲ್ ನಲ್ಲಿ ಏನೇನಿದೆ ಆ ರೀತಿ ಎಲ್ಲ ಮಾಡ್ಕೊಂಡು ನೀವೇ ವ್ಯಾಪಾರ ಮಾಡಿದ್ರೆ ನೀವು ಮಾರ್ಕೆಟ್ ಹೋಗುವಂತ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂತ ಅಂದ್ರೆ ನೋಡಿ. ನಮ್ಮ ಮಡಿಕೇರಿನಲ್ಲಿ ಯಾರೋ ಒಬ್ರು ಜೇನು ಕೃಷಿ ಮಾಡ್ತಕ್ಕಂತ ಒಂದಿರೋದು, ಮತ್ತೆ ನಮ್ಮ ಈ ಕಡೆ ಎಲ್ಲ ರಾಗಿ ಹುಳ್ಳಿ ಕಾಳುಗೆ ಇವೆಲ್ಲ ಬೆಳಿತಕ್ಕಂತ ಒಂದಿದ್ದಾನೆ. ನೀವೇ ಸಂಘಗಳು ಮಾಡ್ಕೊಂಡು ನೀವು ಮಾರ್ಕೆಟ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು 5 ನಿಮಿಷ ಕಾರ್ಯಕ್ರಮ ರೈತರು ಸಿಗಲು ತುಂಬಾ ಚೆನ್ನಾಗಿ ಬರ್ತಾ ಇದ್ದೆ ನಮ್ಮ ಕೇಶವ.
3: ನೋಡಿ, ಹಿಂದೆ ಹಳ್ಳಿಗಳು ಬಹಳ ಸಮೃದ್ಧವಾಗಿ ಇದ್ದಂಥ ಸಂದರ್ಭದಲ್ಲಿ ಸ್ವಾವಲಂಬಿ ಬದುಕನ್ನು ನಡೆಸ್ತಾ ಇದ್ರು ಅವರೆಲ್ಲರೂ ಕೂಡ. ತಾವೇನು ದುಡಿಮೆಯಿಂದ ಪಡ್ಕೊಳ್ತಾರೋ ಅದನ್ನು ತಮ್ಮ ಊರಿನ ಮಟ್ಟದಲ್ಲಿ ಅಥವಾ ತಮ್ಮ ಪಕ್ಕದ ಊರಿನ ಸಂದರ್ಭದಲ್ಲಿ ಅದನ್ನು ಮಾರಾಟ ಮಾಡಿ ಅತ್ಯಂತ ಸಮೃದ್ಧವಾದಂಥ ಬದುಕನ್ನು ನಡೆಸ್ತಾ ಇದ್ರು ಅವರು. ಅವ್ರು ಯಾವುದೇ ಸರ್ಕಾರಿ ಹುದ್ದೆಗಳು ಇರ್ಲಿಲ್ವಲ್ಲ, ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ರು,
10: ಬದುಕನ್ನ ಎಷ್ಟು ಚೆನ್ನಾಗಿ ಬದುಕ ಕಟ್ಕೊಂಡು ಎಲ್ಲ ಅಣ್ಣ ತಮ್ಮ ಎಷ್ಟು ಕೂಡಿ ಎಷ್ಟು ಚೆನ್ನಾಗಿ ಹೋಯ್ತಾ ಇದ್ರು. ಇವಾಗೆಲ್ಲ ಆಧುನಿಕತೆ ಬಂದಿರ್ನು ನಾವು ನೋಡಿ ಯಾವ ಏನ್ ಮಾಡುದು, ನಮ್ಗೆ ಏನು ಆಲೆ 5 ನಿಮಿಷಕ್ಕೆ ಆಲೆ ಆಲೆ ಬೇಸರ.
3: ಓಕೆ ಓಕೆ, ಮತ್ತೆ ಕಾರ್ಯಕ್ರಮ ಕೇಳಿದ್ರಿ ಶ್ರೀನಿವಾಸ ಅವರು?
10: ಎಲ್ಲ ಜನ ನಮ್ಮ ಮಂಡ್ಯ ರಮೇಶ್ ಅವ್ರದ್ದು ಕಾರ್ಯಕ್ರಮ, ಅದಕ್ಕೂ ಫಸ್ಟ್ ಅವ್ರ ಮಗಳನ್ನ ಒಂದು ಸಂದರ್ಶನ ಮಾಡಿದ್ರು, ಅದು ತುಂಬಾ ಚೆನ್ನಾಗಿ ಬಂತು. ಆ ಹೆಣ್ಮಗಳು ಸಂದರ್ಶನ ಮಾಡಕ್ ಮಾಡ್ಮೇಲೆ ಒಂದು ಹಾಡು ಪ್ರಸಾರ ಮಾಡ್ತ ಆ ಹೆಣ್ಮಗಳು ಆಡಿದ್ರು. ಹೆಣ್ಮಗಳ ಧ್ವನಿ ನಮ್ಮ ಜಯಶ್ರೀ ಮೇಡಮ್ ಅವ್ರ ಧ್ವನಿ ಕೇಳ್ದಂಗೆ ರಂಗಭೂಮಿ ಕಲಾವಿದ.
3: ಹೌದು, ಅವರೆಲ್ಲ ರಂಗಭೂಮಿ ಹಿನ್ನೆಲೆಯಿಂದ ಬಂದಂತವ್ರು.
10: ಅದನ್ನು ಆ ಜಯಶ್ರೀ ಮೇಡಮ್ ಅವರ ಮೊಟ್ಟನ ಹಿಡಿದು ಆಡ್ತಕ್ಕಂತ ಒಂದು ಧ್ವನಿ ಆ ಹೆಣ್ಮಗಳು
3: ಶ್ರೀನಿವಾಸ್ ಅವರೇ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ FM 100.6 ತಾವೆಲ್ಲರೂ ಕೂಡ ಆಲಿಸ್ತಾ ಇದ್ದೀರಿ. ತಮ್ಮ ಪತ್ರಗಳನ್ನು ಓದುವ ಹೊತ್ತು, ಅದಕ್ಕೆ ಮುನ್ನ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಗಾಯತ್ರಿ ಮದುವೆ, ಗಾಯಕರು ಎಸ್ ಜಾನಕಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಕೇಳುಗರೇ, ಇದು ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಪತ್ರೋತ್ತರ ಕೇಳ್ತಾ ಇದ್ದೀರಿ. ತಾವು ಕೂಡ ಅಭಿಮಾನದಿಂದ ಕರೆಯನ್ನು ಮಾಡ್ತಾ ಇದ್ದೀರಿ. ಈಗ ತಾವು ಬರೆದಿರುವಂತಹ ಪತ್ರಗಳತ್ತ ನಮ್ಮ ಚಿತ್ತ. ಆಹಿರಿ, ಸಾಕಷ್ಟು ಪತ್ರಗಳು ಬಂದಿವೆ, ಆ ಪತ್ರಗಳನ್ನು ಓದೋಣ.
1: ಹಾಗೆ ಆಗಲಿ. BM ಚಿನ್ನಮಣ್ಣಿ ಅವರು ವಿದ್ಯಾರಣ್ಯಪುರಂನಿಂದ ಪತ್ರವನ್ನು ಬರೆದಿದ್ದಾರೆ. ನಲ್ಮಯ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರಗಳು. ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿ, SS ಉಮೇಶ್ ರವರ ಓದು ಬಹಳ ಅದ್ಭುತ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಜಿ ಶಾಂತಕುಮಾರ್ ಬಹಳ ಚೆನ್ನಾಗಿ ಕಣ್ಣಿಗೆ ಕಟ್ಟುವ ರೀತಿ ಓದುತ್ತಾರೆ. ನಾವೇ ಕಾಡಿನೊಳಗೆ ಹೋದ ಅನುಭವವಾಗುತ್ತದೆ. 29ರಂದು ಮಹಿಳಾ ಸಾಹಿತ್ಯ ರಂಗದಲ್ಲಿ ಕವನಗಳು, ಮೊಬೈಲ್ ಮೋಹಿನಿ, ಪರಿವರ್ತನೆ ಕಥೆ ಬಹಳ ಸೊಗಸಾಗಿ ಬಂತು. ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ವರದಿ ಕೇಳಿ ಮಂಡ್ಯಕ್ಕೆ ಹೋದಷ್ಟೇ ಸಂತೋಷವಾಯಿತು. ಚಿಂತನಾ ಸಮಯ ಬದಲಾವಣೆಗೆ ಸ್ವಾಗತ. ಪದ ಪರಿಚಯ, ಇದು ಒಂದು ಉಪಯುಕ್ತ ಮಾಹಿತಿ. ನಾವು ಕೆಲವು ಪದಗಳನ್ನು ತಪ್ಪು ತಪ್ಪಾಗಿ ಹೇಳುತ್ತೇವೆ. ಈ ಕಾರ್ಯಕ್ರಮ ಕೇಳುವುದರಿಂದ ತಪ್ಪುಗಳನ್ನು ತಿದ್ದುಕೊಳ್ಳಲು ಅನುಕೂಲವಾಗುತ್ತದೆ. ಸಸ್ಯ ಸಿರಿ, ಜ್ಞಾನಜ್ಯೋತಿ ಇವುಗಳು ತುಂಬ ಚೆನ್ನಾಗಿ ಬರುತ್ತಿದೆ. ಮಕ್ಕಳ ಸಾಹಿತ್ಯ ರಂಗ ತುಂಬ ಚೆನ್ನಾಗಿದೆ. ಮಕ್ಕಳು ಬರವಣಿಗೆಯನ್ನು ರೂಢಿಸಿಕೊಳ್ಳಲು ಇದರಿಂದ ಅನುಕೂಲವಾಗುತ್ತದೆ. ಹಳೆಯ ಒಳ್ಳೆ ಚಿತ್ರಗೀತೆಗಳನ್ನು ಹಾಕುತ್ತೀರಿ, ಇವುಗಳನ್ನು ಕೇಳಲು ಬಲು ಸೊಗಸು. ಒಟ್ಟಾರೆ ಆಕಾಶವಾಣಿಯಲ್ಲಿ ಬರುವ ಎಲ್ಲ ಕಾರ್ಯಕ್ರಮಗಳು ಬಹಳ ಅತ್ಯುತ್ತಮವಾಗಿದೆ. ರೈತರಿಗೆ ಸಲಹೆ, ಹಟ್ಟಿ ಹರಟೆ, ಸಂದರ್ಶನಗಳು, ಆರೋಗ್ಯ ಕಾರ್ಯಕ್ರಮಗಳು, ನಾಟಕಗಳು ಎಲ್ಲವೂ ಚೆಂದ. ಧನ್ಯವಾದಗಳು ಎಂದು BM ಚಿನ್ನಮಣ್ಣಿ ವಿದ್ಯಾರಣ್ಯಪುರಂನಿಂದ ನಮಗೆ ಪತ್ರವನ್ನು ಬರೆದಿದ್ದಾರೆ.
0: ಅವರು ನಮ್ಮ ಕಾಯಂ ಕೇಳುಗರು. ಪತ್ರದ ಮುಖೇನ ಅಥವಾ ಕರೆಯ ಮುಖೇನ ತಮ್ಮ ಅಭಿಪ್ರಾಯವನ್ನು ಪ್ರತಿ ವಾರ ನಮಗೆ ತಿಳಿಸ್ತಾ ಬರ್ತಾ ಇದ್ದಾರೆ.
1: ಹೌದು,
0: ಚಿನ್ನಮಣಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ.
1: ಕೆಲವು ಮಿಂಚಂಚೆಗಳಿವೆ. ರವೀಂದ್ರ ಎಸ್ ಅವರು ನಮಗೆ ಒಂದು ಮಿಂಚಂಚೆಯನ್ನು ಕಳಿಸಿದ್ದಾರೆ. ವಿಜ್ಞಾನ ಭಾರತಿ ಕಾರ್ಯಕ್ರಮ ಕುರಿತ ಅವರ ಅಭಿಪ್ರಾಯ. ಸಾಂಪ್ರದಾಯಿಕ ಕುಟುಂಬದಲ್ಲಿ ಭಾವನಾತ್ಮಕ ಸಂಬಂಧಗಳೊಂದಿಗೆ ಬದುಕುತ್ತಿರುವ ನಮಗೆ ಕೆಲವು ವರ್ಷಗಳ ಹಿಂದೆ ಕುಟುಂಬದ ಸದಸ್ಯರೊಬ್ಬರು ಇದ್ದಕ್ಕಿದ್ದಂತೆ ದೂರಾದಾಗ ಆಗುವ ನೋವು ಮತ್ತು ಹತಾಶೆ ಸಹಜವಾದರೂ ಬದುಕಿನ ಸಹಜತೆಗೆ ಹೊಂದಿಕೊಳ್ಳುವುದು ಕಷ್ಟವೇ ಸರಿ. ನಮ್ಮ ಶಾಲಾ ಹಂತದ ವಿಜ್ಞಾನ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರು ಹೇಳಿಕೊಟ್ಟ ಸೌರಮಂಡಲ ಅಥವಾ ಸೌರವ್ಯೂಹ, ಸೌರಮಂಡಲದ ಸದಸ್ಯರು, ಸೌರಮಂಡಲದ ಅಧಿಪತಿ ಸೂರ್ಯ ಮತ್ತು ಸೂರ್ಯನ ಸುತ್ತ ಸುತ್ತುವ ನವಗ್ರಹಗಳು, ನಮ್ಮ ಸೌರಮಂಡಲದಲ್ಲಿ ಹಲವಾರು ಆಕಾಶ ಕಾಯಗಳಿದ್ದರೂ ನಾವು ಬಿಡಿಸುತ್ತಿದ್ದ ಸೌರವ್ಯೂಹದ ಚಿತ್ರದಲ್ಲಿ ಇದ್ದುದು ಸೂರ್ಯ ಮತ್ತು ನವಗ್ರಹಗಳು ಮಾತ್ರ. ಹೌದು, ಸೌರಮಂಡಲದ ಸದಸ್ಯರನ್ನು ನೆನಪಿಟ್ಟುಕೊಳ್ಳಲು ಹಲವಾರು ತಂತ್ರಗಳನ್ನು ಕಲಿತಿದ್ದೂ ಉಂಟು. 2006ರವರೆಗೆ ನವಗ್ರಹಗಳ ಪಟ್ಟಿಯಲ್ಲಿ ಬೇರೂರಿದ್ದು ಪ್ಲೂಟೋ ಎಂಬ ಗ್ರಹವು ಇದ್ದಕ್ಕಿದ್ದಂತೆ ವಿಜ್ಞಾನಿಗಳ ಲೆಕ್ಕಾಚಾರದ ಚಿಂತನ ಮಂಥನದಲ್ಲಿ ಕಳೆದು ಹೋಗಿದ್ದು ಕೊಂಚ ಬೇಸರವಾದರೂ ವೈಜ್ಞಾನಿಕವಾಗಿ ಒಪ್ಪಿಕೊಳ್ಳಲೇಬೇಕಾಯಿತು. ಕುಬ್ಜ ಗ್ರಹ, ಗ್ರಹವಲ್ಲದ ಗ್ರಹ, ಗ್ರಹ ಎಂದರೇನು, ಗ್ರಹದ ಲಕ್ಷಣವೇನು, ಕುಬ್ಜ ಗ್ರಹ ಎಂದರೇನು, ಕುಬ್ಜ ಗ್ರಹದ ಸ್ಥಾನ ಮತ್ತು ಪರಿಮಿತಿಗಳ ಬಗ್ಗೆ ತಮ್ಮ ಮಾತುಗಳಲ್ಲಿ ಸವಿವರವಾಗಿ ತಿಳಿಸಿಕೊಟ್ಟ ಉಪನ್ಯಾಸಕರಾದ ಶ್ರೀ ಶಂಕರ್ ರವರಿಗೆ ಮತ್ತು ಪ್ರಸ್ತುತಪಡಿಸಿದ ಮೈಸೂರು ಆಕಾಶವಾಣಿಯ ವಿಜ್ಞಾನ ಭಾರತಿಗೂ ಅನಂತ ಧನ್ಯವಾದಗಳು ಎಂದು ಅವರು ಹೇಳ್ತಾರೆ. ಶ್ಯಾಮಲಾ ಪ್ರಕಾಶ್ ಅವರು 8/6/26 ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಗೇಮ್ ಶೋ ತುಂಬ ಸೊಗಸಾಗಿ ಮೂಡಿಬಂತು ಎಂದು ನಮಗೆ ಮಿಂಚಂಚೆಯನ್ನು ಕಳಿಸಿದ್ದಾರೆ. ಡಾಕ್ಟರ್ MD ಕೃಷ್ಣ ಅವರು, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಕಾರ್ಯಕ್ರಮದಲ್ಲಿ 9ನೇ ತಾರೀಕು ಕಾರ್ಯಕ್ರಮದಲ್ಲಿ ಪ್ರಾರಂಭದ ಮುನ್ನ ತೇಜಸ್ವಿನಿ ಗಿರೀಶ್ ಅವರು ಈಗ ಸಮಯ 11 ಗಂಟೆಗಳು ಎಂದರು, ಈ ಬಳಕೆ ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ.
0: ಗಂಟೆಗಳು 11 ಗಂಟೆಗಳು.
1: ಹೌದು. ಹಾಗೆ HP ಹುಚ್ಚೇಗೌಡ ಅವರು ಪತ್ರವನ್ನು ಬರೆದಿದ್ದಾರೆ. ನಮಸ್ಕಾರಗಳು ಎಲ್ಲ RJ ರವರಿಗೆ. ಮಂಗಳವಾರ ಬೆಳಿಗ್ಗೆ 9ರಿಂದ 10ರ ತನಕ ಪ್ರಸಾರವಾದ ಕರೆಗೊಂದು ಗೀತೆ ಚೆನ್ನಾಗಿ ಮೂಡಿಬಂತು. ನಾನು ಸಹ ಭಾಗವಹಿಸಿದ್ದೆ. ನನ್ನ ಹಾಡು ಪ್ರಸಾರವಾಯಿತು. ಲೈನ್ ಸಿಕ್ಕಿ ಹಾಡು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಎಂದು ಅವರು ಹೇಳ್ತಾರೆ. HN ವಿಶ್ವನಾಥ್ ಅವರು ಸರಸ್ವತಿಪುರಂನಿಂದ ನಮಗೆ ಪತ್ರವನ್ನು ಬರೆದಿದ್ದಾರೆ. ಆತ್ಮೀಯ ಕಾರ್ಯಕ್ರಮ ನಿರೂಪಕರು ಹಾಗೂ ಆಕಾಶವಾಣಿಯ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳು. ರವಿ ಕಾಣದ್ದನ್ನು ಕವಿ ಕಂಡ, ನಾನ್ ನುಡಿ. ಆದರೆ ರವಿಗೂ ಕವಿಗೂ ಕಾಣದ್ದು ಆಕಾಶವಾಣಿಗೆ, ಅದರಲ್ಲೂ ಮೈಸೂರು ಆಕಾಶವಾಣಿಗೆ ಸುಲಭವಾಗಿ ಕಾಣುತ್ತದೆ. ಇದಕ್ಕೊಂದು ಉದಾಹರಣೆಯಾಗಿ ದಿನಾಂಕ 5/6/2026 ಶುಕ್ರವಾರ ಸಂಜೆ 6:50 ಪ್ರಸಾರವಾದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಡಾಕ್ಟರ್ ಜಯಶಂಕರ್ ಅವರ ಸಂದರ್ಶನ, ಎಲೆ ಮರೆಯಲ್ಲಿದ್ದುಕೊಂಡು ಎಲ್ಲಿಯೂ ಪ್ರಚಾರ ಪಡೆಯದೆ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಪರಿಸರಕ್ಕೆ ಅದ್ವಿತೀಯ ಕಾಣಿಕೆ ನೀಡುತ್ತಾ ಇತರರು ಕೂಡ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಉತ್ತೇಜಿಸುತ್ತಿರುವ ಮಂಡ್ಯದ ಡಾಕ್ಟರ್ ಜಯಶಂಕರ್ ಅವರು ನಾಗರಿಕ ಸಮಾಜಕ್ಕೆ ಉಪಯುಕ್ತ ಮಾಹಿತಿ ನೀಡಿದರು. ತುಸು ಇರುಸು ಮುರುಸಾದರೂ ಯೋಚಿಸಿ ಅನುಷ್ಠಾನಗೊಳಿಸಬಹುದಾದ ಪರಿಸರ ಸ್ನೇಹಿ ಕಾರ್ಯವನ್ನು ಮಾಡುತ್ತಾ ಮಾರ್ಗದರ್ಶನ ಮಾಡುತ್ತಾ ಎಲ್ಲವನ್ನು ಚಾಚು ತಪ್ಪದೆ ಪಾಲಿಸುತ್ತಿರುವ ಮತ್ತು ಶುದ್ಧ ಪರಿಸರದ ಉಳಿವಿಗಾಗಿ ಶ್ರಮಿಸುತ್ತಿರುವ ಡಾಕ್ಟರ್ ಜಯಶಂಕರ್ ಅವರ ಕನಸು ನನಸಾಗಲಿ. ಪೂರ್ಣಚಂದ್ರ ತೇಜಸ್ವಿಯವರ ಇಂಗಿತಂತೆ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ ಎಂಬುದನ್ನು ಅರಿತು ಬದುಕಬೇಕಾದ ಅನಿವಾರ್ಯತೆ ಎದುರಾಗಿದೆ. ಮಾಹಿತಿಪೂರ್ಣ ಇತರರು ಪಾಲಿಸುವಂತೆ ಉತ್ತೇಜಿತವಾದ ಸಂದರ್ಶನ ಪ್ರಸ್ತುತಪಡಿಸಿದ ಎನ್ ಕೇಶವಮೂರ್ತಿ ಅವರಿಗೆ ಮತ್ತು ಪ್ರಸಾರ ಮಾಡಿದ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರಕ್ಕೆ ತುಂಬು ಹೃದಯದ ಧನ್ಯವಾದಗಳು. ದಯಮಾಡಿ ಡಾಕ್ಟರ್ ಜಯಶಂಕರ್ ಅವರ ಸಂದರ್ಶನವನ್ನು ಮರು ಪ್ರಸಾರ ಮಾಡಲು ಅಥವಾ ಯೂಟ್ಯೂಬ್ಗೆ ಅಳವಡಿಸಲು ಮನವಿ ಮಾಡಿದ್ದಾರೆ. ಎಚ್ ಎನ್
0: ವಿಶ್ವನಾಥ್ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳೋಣ. ಆಹಿರಿ, ಈಗ ಕರೆಗಳು ಬರ್ತಾ ಇವೆ, ಒಂದಷ್ಟು ಕರೆಗಳನ್ನ ಸ್ವೀಕರಿಸೋಣ.
1: ಖಂಡಿತ. ನಮಸ್ತೆ ಆಕಾಶವಾಣಿ.
2: ನಮಸ್ತೆ ಮೇಡಮ್.
1: ಯಾರು ಮಾತಾಡ್ತಾ ಇರೋದು?
2: ನಾನು ಉಮಾ ರಾಮದಾಸ್ ಅಂತ.
1: ಉಮಾ ರಾಮದಾಸ್ ಅವರೇ ಹೇಳಿ.
2: ಬಹಳ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಕಾರ್ಯಕ್ರಮಗಳು ಮೇಡಮ್. ನನಗಂತೂ ಬಹಳ ಬೆಳಿಗ್ಗೆ ವಂದೇ ಮಾತರಂ ಅಂತೂ ಕೇಳಕ್ ಅಷ್ಟು ಆಹ್ಲಾದಕರ ಆಗುತ್ತೆ. ಬರ್ತಾ ಇರೋದು ಪೂರ್ಣ ವಂದೇ ಮಾತರಂ.
1: ಹೌದು ಹೌದು,
2: ಅಲ್ಲಿಂದ ಶುರು ಆಗುತ್ತೆ ನಮ್ಮ ಜರ್ನಿ. ಬಹಳ ಚೆನ್ನಾಗಿರುತ್ತೆ ಈ ಕೃಷಿ ಕಾರ್ಯಕ್ರಮ ಕೇಶವಮೂರ್ತಿಯವ್ರದು. ಮತ್ತೆ ಪದ ಬಳಕೆ, ಕನ್ನಡ ಪದ ಬಳಕೆ ಬಗ್ಗೆ ಅಂತೂ ಬಹಳ ಚೆನ್ನಾಗಿ ಬರ್ತಾ ಇದೆ. ಅದರ ಅರ್ಥ ಮತ್ತೆ ತಪ್ಪು ಒಪ್ಪುಗಳು ಮತ್ತೆ ಒಂದು ಮಧುರವಾದ ಗೀತೆ ಸಾರಾಂಶ ಬಹಳ ಚೆನ್ನಾಗಿದೆ. ಒಂದು ಸಣ್ಣ ಸಣ್ಣ ಐದೈದು ನಿಮಿಷ ಅದಕ್ಕೂ ಕಡಿಮೆ ಕಾಲಾವಕಾಶ ಆದ್ರೂ ತುಂಬಾ ಮಾಹಿತಿ ಪೂರ್ಣವಾಗಿದೆ. ಮತ್ತೆ ಔಷಧಿ ಸಸ್ಯಗಳ ಬಗ್ಗೆ ಇರಬಹುದು, ಜ್ಞಾನ ಜ್ಯೋತಿ ಶುಕ್ರವಾರ ಬರುವಂತ ಜ್ಞಾನ ಜ್ಯೋತಿ ಕಾರ್ಯಕ್ರಮದಲ್ಲಿ ಬಿ ಕೆ ಮೀನಾಕ್ಷಿ ಮೇಡಮ್ ಅವ್ರು ನಡೆಸ್ಕೊಡ್ತಾರಲ್ಲ, ಅದಂತೂ ಬಹಳ ಚೆನ್ನಾಗಿದೆ. ಶಿಕ್ಷಣ ಸಾಧಕರ ಸಾಧಕ ಮಹಿಳೆಯರ ಬಗ್ಗೆ ಅದು ಬಹಳ ಚೆನ್ನಾಗಿದೆ. ಅದಂತೂ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇಟ್ಟು ಆ ಕಾಲದಲ್ಲಿನೇ ಎಷ್ಟು ದುಡ್ದಿರುವಂತ ಸಾಧಕರಿದ್ದಾರೆ ಅಂತ. ಈಗ ನಾವು ಆಧುನಿಕತೆಗೆ ಮಾರು ಹೋಗಿ ಇಂತ ಖಾಸಗಿ ಶಾಲೆಗಳಿಗೆ ಹುಚ್ಚೆದ್ದು ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ. ಬಟ್ ಆಗ ಆ ಮಕ್ಕಳಿಗೋಸ್ಕರನೇ ಎಷ್ಟು ಸಾಧನೆಯನ್ನ ಮಾಡದಂತ ಮಹಿಳೆಯರಿದ್ದಾರೆ ಹಾಗಂತ ಅನ್ಸುತ್ತೆ. ಬಹಳ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ ಮೇಡಮ್.
0: ರಾಮದಾಸ್ ಅವರೇ, ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದಗಳು.
1: ನಮಸ್ತೆ ಆಕಾಶವಾಣಿ.
3: ನಮಸ್ತೆ ಮೇಡಮ್.
1: ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ?
3: ಮಂಡ್ಯ ತಾಲೂಕು ದುದ್ದ ಹೋಬಳಿ ಹುಲಿಕೆರೆ ಕೊಪ್ಪ ಗ್ರಾಮದಿಂದ ಚಂದ್ರ ಅಂತ ಮೇಡಮ್.
1: ಹೇಳಿ
0: ಹೇಳಿ ಚಂದ್ರ ಅವರೇ.
3: ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮುಗಿ ಬರ್ತಾ ಇದೆ ಸರ್. ಬೇಂದ್ರೆ ಮಂಜುನಾಥ್ ಅವ್ರಿಗೆ ಅಭಿನಂದನೆಗಳು, ಅವರು ರಿಟೈರ್ಡ್ ಆಗುತ್ತೆ. ಹಾಗೆ ನಮ್ ಕೇಶವಮೂರ್ತಿ ಸರ್ಗೆ, ನಿರ್ದೇಶಕರ ಅವ್ರಿಗೂ ಅಭಿನಂದನೆಗಳು. ಹಾಗೆ ನೀವು ಇದು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತೀರಿ ಸರ್, ಜನಪದ ಇದು ಕಾರ್ಯಕ್ರಮಗಳು. ಆಮೇಲೆ ತೋರಣ ಮೋರಣ ಸರ್, ನಮ್ ಲೋಕೇಶ್ವರಿ ಅವರು ಇಲ್ಲ
0: ಬರ್ತಾರೆ ಮುಂದಿನ ದಿನಗಳಲ್ಲಿ ಬರ್ತಾರೆ. ನಮಸ್ಕಾರ ಚಂದ್ರು.
1: ನಮಸ್ತೆ ಆಕಾಶವಾಣಿ.
4: ನಮಸ್ಕಾರ ಮೇಡಮ್.
1: ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ?
4: ಮಾಧವನ್ ಅಂತ.
1: ಮಾಧವನ್ ಅವರೇ ಹೇಳಿ.
4: ಉಮೇಶ್ ಸರ್ಗು ನಮಸ್ಕಾರ.
0: ನಮಸ್ಕಾರ ಮಾಧವನ್ ಅವರೇ, ಹೇಳಿ.
4: ಸರ್, ಮೊನ್ನೆ ಒಂದು ಕೀಗಳ ಬಗ್ಗೆ ಒಂದು ಕಥೆ ಬಂತಲ್ಲ ಸರ್, ಚಿಕ್ಕ ಕಥೆ.
0: ಯಾವುದು?
4: ಕೀ ಕೀ
0: ಕೀ ಚೇಂಜ್.
4: ಕೀ ಚೇಂಜ್,
0: ಸ್ವಾಮಿ ಪೊನ್ನಾಚಿ ಅವರ ಕಥೆ.
4: ಅದು ಸರ್ ಆಕ್ಚುಲಿ ಅದು ಸತ್ಯವಾದ ಘಟನೆ. ಒಂದು 20 ವರ್ಷಕ್ಕೆ ಮುಂಚೆ ಇರಬೇಕು. ನಮ್ಮ ರಂಗಸ್ವಾಮಿ ಅಂತ ಒಬ್ಬರು ಇನ್ಸ್ಪೆಕ್ಟರ್ ಇದಾರಲ್ಲ ಸರ್.
0: ಅದು ಬೇಡ, ಅದು ಪರ್ಟಿಕ್ಯುಲರ್ ಆಗಿ ನಾವು ಹೆಸರನ್ನ ಬಳಸಿ ನಾವು ಅದನ್ನ ಹೇಳೋದ್ ಬೇಡ. ಒಂದು ಘಟನೆ ನಡೆದಿದೆ, ಅದೊಂದು ಕಥಾರೂಪವನ್ನ ಪಡ್ಕೊಂಡಿದೆ.
4: ಸತ್ಯವಾದ ಘಟನೆ.
0: ಹೌದು ಹೌದು ಹೌದು ಹೌದು.
4: ಅದರಿಂದ ಅದ್ರ ಬಗ್ಗೆ
0: ಬೇಡ ವಿವರಗಳು ಬೇಡಿ ಮಾಧವನ್ ಅವರೇ. ಅದೊಂದು ಕಥೆಯಾಗಿ ಸ್ವೀಕರಿಸಿದಿರಿ, ಅದೊಂದು ನೈಜ ಘಟನೆ ಎನ್ನುವಂಥದ್ದು ತಮ್ಗೆ ಗೊತ್ತಾಗಿದೆ ಅಲ್ವಾ?
4: ಸತ್ಯ ಅದು ನನಗೆ ಅವಾಗ ಜ್ಞಾಪಕ ಬಂತು. ಒಂದು 20 ವರ್ಷ ಮುಂಚೆ ಸರ್,
0: ಅದು
4: 25 ವರ್ಷ ಆಯ್ತು.
0: ಹೌದು, ಗೊತ್ತಿರೋ ಸಂಗತಿ ಅದು.
4: ಅದನ್ನ ಹಂಚ್ಕೋಣ ಅಂತ ಅನಿಸ್ತದ.
0: ಬೇರೆ ಕಾರ್ಯಕ್ರಮಗಳನ್ನು ಕೇಳಿರ್ತೀರಲ್ಲ?
4: ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ ಸರ್.
0: ಓಕೆ ಓಕೆ.
4: ಆಮೇಲೆ ಮೊನ್ನೆ ನಿಮ್ಮ ಇದು ಯಾವುದು
0: ಜನಪದ ಕಾರ್ಯಕ್ರಮನ ಅಥವಾ ಏನು?
4: ಜನಪದ ಕಾರ್ಯಕ್ರಮ ಮತ್ತೆ ಅಲ್ಲಿ ಹರಟೆನಲ್ಲಿ
0: ಹಟ್ಟಿ ಹರಟೆ ಹಟ್ಟಿ ಹರಟೆ
4: ಹರಟೆ ಡ್ರೈ ಫ್ರೂಟ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ.
0: ಓಕೆ, ನಮಸ್ಕಾರ ಮಾಧವನ್ ಅವರೇ.
4: ನಮಸ್ಕಾರ.
0: ಅಹಿರಿ, ಇಲ್ಲಿ ಒಂದು ಪತ್ರ ಇದೆ. ಈ ಪತ್ರವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸಿ ನಾಗಣ್ಣ ಅವರು ಬರೆದಿದ್ದಾರೆ. ಹಿರಿಯ ಪ್ರಸಾರಕರಾದ ಶ್ರೀ ಎನ್ ಕೇಶವಮೂರ್ತಿ ಅವರು ನೆಲ, ಜಲ, ಕೃಷಿ, ಹವಾಮಾನ, ಹವಾಗುಣ, ಮಣ್ಣಿನ ಆರೋಗ್ಯ, ರೈತರ ಕ್ಷೇಮ, ಸಮಾಚಾರ ಇತ್ಯಾದಿ ಹಲವು 10 ವಿಷಯಗಳ ಬಗ್ಗೆ ಪ್ರತಿದಿನವೂ ನಮಗೆ ತಿಳಿಸುತ್ತಾ ನಮ್ಮ ಜ್ಞಾನದ ಕ್ಷಿತಿಜವನ್ನು ವಿಸ್ತರಿಸುತ್ತಿದ್ದಾರೆ ಎಂದು ಧಾರಾಳವಾಗಿ ಹೇಳಬಹುದು. ಅದಕ್ಕಾಗಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಕೇಶವಮೂರ್ತಿಯವರ ಮಾರ್ಗದರ್ಶನಕ್ಕೆ ಪೂರಕವಾಗಿ ಹರಿತೆ ಜಗತ್ತು ಕಾರ್ಯಕ್ರಮದ ಮೂಲಕ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುತ್ತಿರುವವರು ಸಸ್ಯ ವಿಜ್ಞಾನಿಗಳಾದ ಡಾಕ್ಟರ್ ವಸಂತಕುಮಾರ್ ತಿಮ್ಕಾಪುರ ಅವರು. ಅವರ ಬಗ್ಗೆ ಕೇಳುಗರೊಡನೆ ಒಂದೆರಡು ಸಂಗತಿಗಳನ್ನು ಹಂಚಿಕೊಳ್ಳಬೇಕು ಅನಿಸುತ್ತೆ. ಡಾಕ್ಟರ್ ವಸಂತಕುಮಾರ್ ರಾತ್ರಿ ಬೆಳಗಾಗುವುದರೊಳಗೆ ಸಸ್ಯವೈದ್ಯರಾಗಿ ಹೊರಹೊಮ್ಮಿದವರಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಸ್ಯಶಾಸ್ತ್ರದಲ್ಲಿ ಅವರು ಡಾಕ್ಟರೇಟ್ ಪಡೆದು ಕೆಲವು ಕಾಲ ಪ್ರಾಧ್ಯಾಪಕರಾಗಿದ್ದರು. ಬಳಿಕ ವಿಜ್ಞಾನಿಯಾಗಿ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ತಮ್ಮದೇ ಆದ ಪ್ರಯೋಗಾಲಯವನ್ನು ತೆರೆದು ಮೈಸೂರಿನಲ್ಲೇ ನೆಲೆಗೊಂಡಿದ್ದಾರೆ. ಇದು ಅಭಿಮಾನದ ಸಂಗತಿ. ಬೆಳೆಗಳ ರೋಗಗಳ ಬಗ್ಗೆ ಅಧ್ಯಯನ ಮಾಡುವುದನ್ನೇ ಅವರು ಪ್ರಧಾನ ಕಾಯಕವಾಗಿ ಸ್ವೀಕರಿಸಿದ್ದಾರೆ. ಮುಸುಕಿನ ಜೋಳದ ಬೀಜಜನ್ಯ ರೋಗಗಳ ಒಂದು ಅಧ್ಯಯನ, ಇದು ಅವರ PhD ಸಂಶೋಧನಾ ಪ್ರಬಂಧ. ಈ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಪ್ರಾಪ್ತವಾದದ್ದು 1986 ಅಂದರೆ ಈಗ್ಗೆ ಸರಿಯಾಗಿ 40 ವರ್ಷಗಳ ಹಿಂದೆ. ಬಣ್ಣದ ಛಾಯಾಚಿತ್ರ ತೆಗೆಯುವುದರಲ್ಲಿ ನಿಪುಣರಾಗಿರುವ ವಸಂತಕುಮಾರ್ ತಮ್ಮ ಚಿತ್ರಗಳ ಮೂಲಕ ಮಹಾಪ್ರಬಂಧದ ಮೌಲ್ಯವನ್ನು ಹೆಚ್ಚಿಸಿದರು. 2020 ಬಿಡುಗಡೆಯಾದ ಅವರ ಪ್ಲಾಂಟ್ ಡಾಕ್ಟರ್ ಎಂಬ ಪುಸ್ತಕ ಸಹ ವಿಶೇಷವಾಗಿ ಓದುಗರ ಗಮನ ಸೆಳೆದಿರುವುದು ಅವರ ವರ್ಣದ ಛಾಯಾಚಿತ್ರಗಳ ಮೇಲ್ಮೆಯಿಂದ. ಬಿಡುವಿಲ್ಲದ ಉದ್ಯಮಿಯಾಗಿದ್ದರೂ ವಸಂತಕುಮಾರ್ ಪ್ಲಾಂಟ್ ಡಾಕ್ಟರ್ ಎಂಬ ಪುಸ್ತಕವನ್ನು ಬರೆದು ಪ್ರಕಟಿಸಿರುವುದು ಇದೇ ಕಾರಣಕ್ಕೆ. ಬರೇ ರಿಸರ್ಚರ್ಗೆ ಇದು ನಿಲುಕುವಂಥದ್ದಲ್ಲ. ಸಸ್ಯರೋಗದ ಲಕ್ಷಣ ಗೊತ್ತಾಗಬೇಕಾದರೆ ಕಲರ್ ಫೋಟೋಗ್ರಾಫ್ ಬೇಕೇ ಬೇಕು. ಹಾಗಾಗಿ ವಸಂತಕುಮಾರ್ ಸಾಮಾನ್ಯವಾಗಿ ಸಂಶೋಧಕರಿಗೆ ನಿಲುಕದ ವಿಶೇಷ ವಿದ್ಯೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಗಿಡ ಮರಗಳಿಗೂ ವೈದ್ಯರಾಗಿದ್ದಾರೆ ಎನ್ನುವ ಸಂಗತಿ ಪ್ರಚುರವಾಗಿರಲಿಲ್ಲ. ವಸಂತಕುಮಾರ್ ಅವರಂಥ ವಿಜ್ಞಾನಿಗಳಿಂದ ಈ ಸಂಗತಿ ಹೆಚ್ಚು ಹೆಚ್ಚು ಗಮನ ಸೆಳೆಯುವಂತಾಗಿದೆ. ಡಾಕ್ಟರ್ ವಸಂತಕುಮಾರ್ ಅವರು ಕಳೆದ 1980s ವಾರಪತ್ರಿಕೆಗಳಿಗೆ ಬಗೆ ಬಗೆಯಾದ ಲೇಖನಗಳನ್ನು ಬರೆದು ಓದುಗರ ಮೆಚ್ಚುಗೆಯನ್ನು ಸಂಪಾದಿಸಿದ್ದಾರೆ. ಕೇವಲ ವಿಜ್ಞಾನಕ್ಕೆ ಸಂಬಂಧಿಸಿದ ಲೇಖನಗಳನ್ನು ಅವರು ಬರೆದಿಲ್ಲ. ಸಣ್ಣ ಕಥೆ, ಪ್ರವಾಸ ಕಥನ, ವ್ಯಕ್ತಿ ಚಿತ್ರಗಳು, ಟೀಶರ್ಟ್ ವಿಕಾಸದ ಬಗ್ಗೆ, ಗಾಳಿಯಂತ್ರದ ಪೂರ್ವೇತಿಹಾಸ, ಹೀಗೆ ಹಲವು ವಿಧದ ಲೇಖನಗಳನ್ನು ಬರೆದಿದ್ದಾರೆ. ಅವರ ಸಾಹಿತ್ಯ ವಸಂತ ವಿಹಾರ ಎಂಬ ಬೃಹತ್ ಸಂಪುಟದಲ್ಲಿ ಸಂಕಲಿತವಾಗಿದ್ದು ಇದು 2026 ಇದೇ ವರ್ಷ ಬೆಳಕನ್ನು ಕಂಡಿದೆ. ಬಹುಮುಖ ಪ್ರತಿಭೆಯ ಡಾಕ್ಟರ್ ವಸಂತಕುಮಾರ್ ತಿಮ್ಕಾಪುರ ಅವರು ಕೇಳುಗರ ತಿಳುವಳಿಕೆಯನ್ನು ವಿಸ್ತರಿಸುತ್ತಿದ್ದಾರೆ. ಅವರಿಗೆ ಅಭಿನಂದನೆಗಳು. ಅವರ ವಿಚಾರಗಳನ್ನು ಪ್ರಸಾರ ಮಾಡುತ್ತಿರುವ ತಮಗೆ ಧನ್ಯವಾದಗಳು ಅಂಥೇಳಿ ಪ್ರೊಫೆಸರ್ ಸಿ ನಾಗಣ್ಣ ಅವರು ಹೇಳಿದ್ದಾರೆ ಈ ದೀರ್ಘ ಪತ್ರದಲ್ಲಿ. ಇವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಈಗ ಒಂದು ಕರೆಯನ್ನು ಸ್ವೀಕರಿಸೋಣ. ಆಕಾಶವಾಣಿ, ಹಲೋ, ನಮಸ್ಕಾರ. ಅಹಿರಿ, ಕರೆಯನ್ನು ನಮ್ಮ ಕೇಳುಗರು ಮಾಡ್ತಾ ಇದ್ದಾರೆ. ಈಗ ಒಂದು ಮಿಂಚಂಚೆಯನ್ನು ಓದೋಣ.
5: ಖಂಡಿತ. ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಪ್ರಕಾಶ್, ಶ್ಯಾಮಲ, ಅಶ್ವಿನಿ, ಆನಂದ್, ಮನ್ವಿತ್ ಅವರು ಒಂದು ಮಿಂಚಂಚೆಯನ್ನು ಕಳಿಸಿದ್ದಾರೆ. ದಿನಾಂಕ 9/6/26 ಮಂಗಳವಾರ ಬೆಳಿಗ್ಗೆ 9-10 ಗಂಟೆಗಳ ಕಾಲ ನಡೆಸಿಕೊಟ್ಟ ಫೋನ್ ಇನ್ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿಬಂತು, ಆದರೆ ನಮಗೆ ಲೈನ್ ಸಿಗಲಿಲ್ಲ. ನೀವು ಇದೇ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಹಾಡುಗಳು ಪ್ರಸಾರಿಸಿದರೆ ಸೂಕ್ತವೆನಿಸುತ್ತದೆ, ಏನಂತೀರಿ ಎಂದು ಕೇಳ್ತಾರೆ.
0: ಈಗಾಗಲೇ ಈ ಹಿಂದೆ ನಾವು ಸಂದೇಶಗಳನ್ನು ಸ್ವೀಕರಿಸುವ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಹಿಂದೆ ಇದ್ದದ್ದು ಕೇಳುಗರ ಕೋರಿಕೆ ಅಂತ ಹೇಳಿ ಪತ್ರವನ್ನು ಬರೆದಂಥದ್ದು ಅಂಥವರ ಮೆಚ್ಚುಗೆ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ವಿ ಈಗಾಗಲೇ ಕೇಳುಗರ ಕೋರಿಕೆ ಅಂತ ಹೇಳಿ. ಬದಲಾದಂಥ ಕಾಲಘಟ್ಟದಲ್ಲಿ ನಮಗೆ ಸಂಪರ್ಕ ಸಾಧನಗಳು ಹೆಚ್ಚು ಹೆಚ್ಚು ನಮಗೆ ಲಭ್ಯವಾಗ್ತಾ ಹೋದಾಗೆ ಪತ್ರಗಳನ್ನು ಬರೆಯುವಂಥವರ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಇತ್ತು. ಎರಡು ಪತ್ರಗಳು, ಮೂರು ಪತ್ರಗಳು, ಒಂದೇ ಪತ್ರಗಳು ಬರುವಂಥ ಸಂದರ್ಭಗಳು ನಿರ್ಮಾಣ ಆಗಲಾಗಿ ನಾವು ಮೊಬೈಲ್ ಎಲ್ಲರ ಕೈನಲ್ಲೂ ಇರೋದ್ರಿಂದ SMS ಕಳಿಸಿ, ವಾಟ್ಸಪ್ ಸಂದೇಶವನ್ನು ಕಳುಹಿಸಿ ಅಂಥೇಳಿ ನಾವು ಬದಲಾದಂಥ ಕಾಲಘಟ್ಟಕ್ಕೆ ನಾವು ತೆರೆಕೊಂಡಿದ್ದೇವೆ. ಆ ಕಾರಣಕ್ಕೆ ಮತ್ತೆ ಪತ್ರವನ್ನು ಬರೀರಿ, ಪತ್ರಾಧಾರಿತ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿ ಅಂತಂದರೆ ಹಿಮ್ಮುಖ ಚಲನೆಗಿಂತ ಮುಮ್ಮುಖ ಚಲನೆ ಭಾಳ ಉತ್ತಮ ಅಂತ ಅನಿಸುತ್ತೆ.
1: ಖಂಡಿತ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಹಲಗಲಪುರ ಗ್ರಾಮದಿಂದ MK ಶಂಕರ್, ಪೂರ್ಣಚಂದ್ರ ತೇಜಸ್ವಿ, ಡಾಕ್ಟರ್ ಎಂ ಚನ್ನರಾಜು, ಪೂರ್ಣಿಮಾ ಅರುಣ್ ಕುಮಾರ್, HP ಹುಚ್ಚೇಗೌಡ ಕೆಂಪಮ್ಮ ಅವರು ಮಿಂಚುಂಚಿಯನ್ನು ಕಳಿಸಿದ್ದಾರೆ. ನಿಲಯದ ನಿರ್ದೇಶಕರು ಎಲ್ಲ RJ-ರವರಿಗೆ ನಮಸ್ಕಾರಗಳು. ದಿನಾಂಕ 8/6/2026 ಸೋಮವಾರ ಬೆಳಿಗ್ಗೆ 11-12 ತನಕ ಪ್ರಸಾರವಾದ ಗೇಮ್ ಶೋ ತುಂಬ ಸೊಗಸಾಗಿ ಮೂಡಿಬಂತು. ಶಂಕರ್ MK ಅವರು ತುಂಬ ಚೆನ್ನಾಗಿ ಮಾತನಾಡಿದರು. ಆಕಾಶವಾಣಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದು ಅವರು ತಿಳಿಸ್ತಾರೆ. ಪುಷ್ಪಾ ಹುಟ್ಗಳ್ಳಿಯಿಂದ ನಮಗೆ ಪತ್ರವನ್ನು ಬರೆದಿದ್ದಾರೆ. ನಿಲಯದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರಗಳು. ಜೂನ್ 7 ಶನಿವಾರ ಸಂಜೆ 4 ಗಂಟೆಗೆ ಪ್ರಸಾರವಾದ SS ಉಮೇಶ್ ರವರು ನಿರ್ದೇಶಿಸಿದ ಮಹಾಕಲ್ಯಾಣ ನಾಟಕ ಅದ್ಭುತವಾಗಿತ್ತು. ಪೌರಾಣಿಕ ನಾಟಕವೊಂದನ್ನು ನೋಡಿದ ಹಾಗೆ ಭಾಸವಾಯಿತು. ನಾಟಕದ ತಂಡಕ್ಕೆ ಧನ್ಯವಾದಗಳು ಎಂದು ಅವರು ತಿಳಿಸ್ತಾರೆ. ಕಿರಣ್ HP ಅವರು ಕಾಮನಬಿಲ್ಲು ಕಾರ್ಯಕ್ರಮದ ಬಗ್ಗೆ ಪತ್ರವನ್ನು ಬರೆದಿದ್ದಾರೆ. ಪ್ರೀತಿ ಆಕಾಶವಾಣಿಗೆ ಮೈಸೂರಿನ HP ಕಿರಣ್ ಮಾಡುವ ನಮಸ್ಕಾರಗಳು. ದಿನಾಂಕ 5/6/2026 ನಮ್ಮ ನಿಲಯದಿಂದ ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಪ್ರಖ್ಯಾತ ಬಾಲನಟಿ ಬೇಬಿ ರೇಖಾರವರು ಹಾಗೂ ಅವರ ಪತಿ ತಮ್ಮ ಮನದಾಳದ ಮಾತುಗಳನ್ನು ವಿಸ್ತಾರವಾಗಿ ಹಂಚಿಕೊಂಡರು. ತುಳಸಿದಳ ಚಿತ್ರದ ಅವರ ಮನೋಜ್ಞ ಅಭಿನಯ ಈಗಲೂ ಎಲ್ಲರಲ್ಲೂ ಭಯ ಹುಟ್ಟಿಸುವಂತಹ ಪಾತ್ರ. ಇಂತಹ ಅತ್ಯುತ್ತಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಶ್ರೀಯುತ GN ಮಂಜುನಾಥ್ ರವರಿಗೂ ಹಾಗೂ ನಮ್ಮ ಮೈಸೂರು ಆಕಾಶವಾಣಿ ನಿಲಯಕ್ಕೂ ಅನಂತ ಧನ್ಯವಾದಗಳು ಎಂದು ಅವರು ತಿಳಿಸುತ್ತಾರೆ.
0: ಮಿಂಚಂಚೆಯನ್ನು ಕಳಿಸಿದಂಥ ನಮ್ಮ ಕೇಳುಗರಿಗೆ ಧನ್ಯವಾದಗಳನ್ನು ಹೇಳೋಣ. ಅಹಿರಿ ಈಗ ಒಂದು ಗೀತೆಯನ್ನು ಕೇಳೋಣ. ಚರಣ್ ರಾಜ್ ಹಾಗೂ ವೈಶ್ ಅವರ ಧ್ವನಿಯಲ್ಲಿರುವ ಭೀಮಾ ಚಿತ್ರದ ಗೀತೆ. ಕವಿರಾಜ್ ಅವರ ಗೀತೆ ರಚನೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಚರಣ್ ರಾಜ್.

0: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ ಕೇಳುಗರೆ. ಹಾಗೆಯೇ ನೀವು ಬರೆದಿರುವಂತಹ ಪತ್ರಗಳನ್ನು ಅಷ್ಟೇ ಅಭಿಮಾನಪೂರ್ವಕವಾಗಿ ನಾವು ಓದಿದ್ದೇವೆ. ಮಿಂಚಂಚೆಯನ್ನು ಕೂಡ ನಾವು ಓದಿ ಮುಗಿಸಿದ್ದೇವೆ. ಆ ಹಿರಿಯೀಗ ಕೆಲವು ಕರೆಗಳನ್ನು ಸ್ವೀಕರಿಸೋಣ.
1: ನಮಸ್ತೆ ಆಕಾಶವಾಣಿ.
2: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ರಾಂತೇನ ಅಂತ ಮೇಡಮ್.
0: ಹಲೋ ಆಕಾಶವಾಣಿ. ಹಲೋ, ಕರೆಗಳು ವ್ಯತ್ಯಯ ಉಂಟಾಗ್ತಾ ಇದೆ. ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ

0: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
1: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
2: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
0: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
2: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
0: ಆಲಿಸಿ, ಅನುಸರಿಸಿ.
2: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
0: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ಹಲೋ, ಆಕಾಶವಾಣಿ.
1: ಹಲೋ, ನಮಸ್ತೆ ಸರ್.
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಪಾರ್ವತಿ, ಚೆನ್ನೈ ಬಡಾವಣೆ ಮಂಡ್ಯದಿಂದ ಮೇಡಮ್. ನಮಸ್ತೆ.
2: ನಮಸ್ತೆ ಪಾರ್ವತಿ ಅವರೇ, ಹೇಳಿ.
1: ಅದು 3ನೇ ತಾರೀಕು ಒಂದು 4 ಗಂಟೆಗೆ ಮಹಿಳಾ ರಂಗದಲ್ಲಿ
2: ಹಾ ಹಾ
1: ಅನುಪಮ ನಾಗರಾಜ್ ಗೌಡ ಅನ್ನೋರು ಒಂದು ಸಂದರ್ಶನ ಇತ್ತು ಮೇಡಮ್, ದಿಗ್ವಿಜಯ್ ಅವ್ರ ಜೊತೆ.
2: ಹೌದು ಹೌದು.
1: ಹೆಣ್ಮಕ್ಕಳ ಆತ್ಮಸ್ಥೈರ್ಯಗಳು, ಆಮೇಲೆ ರೋಗಿಗಳ ಕಾಳಜಿ, ಬೀದಿ ಬದಿಯಲ್ಲಿರುವ ಅನಾಥರಿಗೆ ಬೆಳಕಾಗಿ ತುಂಬಾ ಚೆನ್ನಾಗಿ ಅವ್ರು ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಇಸ್ರೋ ಆಕಾಶವಾಣಿಯಿಂದ ಮೋಡಿ ಬಂದಿದ್ದು. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಅದು. ಅವ್ರಿಗೆ ತಂದಂತ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಕೇಳ್ಬಿಟ್ಟು ನಿಜವಾಗ್ಲು ನಮಗೂ ಖುಷಿ ಆಯ್ತು. ಹಾಗೆ 4ನೇ ತಾರೀಕು ಬೆಳಿಗ್ಗೆ 9ರಿಂದ 10 ಗಂಟೆವರೆಗೆ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅವ್ರ ಜನ್ಮದಿನದ್ದು ಹಾಡು ಹಾಕಿದ್ರು.
2: ಎಸ್ ಪಿ
1: ಲಕ್ಷ್ಮೀನಾರಾಯಣ್ ಸರ್ ಹಾಕಿದ್ ಮೇಡಮ್, ತುಂಬಾ
2: ಹೌದು.
1: ಒಳ್ಳೊಳ್ಳೆ ಚಿತ್ರಗೀತೆಗಳು ಮೂಡ್ ಬಂತು. ಹಾಗೆ ನಿನ್ನೆ ಸಂಜೆ ಮಂಗಳವಾರ 7:45ಕ್ಕೆ ಪ್ರಸಾರ ಆದಂತ ನಾನೊಬ್ಬ

0: ಕಳ್ಳದು.
1: ಹ್ಮ್
0: ವಾದ್ಯ ಸಂಗೀತದು ಹಾಡು ಬಂತು ಮೇಡಮ್.
1: ಹೌದು,
0: ತುಂಬಾ ಖುಷಿ ಆಯ್ತು ಮೇಡಮ್ ಕೇಳ್ಬಿಟ್ಟು. ಹರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಏನೋ ಹಾಡದು, ತುಂಬಾ ಖುಷಿ ಆಯ್ತು. ಆಮೇಲೆ ಇವತ್ತು ಬೆಳಿಗ್ಗೆ 5 ನಿಮಿಷದ್ದು ರೈತರಿಗೆ ಸಲಹೆ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ 10 ಸೆಂಟ್ ಜಾಗದಲ್ಲಿ ಒಬ್ರು ರೈತರು ಒಂದು ಬಾಳೆ ಗಿಡನೇ ನೆಟ್ಟು ಅಷ್ಟು ಚೆನ್ನಾಗಿ ಅವರು ಜೀವನನ ನಡೆಸ್ತಾರೆ ಅಂತ ಕೇಳ್ಬಿಟ್ಟು ತುಂಬಾ ಖುಷಿ ಆಯ್ತು ಮೇಡಮ್. ಈ ತರ ಪ್ರೋಗ್ರಾಮ್ ಎಲ್ಲ ನಮ್ಮ ಮೈಸೂರು ಆಕಾಶವಾಣಿಯಲ್ಲೇ ಬರಕ್ಕೆ ಸಾಧ್ಯ ಅಂತ ನಾನು ಅನ್ಕೋತೀನಿ ಮೇಡಮ್. ಹಾಗೆ ಮಂಗಳವಾರ, ಪ್ರತಿ ಮಂಗಳವಾರ ಒಂಗಿರಣ ಪ್ರೋಗ್ರಾಮ್ ಬರ್ತದೆ ನೋಡಿ,
1: ಅದಂತೂ
0: ತುಂಬಾ ಅರ್ಥಪೂರ್ಣವಾದ ಪ್ರೋಗ್ರಾಮ್ ಮೇಡಮ್. ಅದ್ರಲ್ಲಿ ಭಾಗವಹಿಸಕ್ಕೂ ಒಂದು ಖುಷಿ ಆಯ್ತದೆ, ಮತ್ತೆ ಅದನ್ನ ಕೇಳಕ್ಕೆ ಇನ್ನೂ ಖುಷಿ. ಒಂದೇನ್ ಗೊತ್ತಾ, ಒಂದು 5 ನಿಮಿಷದ್ದು ಪ್ರೋಗ್ರಾಮ್ ಅಂತ ನಾವು ಅನ್ಕೋತೀವಿ, ಅದರಲ್ಲಿ ತುಂಬಾ ವಿಷಯಗಳಿರುತ್ತೆ. ಆಮೇಲೆ 1 ಗಂಟೆ ಪ್ರೋಗ್ರಾಮ್ ಅಂತ ಹೇಳ್ಕೋತೀವಿ, ಅದು ಅಯ್ಯೋ ಇಷ್ಟು ಬೇಗ ಮುಗ್ದೋಯ್ತು ಅಂತ ಅನ್ನಿಸ್ತದೆ ಮೇಡಮ್. ಇದೆಲ್ಲ ಕೇಳ್ತಿದ್ರೆ ನಿಜ ನಮ್ಮ ಮೈಸೂರು ಆಕಾಶವಾಣಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ, ಹೀಗೆ ಪ್ರೋಗ್ರಾಮ್ಗಳು ಮೂಡ್ ಬರ್ತಾ ಇರ್ಲಿ ಮೇಡಮ್.
2: ಓಕೆ, ಧನ್ಯವಾದಗಳು ಪಾರ್ವತಿ ಅವರೇ, ನಮಸ್ಕಾರ.
0: ಧನ್ಯವಾದ ಸರ್, ನಮಸ್ತೆ.
1: ಹಲೋ ಆಕಾಶವಾಣಿ.
3: ಹಲೋ
1: ನಮಸ್ತೆ,
3: ನಾನು ಕೆನಮ ಮೇಡಮ್ ಅವರ ಐತ್ನಾಡಿಯಿಂದ.
1: ಹೇಳಿ ಹೇಳಿ.
3: ನಿನ್ನೆ ರಾತ್ರಿ, ಸೋಮವಾರ ರಾತ್ರಿ 10 ಗಂಟೆಗೆ ಜಯ ಚಾಮರಾಜ ಒಡೆಯರ್ದು ಸಂಗೀತ ಕಾರ್ಯಕ್ರಮ ಬಂದಿತ್ತಲ್ಲ ಮೇಡಮ್ ಅವರ,
2: ಶ್ರೀ ವಿದ್ಯಾ ವಿಶಾರದ.
3: ಹ್ಮ್, ಚೆನ್ನಾಗಿತ್ತು ಸರ್ ಅದು. ಆಮೇಲೆ ಮಂಗಳವಾರ ಡೆಸ್ಟಿನೇಷನ್ ಜೈಮಿನಿ ಭಾರತದ ಬಂದಿತ್ತಲ್ಲ,
2: ಚೈತ್ರವನ.
3: ಹ್ಮ್, ಚೈತ್ರವನ ಅದು ಚೆನ್ನಾಗಿತ್ತು ಸರ್. ಅದು ಕೆಲವು ನಾವು ಎಷ್ಟೇ ಪುಸ್ತಕ ಓದಿದ್ರು ಕೆಲವು ಇದು ಭಾಗಗಳು ನಮ್ಗೆ ಸರಿಯಾಗಿ ಗೊತ್ತೇ ಇರುವುದಿಲ್ಲ ಬುಕ್ಕಲ್ಲಿ. ಅದ್ರಲ್ಲಿ ಅದರಲ್ಲಿ ಬರುತ್ತಾ ಇರೋದ್ರಿಂದ ಇವಾಗ ಎಲ್ಲ ನಮ್ಗೆ ಒಂದೊಂದು ಸ್ವಲ್ಪ ಅರ್ಥ ಆಗ್ತಾ ಇದೆ ಸರ್ ಅದು. ಆಮೇಲೆ ಈ ಸಸ್ಯ ಸಿರಿದು ಸರ್, ಅದು ಈಗೇನ ನಮ್ಗೆ ಈಗಿನವ್ರು ಸುಮಾರು ಗೊತ್ತಿರುತ್ತೆ, ಮುಂದೆ ಪೀಳಿಗೆಗೆ ಗೊತ್ತಾಗ್ಬೇಕು ಅಂತಂದ್ರೆ ಅದರಲ್ಲಿ ಒಂದು ಚಿತ್ರ ಆ ಎಲೆ ಆ ಗಿಡದ ಚಿತ್ರ ಕೊಟ್ಟು ಅದರ ಉಪಯೋಗ ಏನು ಅನ್ನೋದು ಕೆಳಗಡೆ ವಿವರಣೆ ಒಂದು ಮಾಡಿದ್ರೆ ಸರ್
2: ಚಿತ್ರ ಬರೆದ್ರು ಕೂಡ ಬೇರೆಯವರು ಚಿತ್ರವನ್ನ ತೋರಿಸೋದ್ ಹೇಗೆ, ನಾವು ಬರೀ ಮಾತಲ್ವಾ, ಇದು ಧ್ವನಿ ಅಷ್ಟೇ ಅಲ್ವಾ, ಅದರಿಂದ ಅದಕ್ಕೆ ಸಂಬಂಧಪಟ್ಟಾಗೆ ಪುಸ್ತಕಗಳು ಬಂದಿವೆ. ಚೆನ್ನಮ್ಮ ಅವರೇ, ಓಕೆ. ಈಗ ಸಮಯ ಇಲ್ಲ ಚಿನ್ನಮ್ಮ ಅವರೇ, ಮುಂದಿನ ಕಾರ್ಯಕ್ರಮದಲ್ಲಿ ಮಾಡಿ, ಮುಂದಿನ ಬುಧವಾರ. ನಮಸ್ಕಾರ ಕೇಳುಗರೆ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ. ಇಲ್ಲಿವರೆಗೆ ತಮ್ಮ ಪತ್ರಗಳನ್ನು, ಮಿಂಚಂಚೆಗಳನ್ನು ಓದಿದ್ದೇವೆ ನಾವು. ಹಾಗೆಯೇ ಮುಂದಿನ ವಾರ ಮತ್ತಷ್ಟು ಮಿಂಚಂಚೆಯನ್ನು, ಮತ್ತಷ್ಟು ಪತ್ರಗಳನ್ನು ನಿರೀಕ್ಷಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಾನು ಇಲ್ಲಿಯವರೆಗೆ ಡಾಕ್ಟರ್ ಮೈಸೂರು ಉಮೇಶ್,
1: ಹಾಗೂ ನಾನು ಆಹಿರಿ ಪುಟ್ಟಿ.
2: ಆಹಿರಿ, ಈಗ ಕಡೆಯದಾಗಿ ಒಂದು ಗೀತೆಯನ್ನು ಕೇಳಿಸೋಣ, ಚಕ್ರವರ್ತಿ ಚಿತ್ರದ ಗೀತೆ. ಅದನ್ನ ಅರ್ಮಾನ್ ಮಲ್ಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಗೀತೆಯನ್ನು ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಆಹಿರಿ ಪುಟ್ಟಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ಆನಂತರ 12:05 ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ, ಎಐ ಸಾಕ್ಷರತೆ ಹಾಗೂ ನಾವೀನ್ಯತೆಯ ದೃಷ್ಟಿಯಿಂದ ಕಿಯೋನಿಕ್ಸ್ ಎಐ ಆಧಾರಿತ ಗಣಕಯಂತ್ರಗಳನ್ನು ಸಿದ್ಧಪಡಿಸುತ್ತಿದೆ. ಮೊದಲ ಹಂತದಲ್ಲಿ 2000 ಕಿಯೋ ಪರ್ಸನಲ್ ಕಂಪ್ಯೂಟರ್ಗಳು ಸಿದ್ಧಗೊಂಡಿವೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಕಿಯೋನಿಕ್ಸ್ ಘಟಕಕ್ಕೆ ಭೇಟಿ ನೀಡಿರುವ ಬಗ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಮೊದಲ ಹಂತದಲ್ಲಿ ಎಐ ಸಿದ್ಧ ವೈಯಕ್ತಿಕ ಕಂಪ್ಯೂಟರ್ಗಳನ್ನು ರಾಜ್ಯದ ಗ್ರಾಮೀಣ ಗ್ರಂಥಾಲಯ ಹಾಗೂ ಶಾಲೆಗಳಿಗೆ ಪೂರೈಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಜನನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾಗಿರುವ ಬೆಂಗಳೂರು ತುಮಕೂರು ರೈಲ್ವೆ ಮಾರ್ಗದಲ್ಲಿ ರೈಲ್ವೆ ಸಾಮರ್ಥ್ಯ ಹಾಗೂ ಕಾರ್ಯಾಚರಣೆಯ ದಕ್ಷತೆ ಹೆಚ್ಚಿಸುವ ನಿಟ್ಟನಲ್ಲಿ ರೈಲ್ವೆ ವಿದ್ಯುದೀಕರಣ ವ್ಯವಸ್ಥೆಯನ್ನು ಉನ್ನತೀಕರಣ ಮಾಡಲಾಗುತ್ತಿದೆ. 162,57,00,000 ರೂಪಾಯಿ ಯೋಜನೆಗೆ ಅನುಮೋದನೆ ದೊರೆತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ದೇಶದ ಪ್ರಧಾನಮಂತ್ರಿಯಾಗಿ ಒಟ್ಟು 4,399 ಯಶಸ್ವಿ ದಿನಗಳನ್ನು ಪೂರೈಸಿರುವ ಅವರಿಗೆ ದೇಶ ವಿದೇಶಗಳ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭಾರತದ ನವಯುಗದ ಧೀಮಂತ ನಾಯಕ ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಯಣ ನವ ಭಾರತದ ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ ಹಾಗೂ ವಿಕಸಿತ ಭಾರತ ಸಂಕಲ್ಪದ ದೃಢ ಸಂಕೇತವಾಗಿದೆ ಎಂದಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸುದೀರ್ಘ ಅವಧಿಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಭಾಜನರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಧನೆ ಚಾರಿತ್ರಿಕ ಎಂದು ಬಣ್ಣಿಸಿದ್ದಾರೆ. ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇಂದು ಕನ್ನಡದ ಹಿರಿಯ ಸಾಹಿತಿ, ರಂಗಕರ್ಮಿ, ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಗಿರೀಶ್ ಕಾರ್ನಾಡ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಗಿರೀಶ್ ಕಾರ್ನಾಡ್ ವೈಚಾರಿಕತೆ, ಸಾಹಿತ್ಯ ಹಾಗೂ ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನೈಋತ್ಯ ರೈಲ್ವೆ ವತಿಯಿಂದ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಅಂತಾರಾಷ್ಟೀಯ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನವನ್ನು ಆಚರಿಸಲಾಯಿತು. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದೆ. ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 7 ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಭಾರತೀಯ ಹವಾಮಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಸ್ ಪಾಟೀಲ್.
1: ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ 9 ರಿಂದ ಜೂನ್ 13 ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 11 ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ಜೂನ್ 11 ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗು, ಬೀದರ್, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ಜೂನ್ 9 ರಿಂದ ಜೂನ್ 11 ಯೆಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಯಾದಗಿರಿ ಜಿಲ್ಲೆಯ ವಿವಿಧೆಡೆ ಬಿತ್ತನೆ ಬೀಜ ಹಾಗೂ ಗೊಬ್ಬರ ಮಾರಾಟ ಪರಿಶೀಲನೆ ಸಂದರ್ಭ ನಿಯಮ ಉಲ್ಲಂಘನೆ ಪತ್ತೆಯಾದ ಹಿನ್ನೆಲೆ 175 ಕೃಷಿ ಮಳಿಗೆಗಳ ಮಾರಾಟ ಚಟುವಟಿಕೆಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ತಿಳಿಸಿದ್ದಾರೆ.

0: ಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಈ ತಿಂಗಳ 21ರಂದು ಆಯೋಜಿತವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಸ್ನೇಹಲ್ ಆಯುಷ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 5ನೇ ಆವೃತ್ತಿಯ ಮಹಾರಾಜ ಟ್ರೋಫಿ ಟಿ20 ಪಂದ್ಯಾವಳಿ ಈ ತಿಂಗಳ 27ರಿಂದ ಜುಲೈ 12ರವರೆಗೆ ಆಯೋಜಿತವಾಗಿದೆ. ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲೂ ಈ ಬಾರಿ ಪಂದ್ಯಾವಳಿಗಳು ನಡೆಯಲಿದ್ದು ಸಿದ್ದತೆಗಳು ಆರಂಭಗೊಂಡಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ.
2: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕಾವಿ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ. ಇಂದಿನ ತಲೆಮಾರಿಗೆ ಪರಿಚಯವೇ ಇಲ್ಲದಷ್ಟು ನೇಪಥ್ಯಕ್ಕೆ ಸರಿದಿರುವ ಕಾವಿಕಲೆಗೆ ಜೀವ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾವಿಕಲೆ ಕುರಿತ ಸಂಶೋಧನೆಯನ್ನೂ ನಡೆಸ್ತಾ ಇರುವಂತಹ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ
1: ಮೇಡಮ್. ಈಗ ಕಾವಿಕಲೆ ಅಂದ್ರೆ ಏನು, ಅದು ಹೇಗೆ ಬೆಳೆದು ಬಂತು, ಅದರ ಇತಿಹಾಸವನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಿ.
3: ಕಾವ್ ಅಂತ ಹೇಳಿದ್ರೆ ಕೆಂಪು, ಕೆಂಪು ಮಣ್ಣು ಹಾಗೂ ಸುಣ್ಣವನ್ನು ಬಳಸ್ಕೊಂಡು ಗೀರಿ ರಚದ ಭಿತ್ತಿ ಚಿತ್ರಗಳೇ ಕಾವಿಕಲೆ. ಇದರ ಇತಿಹಾಸ ಬಹಳ ಪುರಾತನವಾದದ್ದು. ಗೋವಾದಿಂದ ಪ್ರಾರಂಭವಾದ ಈ ಕಲೆಯು ಪ್ರಮುಖವಾಗಿ ಸಾರಸ್ವತ್ ಸಮುದಾಯದವರ ಪ್ರತಿಯೊಂದು ದೇವಸ್ಥಾನದ ಗೋಡೆಯ ಮೇಲೆ, ಮನೆ ಮಠದ ಗೋಡೆಯ ಮೇಲೆ 16ನೇ ಶತಮಾನದಲ್ಲಿ ನೋಡಲಿಕ್ಕೆ ಸಿಕ್ತಿತ್ತು. ಆದರೆ ಪೋರ್ಚುಗಲ್ ಆಕ್ರಮಣದ ನಂತರ ರಿಲಿಜಿಯಸ್ ಕನ್ವರ್ಷನ್ಗೆ ಯಾರು ಇಷ್ಟಪಡಲಿಲ್ಲ. ಆವಾಗ ಈ ಸಾರಸ್ವತ್ ಸಮುದಾಯದವರು ಬೇರೆ ಬೇರೆ ಕಡೆ ವಲಸೆ ಹೋದರು. ಎಲ್ಲೆಲ್ಲಿ ನೆಲೆಸಿದರೋ ಅಲ್ಲಿ ಅವರು ಅವರ ದೇವಸ್ಥಾನವನ್ನು ಕಟ್ಟಿ ಕಾವಿಕಲೆ ಮಾಡಿಸಿದ್ರು. ಸೊ ಈ ನಿಟ್ಟಿನಲ್ಲಿ ಕಾವಿಕಲೆ ಉಳಿಸುವಲ್ಲಿ ಬೆಳೆಸುವಲ್ಲಿ ಸಾರಸ್ವತ್ ಸಮುದಾಯದ ಪಾತ್ರ ಬಹಳ ಪ್ರಮುಖವಾದದಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ರೀತಿ ನಾವು ಕಾವಿಕಲೆ ಗೋವಾದಿಂದ ಹಿಡಿದು ಸಾಧಾರಣ ನಿಮ್ಮ ಮಂಗಳೂರು ಕೇರಳ ಸೈಡ್ ತನಕಂಗೆ ನೋಡ್ಲಿಕ್ಕೆ ಸಿಗ್ತದೆ
1: ಕಾವಿಕಲೆ.
3: ಹೌದು, ಇದು ಇದರ ಇತಿಹಾಸ.
1: ಹಿಂದಿನ ಕಾಲದಲ್ಲಿ ಅದು ಕೂಡ ನಮ್ಮ ಈ ಹಂಚಿನ ಮನೆಯು ಮುಳಿಹುಲ್ಲಿನ ಮನೆಗಳಲ್ಲೂ ಆ ಗೋಡೆಯಲ್ಲಿ ಕೆಳಗೆ ಮಾಡಿರ್ತಾರೆ ಅದನ್ನು. ಅಂದ್ರೆ ಅದರ ಬಗ್ಗೆ ಜಾಸ್ತಿ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಈ ವರ್ಲಿ ಆರ್ಟ್ ತರನೇ ಕಾಣುವಂತಹ ಈ ಕಲೆ ನಿಜವಾಗಿಯೂ ಕೂಡ ಅದು ವರ್ಲಿ ಆರ್ಟ್ ಏನು?
3: ಇಲ್ಲ, ವರ್ಲಿ ಆರ್ಟ್ ಟೋಟಲಿ ಡಿಫ್ರೆಂಟ್ ಆರ್ಟ್. ಅದರಲ್ಲಿ ನಿಮಗೆ ಎಲ್ಲ ಜಾಮೆಟ್ರಿಕಲ್ ಡಿಸೈನ್ ಸಿಗತ್ತೆ. ಅದು ಕೂಡ ನೈಸರ್ಗಿಕವಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿಕೊಂಡೇ ಮಾಡಿರುವಂಥದ್ದು. ಆದರೆ ಕಾವಿಕಲೆಯದು ವಿಶೇಷತೆ ಏನಂತ ಹೇಳಿದರೆ, ಸಾಂಪ್ರದಾಯಿಕವಾಗಿ ಕಾವಿಕಲೆಯನ್ನು ರಚಿಸುವ ವಿಧಾನ ಉಂಟಲ್ಲ, ಅದು ತೀರಾ ವಿಭಿನ್ನವಾದದ್ದು. ಆದ್ದರಿಂದ ಇದು ಕಾವಿಕಲೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅದನ್ನು ಮಾಡುವವರೇ ಇಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ. ಈಗ ಕ್ಯಾನ್ವಸ್ ಮೇಲೆ ಇನಾಮಲ್ ಪೇಂಟ್ ಹಿಡಿದು ಗೋಡೆ ಮೇಲೆ ಎಲ್ಲ ಮಾಡುವವರು ನಿಮ್ಗೆ ಈಗ ಬಹಳಷ್ಟು ಜನ ಸಿಗ್ತಾರೆ. ಯಾಕೆಂದ್ರೆ ಕಾವಿಕಲೆದು ಪುನರುತ್ಥಾನ ಆಗಿದೆ. ಈಗ ಸಾಧಾರಣ ಎಲ್ಲ ಕಡೆ ಕಾವಿಕಲೆ ಅಂತ ಕೇಳಿದವರು ಇದ್ದಾರೆ, ಮಾಡುವವರು ಇದ್ದಾರೆ. ಆದ್ರೆ ನಮ್ಗೆ ಒರಿಜಿನಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡ್ತಿದ್ರು ನೋಡಿ ಗೋಡೆ ಮೇಲೆ, ಆ ರೀತಿ ಮಾಡುವವರು ಈಗ ಸಿಗ್ತಾ ಇಲ್ಲ ನಮ್ಗೆ.
1: ಪುರಾತನ ಶೈಲಿಯಲ್ಲಿ ಅಂದ್ರೆ ಅದಕ್ಕೆ ಈಗ ಆಧುನಿಕ,
3: ಈಗ ಅದನ್ನು ಉಳಿಸ್ಲಿಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೇವೆ. ಅಳಿವಿನಂಚಿನಲ್ಲಿರುವಾಗ ಕಾವಿಕಲೆ ಹೆಸರು ಕೇಳದೇ ಇರುವಾಗ ನಾವು ಹೊಸ ಮೀಡಿಯಮ್ಸ್ ಎಲ್ಲ ಯೂಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಇದರ ಅರಿವು ಹಾಗೂ ಜಾಗೃತಿಯನ್ನು ನಾವು ಮೂಡಿಸಿದ್ದೇವೆ ನಿಜ. ಆದ್ರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವವರು ಇದ್ದಾರೋ ಏನೋ, ಆದ್ರೆ ಇಷ್ಟರ ತನಕ ನಮ್ಗೆ ಸಿಗ್ಲಿಲ್ಲ. ಕೆಲವು ರೆಕಾರ್ಡ್ಸ್ ಪ್ರಕಾರ 70 ಇಯರ್ಸ್ ಬ್ಯಾಕ್ ಅಂತ ಜನರು ಆ ಜನರನ್ನ ಆಗಿ ಹೋಗಿದೆ ಅಂತ ಹೇಳ್ತಾರೆ.
1: ಸಾಮಾನ್ಯವಾಗಿ ನೀವು ಹೇಳಿದ್ರಿ ಗೋವಾದಿಂದ ಸಾಧಾರಣ ಕೇರಳದ ಮಧ್ಯಭಾಗದವರೆಗೆ ಈ ಕಾವಿಕಲೆ ಹಬ್ಬಿಕೊಂಡಿದೆ ಅಂತೇಳಿ. ಈಗ ಅದು ಹೊಸ ಮನೆಗಳಲ್ಲಿ ಅದನ್ನು

0: ಮಾಡ್ತಾ ಇದ್ದಾರೋ ಅಥವಾ ದೇವಾಲಯಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೋ ಅಥವಾ ಏನು, ಈ ಬಗ್ಗೆ ಹೇಳಿ.
1: ಈಗ ಇದ್ರದ್ದು ಜಾಗೃತಿ ಮುಗಿದ ನಂತರ ತುಂಬಾ ಜನ ಇದರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವಸ್ಥಾನದ ಗೋಡೆ ಮೇಲೆ ಆಕ್ರಿಲಿಕ್ ಪೇಂಟ್, ಇನಾಮೆಲ್ ಪೇಂಟ್ ಎಲ್ಲ ಯೂಸ್ ಮಾಡಿಸಿ ಕಲಾವಿದರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಮನೆಯಲ್ಲಿಯೂ ಮಠಗಳಲ್ಲಿಯೂ ಆಸಕ್ತಿ ತೋರಿಸಿ ಜನರು ಈಗ ಮಾಡಿಸ್ಕೊಳ್ತಾ ಇದ್ದಾರೆ. ಪ್ಲಸ್ ಕ್ಯಾನ್ವಸಿನ ಮೇಲೆ ನಾವೇನ್ ಮಾಡ್ತೇವೆ ಅದನ್ನು ಕೂಡ ಬಹಳ ಆಸ್ತಿಯಿಂದ ಕೊಂಡ್ಕೊಳ್ತಾ ಇದ್ದಾರೆ.
0: ಈಗ ಈ ಕಲೆಗೆ ನಿಮ್ಮ ಪ್ರವೇಶ ಹೇಗಾಯಿತು?
1: ಸದಾ 2007 ನಾನು ಕುಮಟಾ ದೇವಸ್ಥಾನಕ್ಕೆ ಹೋಗಿದ್ದೆ, ಶ್ರೀ ಮಹಾಲಸ ನಾರಾಯಣಿ ಟೆಂಪಲ್. ಅಲ್ಲಿ ಎಲ್ಲಾ ಗೋಡೆಗಳ ಮೇಲೆ ಈ ಭಿತ್ತಿ ಚಿತ್ರಗಳನ್ನು ಇವಾಗೂ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ, ಮತ್ತೆ ಹೊನ್ನಾವರದ ರಾಮ ಮಂದಿರದಲ್ಲಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಕುಮಟಾ ದೇವಸ್ಥಾನದಲ್ಲಿ ನಾನು ಏನ್ ನೋಡಿದೆ ಅದು ನನ್ನನ್ನು ತುಂಬಾ ಆಕರ್ಷಿಸಿತು. ಸೊ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಅಷ್ಟರ ತನಕ ಎಲ್ಲ ಬೇರೆ ಬೇರೆ ರೀತಿಯ ಕಲೆಗಳನ್ನು ನಾನು ಮಾಡ್ತಾ ಇದ್ದೆ, ಇಲ್ಲ ಅಂತಲ್ಲ, ಬೇರೆ ಬೇರೆ ಮಾಧ್ಯಮದಲ್ಲಿ ಕೂಡ ಪೇಂಟಿಂಗ್ಸ್ ಮಾಡ್ತಾ ಇದ್ದೆ. ಆದ್ರೆ ಒಂದು ನಿರ್ದಿಷ್ಟ ಗುರಿ ಅಂತ ಇರಲಿಲ್ಲ ನನ್ನ ಕಲಾ ಜೀವನಕ್ಕೆ. ಸೊ ಅಲ್ಲಿ ಹೋದ ನಂತರ ನನ್ನ ಈ ಕಲಾ ಜೀವನಕ್ಕೆ ಒಂದು ಗುರಿ ಸಿಕ್ತು. ಮೊದಲನೇದೇನಂತ ಹೇಳಿದ್ರೆ, ನಮ್ಮ ಹಿರಿಯರು ಮಾಡಿದಂತಹ ಆ ಕಲೆ ನಿಜವಾಗ್ಲೂ ನೋಡ್ಲೇಬೇಕಾದದ್ದು, ಅದನ್ನು ಉಳಿಸ್ಕೋಬೇಕಾದದ್ದು ನಮ್ಮ ಜವಾಬ್ದಾರಿ.
0: ಹೌದು ಹೌದು
1: ಅಲ್ವಾ? ಸೊ ಎರಡನೇದು, ಅದು ಸಾರಸ್ವತ್ ಸಮುದಾಯದವರು ಉಳಿಸಿ ಬೆಳೆಸಿ ಇಲ್ಲಿ ತನಕ ತಂದವರು. ನಾನು ಸಾರಸ್ವತ್ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತೇನೆ. ಸೊ ಆವಾಗ ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂತು, ಯಾವಾಗಲೂ ನಾವು ಕಲೆಯನ್ನು ಉಳಿಸುವ ಜವಾಬ್ದಾರಿ ಇನ್ನೊಬ್ಬರ ಮೇಲೆ ಯಾಕೆ ಹೊರಿಸಬೇಕು? ಆ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನಾನು ಯಾಕೆ ಇಡಬಾರ್ದು ಅಂತ ಆ ಪ್ರಶ್ನೆಯೊಂದು ನನ್ನ ಮನಸ್ಸಿನಲ್ಲಿ ಬಂತು. ಮತ್ತೆ ಆ ಕಲೆಯಲ್ಲಿ ಇರುವ ರೇಖಾಲಾಲಿತ್ಯ ನನ್ನನ್ನು ತುಂಬಾ ಆಕರ್ಷಿಸಿತು. ದ ಕ್ರಿಯೇಟಿವಿಟಿ, ಅವರು ಸಿಲೆಕ್ಟ್ ಮಾಡಿದಂತಹ ವಿಷಯಗಳು, ನಮ್ಮ ಶಿವಪುರಾಣ, ವಿಷ್ಣು ಪುರಾಣ, ದೇವಿ ಪುರಾಣ, ಭಾಗವತ್ ಪುರಾಣ, ಇನ್ ಪುರಾಣಗಳಿಂದ ಕಥೆಗಳನ್ನು ಆಯ್ದು ಚಿತ್ರರಚನೆ ಮಾಡಿದ್ದರು. ಅದು ಎಷ್ಟು ಸುಂದರವಾಗಿತ್ತಂತ ಹೇಳಿದ್ರೆ ನನಗೆ ಇವತ್ತಿಗೂ ಅದು ನೋಡಿದಷ್ಟು ಸಾಲುದಿಲ್ಲ. ಅದರಿಂದ ಅದು ನನ್ನ ಟರ್ನಿಂಗ್ ಪಾಯಿಂಟ್ ಕಲಾ ಜೀವನದಲ್ಲಿ. ಸೊ ಆ ದಿನ ನಾನು ನಿಶ್ಚಯಿಸಿದೆ, ಇನ್ನು ಮಾಡುವುದಾದ್ರೆ ಕಾವಿಕಲೆ, ಮತ್ತೆ ಅದನ್ನು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಒಂದು ಎಷ್ಟು ನಾನು ಟೈಮ್ ಈ ಕಲಾ ಜೀವನದಲ್ಲಿ ಇದ್ದೇನೆ ಅದು ಕೇವಲ ಕಾವಿಕಲೆಗೆ ಮೀಸಲಾಗಿ ಇಡುತ್ತೇನೆ ಅಂತ.
0: ಇದೇ ನೀವು ಬೇರೆ ಯಾವುದೇ ಡ್ರಾಯಿಂಗ್ ಗಳನ್ನ ಮಾಡ್ತಾ ಇಲ್ಲ?
1: ಆರ್ಡರ್ ಬಂದ್ರೆ ನಾನು ತೆಗೆದುಕೊಳ್ತೇನೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನನ್ಗೋಸ್ಕರ ಅಂತ ಮಾಡ್ತಾ ಇಲ್ಲ, ನಂದು ಇಡೀ ಜೀವನ ಈಗ ಕೇವಲ ಕಾವಿಕಲೆಗೆ ಮಾತ್ರ ಮೀಸಲು.
0: ಅದನ್ನೀಗ ನೀವು ಎಲ್ಲೆಲ್ಲ ಕಾವಿಕಲೆಗಳನ್ನ ಮಾಡಿದ್ದೀರಿ ಮೇಡಮ್?
1: ಕಾವಿಕಲೆ ನಾನು ಗೋಡೆ ಮೇಲೆ ಮಾಡುವುದಿಲ್ಲ, ನಾನು ಕ್ಯಾನ್ವಸಿನ ಮೇಲೆ ಮಾಡ್ತೇನೆ. ಅದಕ್ಕೂ ಕೆಲವು ಕಾರಣಗಳಿವೆ. ಮೊದಲನೇದು, ನಾನು ಹೇಳಿದ ಹಾಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡ್ತೇನಂತ ನಿಶ್ಚಯ ಮಾಡಿರುವಾಗ ನನಗೆ ಕಲಿಸುವವರು ಯಾರು ಸಿಗ್ಲಿಲ್ಲ, ಒಂದು. ಎರಡನೇದು, ನಾವು ಕಾವಿಕಲೆಯನ್ನು ಗೋಡೆಗಳ ಮೇಲೆ ಮಾಡಿದ್ರೆ ಎಷ್ಟು ಜನರು ನೋಡ್ತಾರೆ ಅಲ್ವಾ? ಈಗ ಆ ಆರ್ಟ್ ಫಾರ್ಮಿನ ಬಗ್ಗೆ ನಿಮ್ಗೆ ಒಂದು ಅವೇರ್ನೆಸ್, ಅರಿವು ಅಥವಾ ಜಾಗೃತಿ ಮೂಡಿಸಬೇಕಾದ್ರೆ ನಾವು ಜನರನ್ನು ಅಲ್ಲಿ ಎಳೆದು ತಂದು ನಿಲ್ಲಿಸಿ ತೋರಿಸ್ಲಿಕ್ಕಾಗುದಿಲ್ಲ. ಅದಕ್ಕಿಂತ ಉತ್ತಮವಾದ ದಾರಿ ನನ್ಗೆ ಏನಂತ ಅನಿಸ್ತಂತ ಹೇಳಿದ್ರೆ, ಕ್ಯಾನ್ವಸ್ ಮೇಲೆ ಮಾಡಿ ಬೇರೆ ಬೇರೆ ಕಡೆ ಕಲಾ ಪ್ರದರ್ಶನವನ್ನು ಮಾಡುದು, ಮತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಅಥವಾ ಎಲ್ಲೆಲ್ಲಿ ನನ್ಗೆ ಕೇಳಿಕೊಂಡು ಬರ್ತಾರೆ ಅಲ್ಲಿ ಕಾವಿಕಲ ಕಾರ್ಯಾಗಾರ ಮಾಡಿ ಅದರ ಬಗ್ಗೆ ಅರಿವು ಜಾಗೃತಿ ಮೂಡಿಸುವುದು. ಸೊ ಈ ನಿಟ್ಟಿನಲ್ಲೇ ನಾನು ಕೆಲಸ ಮಾಡಿಕೊಂಡು ಹೋದೆ. ಸೊ ನಾನು ಗೋಡೆ ಮೇಲೆ ಮಾಡದಿದ್ದಕ್ಕೂ ಇದುವೇ ಕಾರಣ. ಯಾಕೆಂದ್ರೆ ಕೆಲವು ಸತಿ ಜನರು ಬರದಿದ್ದಾಗ ನಾವು ಜನರತ್ರ ಹೋಗಿ ಈ ಕಲೆಯ ಬಗ್ಗೆ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಅದು ಕೂಡ ಒಂದು ಕಲೆಯನ್ನು ಉಳಿಸುವ ದಾರಿ.
0: ಆ ರೀತಿಯಾಗಿ ಹೌದು, ಕಲೆಯನ್ನು ಉಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಈಗ ಆಗ್ಲೇ ಹೇಳಿದ ಹಾಗೆ ನೀವು ಸಾಂಪ್ರದಾಯಿಕ ಶೈಲಿ ಅಂತ ಹೇಳಿ, ಈಗ ಕಾವಿಕಲೆಯನ್ನ ಮಾಡುವಾಗ ಅಂದ್ರೆ ಈಗಿನ ದಿನಗಳಲ್ಲಿ ಗೋಡೆಗಳಲ್ಲಿ ಈ ಸುಣ್ಣವನ್ನು ಬಳಸಿ ಮಾಡ್ತಾರ ಹೇಗೆ?
1: ಈಗ ಕೆಲವರು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ನಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲದಲ್ಲ. 2016 ನನ್ನ ಸೀನಿಯರ್ ಫೆಲೋಶಿಪ್ ಪ್ರಾಜೆಕ್ಟಿನ ಭಾಗವಾಗಿ ಸುಳ್ಯದಲ್ಲಿ ಪ್ರೊಫೆಸರ್ SA ಕೃಷ್ಣ ಅವರು ನಿರ್ದೇಶಕರು ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಉಡುಪಿದ್ದು ಅವರ ನೇತೃತ್ವದಲ್ಲಿ ಮತ್ತು ಶ್ರೀ ರಾಘವೇಂದ್ರ ಅಮೀನ್ ಅಂತ ಆರ್ಟಿಸ್ಟ್ ಅವರ ಸಹಾಯದಿಂದ ನಾವು ಸುಳ್ಯದಲ್ಲಿ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡುವ ಕಾರ್ಯಾಗಾರ ಹಾಕಿಕೊಂಡೆವು. ಸುಳ್ಯದಲ್ಲಿ ಶ್ರೀಮತಿ ಜಯಮ್ಮ ಚೆಟ್ಟಿಮಾಡ ಅವರ ತೋಟದಲ್ಲಿ ಈ ರೀ ಗೋಡೆಯನ್ನು ಕಟ್ಟಿಸಿ ನೈಸರ್ಗಿಕವಾಗಿ ಅಂದರೆ ಸಿಂಪುಗಳನ್ನು ಸುಟ್ಟು ಸುಣ್ಣವನ್ನು ಪಡೆದು ಕಾವಿ ಬಣ್ಣವನ್ನು ಕಾವಿ ಮಣ್ಣನ್ನು ಪ್ರಯೋಗಿಸಿ ನಾವು ಕಾವಿ ಚಿತ್ರಕಲೆಯನ್ನು ಮಾಡಿದೆವು. ಸೊ ಆವಾಗ ನಮಗೆ ಸುಳ್ಯ ಮಂಗಳೂರು ಉಡುಪಿಯಿಂದ ಅನೇಕ ಕಲಾವಿದರು ಕಲಾಭಿಮಾನಿಗಳು ಕಲೆಯಲ್ಲಿ ಆಸಕ್ತಿ ಉಳ್ಳವರು ಮತ್ತೆ ಈ ರೀತಿ ಕಲಿಬೇಕು ಅಂತ ಯಾರಿಗೆಲ್ಲ ಮನಸ್ಸಿತ್ತು ಅವರೆಲ್ಲ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಇದನ್ನು ಕಲ್ತು ಅಲ್ಲಿ ಚಿತ್ರಗಳನ್ನು ಮಾಡಿದ್ದಾರೆ. ಸಾಂಪ್ರದಾಯಿಕ ರೀತಿ ಸಾಂಪ್ರದಾಯಿಕ ರೀತಿ ಆದ್ರೆ ಮುಂಚೆ ಕಡಲ ತೀರದಲ್ಲಿ ಹೇರಳವಾಗಿ ಸಿಂಪುಗಳು ಸಿಗ್ತವೆ, ಅವುಗಳನ್ನು ಸುಟ್ಟು ಬಿಳಿ ಸುಣ್ಣ ಪಡಿದ್ರು. ಈ ಸುಣ್ಣಕ್ಕೆ ಹುಳಿಯಾದ ಬೆಲ್ಲ ಮತ್ತೆ ಬೇರೆ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಹಾಕಿ ಎರಡು ವಾರ ಕೊಳೆ ಹಾಕ್ತಿದ್ರು. ಎರಡು ವಾರದ ನಂತರ ಒನಕೆಯಿಂದ ಇದನ್ನು ಸರಿಯಾಗಿ ಕುಟ್ಟಿ ಒಂದು ಹದವಾದ ಮಿಶ್ರಣವನ್ನು ತಯಾರು ಮಾಡ್ತಿದ್ರು. ಈ ಮಿಶ್ರಣವನ್ನು ನಿಮಗೆ ಯಾವ ಗೋಡೆ ಮೇಲೆ ಕಾವಿಕಲೆ ಮಾಡಲಿದೆ ಅದರ ಮೇಲೆ ಏಕ ಪ್ರಕಾರವಾಗಿ ಹಲವು ಬಾರಿ ಲೇಪಿಸ್ತಿದ್ರು. ಅಂದರೆ ಎರಡು ಲೇಯರ್ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಒಣಗಲಿಕ್ಕೆ. ಈ ರೀತಿ ತಯಾರಾದ ನಂತರ ಇದೇ ಮಿಶ್ರಣಕ್ಕೆ ಅವರು ಕಾವಿ ಮಣ್ಣನ್ನು ಬೆರೆಸಿ ಪುನಃ ಅದರ ಮೇಲೆ ಏಕ ಪ್ರಕಾರವಾಗಿ ಹಾಕ್ತಿದ್ರು. ಮತ್ತೆ ಮೊನಚಾದ ಒಂದು ವಸ್ತುವಿನಿಂದ ಚಿತ್ರಗಳನ್ನು ಬಿಡಿಸ್ತಿದ್ರು. ಆವಾಗ ಎಲ್ಲೆಲ್ಲಿ ಗೀರ್ತಾರೋ ಅಲ್ಲಿ ಮೇಲಿಂದ ಕಾವಿ ಬಣ್ಣ ಹೋಗಿ ಅಡಿಯಿಂದ ಬಿಳಿ ರೇಖೆಗಳಿಂದ ಚಿತ್ರಗಳು ಮೂಡಿ ಬರ್ತಿದ್ವು. ಆದ್ರಿಂದ ಇದು ಕಾವಿ ಕಲೆಯದು ವಿಶೇಷತೆ. ಮತ್ತೆ ಒಂದು ದಿನ ಬಿಟ್ಟು ಪ್ರತಿ 4 ಗಂಟೆಗೊಮ್ಮೆ ನೀರನ್ನು ಸಿಂಪಡಿಸ್ತಿದ್ರು ಒಂದು ವಾರದ ತನಕ. ಈಗ ನಾವು ಕ್ಯೂರಿಂಗ್ ಅಂತ ಹೇಳೋದಿಲ್ವಾ, ಆ ರೀತಿಯಲ್ಲಿ ಆ ರೀತಿ ಮಾಡಿದರೆ ಇದು ಯಾವ ಮಳೆಗೂ ಯಾವ ಕ್ಲೈಮೇಟಿಗೂ ಕಾವಿ ಕಲೆ ಹಾಳಾಗುವುದಿಲ್ಲ, ಉಳಿತದೆ ಅಂತ. ಸೊ ನಾವು ಈಗ ಈಗ ಸಹ ಒಂದು 400-500 ವರ್ಷದ ಹಿಂದೆ ಮಾಡಿದ ಕಾವಿ ಕಲೆ ನೀವು ಹೋದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ.
0: ಹಾಗೆ ಅದು ದೇವಸ್ಥಾನ
1: ಉಳ್ಕೊಂಡಿರುವಂತದ್ದು. ಹೌದು, ಸಾಂಪ್ರದಾಯಿಕ ಅಂತ ಹೇಳುವಾಗ ಮುಂದೆ ಹೇಗೆ ಮಾಡ್ತಿದ್ರು ಅದೇ ರೀತಿಯಲ್ಲಿ ಆಗ್ಬೇಕು. ಒಂದು ಚೂರು ನಾವು ಚೇಂಜಸ್ ಮಾಡಿದ ಕೂಡಲೇ ಅದು ಸಾಂಪ್ರದಾಯಿಕ ರೀತಿಗೆ ಬರ್ತದೋ ಇಲ್ವೋ ಅಂತ ಅದು ಜನರಿಗೆ ಬಿಟ್ಟದು, ಆಲೋಚನೆ ಮಾಡುದು.
0: ಅದೇ ಹಿಂದಿನ ಕಾಲದಲ್ಲಿ ಗೋಡೆಗೆ ಸಗಣಿ ಸಾರಿಸಿ ಅದರ ಮೇಲೆ ಅದು ಆ ಕಲೆಯನ್ನ ಬಿಡಿಸುವಂತದ್ದಿದೆಯಲ್ಲ, ಅದು ನೋಡುವುದಕ್ಕೂ ಕೂಡ ಬಹಳ ಒಂದು ಅದ್ಭುತವಾಗಿತ್ತು.
1: ಹೌದು.
0: ಈಗ ಮೇಡಮ್, ನೀವು ಆರಂಭದಲ್ಲಿ ಮಾಡಿದಂತಹ ಆ ಕಲೆಗೆ ಯಾವ ರೀತಿಯ ಒಂದು ಪ್ರೋತ್ಸಾಹ ಸಿಕ್ಕಿತ್ತು ನಿಮಗೆ?
1: ಇನಿಷಿಯಲ್ ಸ್ಟಾರ್ಟ್ ಮಾಡುವಾಗ ಯಾವಾಗಲೂ ಮನಸ್ಸಿನಲ್ಲಿ ಒಂದು ಅಳುಕಿರ್ತದೆ.
0: ಹೌದು, ಭಯ.
1: ಅಂದರೆ ಇದನ್ನು ನಾನು ಉಳಿಸ್ಲಿಕ್ಕಾಗ್ತದ, ಬೆಳೆಸ್ಲಿಕ್ಕಾಗ್ತದ, ಜನರಿಗೆ ಅದು ಇಷ್ಟ ಆಗ್ತ ಇಲ್ವಾ ಅಂತ ಆ ಒಂದು ಅಳುಕಿರ್ತದೆ. ಯಾಕೆಂದರೆ ನಾನು ಏನು ಮಾಡ್ತಿದ್ದೆ ಅದನ್ನೆಲ್ಲ ಬಿಟ್ಟು ನಾನು ಈ ಶೈಲಿಯನ್ನು ಹಿಡಿದವಳು. ಎಕ್ಸಿಬಿಷನ್ ನಾನು ಒಂದು ಕಡೆಯಲ್ಲಿ ಮಾಡ್ತೇನೆ, ಇನಾಗ್ರೇಷನ್ಗೆ ಬಂದವರಿಗೆ ಇಷ್ಟ ಆದವರು ಮತ್ತೆ ಬಾಯಿಂದ ಬಾಯಿಗೆ ಆ ಮಾತು ಹೋಗ್ತದೆ ಚಿತ್ರಗಳು ಒಳ್ಳೆದಿವೆ ನೋಡಲೇಬೇಕಾದದ್ದು ಅಂತ. ಆದರೆ ಅದಕ್ಕಿಂತ ಮುಂಚೆ ಆಗುವಂತಹ ಪಬ್ಲಿಸಿಟಿ ಉಂಟಲ್ಲ, ಅದು ಮೀಡಿಯಾದವರದ್ದು. ನನಗೆ ಮೀಡಿಯಾದವರದ್ದು ಒಳ್ಳೆ ಸಹಕಾರ ಸಿಕ್ಕಿತ್ತು. ಒಳ್ಳೆ ನನಗೆ ಅಂತ ಹೇಳುವುದಿಲ್ಲ, ಕಾವಿ ಕಲೆಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ಕಿತು. ಯಾಕೆಂದರೆ ಕಾವಿ ಕಲೆ ನಾನು ಹೊಸತಾಗಿ ಮಾಡಿದ್ದಲ್ಲ, ನಾನು ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿದ್ದು. ಯಾವುದು ಮರ್ತೋಗಿದೆ ಪರಿಚಯ ಮಾಡಿ ಕೊಡುದು ಮರಿಬಾರ್ದು ಅಂತ. ಸೊ ಮತ್ತೆ ಎಕ್ಸಿಬಿಷನ್ಗೆ ಬಂದವರು ಅಂದ್ರೆ ತುಂಬಾ ಹಿರಿಯರು, ಆವಾಗ ಅವರು ಹೇಳಿದ್ರು ನಾವು ಇದು ನಮ್ಮ ದೇವಸ್ಥಾನದಲ್ಲಿ ನೋಡಿದ್ದೇವೆ ಅಂದ್ರೆ ಅವರಿಗೆ ಏನೋ ಒಂದ್ ನಮ್ನೆ ಖುಷಿ, ಬಿಕಾಸ್ ದೇ ಕುಡ್ ರಿಲೇಟ್ ಟು ದ ಆರ್ಟ್. ಅಂದ್ರೆ ಅವರು ಅವರ ಯೂತ್ನಲ್ಲೆಲ್ಲ ಈ ವರ್ಕ್ಸ್ ಅನ್ನೆಲ್ಲ ನೋಡಿದ್ದಾರೆ. ಮಕ್ಕಳಿಗೇನಾಯ್ತಂತ ಹೇಳಿದ್ರೆ ಬಾಕಿ ಎಲ್ಲ ಆರ್ಟ್ ಫಾರ್ಮ್ ಬಗ್ಗೆ ಗೊತ್ತಿತ್ತು, ಇದೊಂದು ಏನೋ ಹೊಸತ್ತು ಅದು ಕಲಿಬೇಕಂತ ಒಂದು ತವಕ ಮಕ್ಕಳಲ್ಲಿ. ಅದಕ್ಕೆ ಸರಿಯಾಗಿ ಎಕ್ಸಿಬಿಷನ್ಗೆ ಬಂದ ಶಿಕ್ಷಕರು ಅಥವಾ ಸ್ಕೂಲ್ ಕಾಲೇಜ್ ಮ್ಯಾನೇಜ್ಮೆಂಟ್ನವರು ಫ್ಯಾಕಲ್ಟಿಯವರು ಯಾರು ಬಂದಿದ್ದಾರೆ ಅವರಿಗೂ ಇದು ತುಂಬ ಇಂಟ್ರೆಸ್ಟಿಂಗ್ ಆಯಿತು. ಸೊ ಅವರು ನನ್ನನ್ನು ಎಪ್ರೋಚ್ ಮಾಡಿದರು. ಸೊ ನನಗೆ ಯಾರ್ಯಾರು ಎಪ್ರೋಚ್ ಮಾಡಿದ್ರು ಈ ವರ್ಕ್ಶಾಪ್ ಮಾಡಲಿಕ್ಕೆ ನಾನು ಎಲ್ಲ ಕಡೆ ಒಪ್ಪಿಕೊಂಡೆ. ಆ ರೀತಿ ನನಗೆ ಒಂದು ಅಪರ್ಚುನಿಟಿ ಸಿಕ್ತು. ಬರೀ ಎಕ್ಸಿಬಿಷನ್ ಮಾಡಿ ಇದನ್ನು ರಿವೈವ್ ಮಾಡಿದ್ದಂತ ಹೇಳುವುದಿಲ್ಲ, ಆದರೆ ಪ್ರತಿಯೊಂದು ಶಾಲೆ ಹೋಗಿ ಆ ಮಕ್ಕಳಿಗೆ ಹೇಳಿಕೊಡೋದು, ಅದರ ಬಗ್ಗೆ ಮಾತಾಡೋದು, ನಾನು ಮಾಡಿದ ವರ್ಕ್ಸ್ ತೋರಿಸೋದು. ಸೊ ಅದು ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಸೊ ಇದೆಲ್ಲ ನನಗೆ ಪೂರ್ವವಾಗಿ ಕಾವ್ಯಕಲೆಯ ಪುನರುತ್ಥಾನಕ್ಕಾಗಿ ಇದೊಂದು ಒಳ್ಳೆ ಅವಕಾಶ ಸಿಕ್ತು.
0: ಹಾಗೆ ಹಾಗಾದ್ರೆ ನೀವು ಈಗ ಹಿಂದೆ ಇದ್ದಂತಹ ನಿಮ್ಮ ಈ ಆರ್ಟ್ ಫಾರ್ಮ್ಗಳನ್ನು ನೀವು ಹಾಗಾದ್ರೆ ಬಿಟ್ಟು ಬಿಟ್ರ? ಈಗ
1: ಸಂಪೂರ್ಣವಾಗಿ ಯಾವುದೇ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಯಾರಾದ್ರೂ ಕೇಳಿಕೊಂಡು ಬಂದ್ರೆ ಇಂಥದೊಂದು ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ಮಾಡಿಕೊಡ್ತೇನೆ ಆರ್ಟ್ ವರ್ಕ್, ಇಲ್ಲ ಅಂತಲ್ಲ.
0: ಯಾವ್ದೆಲ್ಲ ಮಾಡ್ತಾ ಇದ್ರೆ?
1: ನಾನು ಮುಂಚೆ ಆಯಿಲ್ ನಲ್ಲಿ ಮಾಡ್ತಿದ್ದೆ, ವಾಟರ್ ಕಲರ್ ಮಾಡ್ತಿದ್ದೆ, ಪೆನ್ಸಿಲ್ ಶೇಡಿಂಗ್, ಚಾರ್ಕೋಲ್ ವರ್ಕ್, ಎಲ್ಲ ವರ್ಕ್ಸ್ ಮಾಡ್ತಾ ಇದ್ದೆ. ಆದ್ರೆ ಈಗ ನಂದು ಆರ್ಟಿಗೆ ನಾನು ಯಾವ್ದು ಟೈಮ್ ಡಿವೋಟ್ ಮಾಡ್ತೇನೆ ಅದು 99% ಫುಲ್ ಕಾವ್ಯಕಲೆಗೆ.
0: ಈಗ ಸಾಮಾನ್ಯವಾಗಿ ಈ ಗೋಡೆಯಲ್ಲಿ ಬಿಡಿಸುವಂತಹ ಈ ಕಲೆ ಅಂದ್ರೆ ಒಂದು ರೀತಿಯಲ್ಲಿ ಇದು ಕಡಿಮೆಯಾಗ್ತಾ ಇರುವುದಕ್ಕೆ ಕಾರಣಗಳು ಏನಿರಬಹುದು ಅಂತ ಹೇಳ್ತೀರಿ?
1: ಮೊದಲೇ ಹೇಳಿದಾಗೆ ಈಗ ಅದು ಪುನರುತ್ಥಾನದಲ್ಲಿದೆ. ಅಳಿವಿನಂಚಿನಲ್ಲಿರುವಾಗ ಅದರ ಹಲವು ಕಾರಣಗಳಿವೆ. ಏನಂತ ಹೇಳಿದ್ರೆ ಮೊದಲು ದೇವಸ್ಥಾನದ ಗೋಡೆಯ ಮೇಲೆ ಇರುವಂತಹ ಚಿತ್ರಗಳನ್ನು ಎಷ್ಟು ಮಂದಿ ನೋಡ್ತಾರೆ ಅಂತ. ಹೋಗ್ತೇವೆ, ದೇವರಿಗೆ ನಮಸ್ಕಾರ ಹಾಕ್ತೇವೆ, ನಮಗೆ ಏನು ಬೇಕು ಅದನ್ನೆಲ್ಲ ಕೇಳ್ತೇವೆ, ವಾಪಸ್ ಬರ್ತೇವೆ ಅಲ್ವಾ. ಆದರೆ ಅದು ಯಾಕೆ ಮಾಡಿದಾರಂತ ನಾವು ಯಾವತ್ತೂ ಒಂದು ದಿನ ಸಹ ಆಲೋಚನೆ ಮಾಡಲಿಲ್ಲ. ಈಗ ಒಂದು ಮಗುವಿಗೆ ರಾಮಾಯಣದ ಕತೆ ಕೂತ್ಕೊಂಡು ಜಬರ್ದಸ್ತಿ ಹೇಳುವುದರಲ್ಲಿ, ಮತ್ತೆ ಆ ದೇವಸ್ಥಾನದ ಸುತ್ತಲೂ ಹೋಗುವಾಗ ಆ ಚಿತ್ರಗಳ ಮೂಲಕ ನೀವು ಹೇಳಿಕೊಡುವಲ್ಲಿ ತುಂಬ ವ್ಯತ್ಯಾಸ ಉಂಟು. ಅದರ ಬಗ್ಗೆ ನಮಗೆ ಅರಿವಿಲ್ಲ ಅಲ್ವಾ. ಸೊ ಒಂದು ಕಾರಣ ಅದು. ಮತ್ತೆ ಮೊದಲೇ ಹೇಳಿದ ಹಾಗೆ 16ನೇ ಶತಮಾನದಲ್ಲಿ ಸದಾ ಎಲ್ಲ ಕಡೆ ಈ ಕಾವ್ಯಕಲೆ ರಾರಾಜಿಸುತ್ತಿದ್ದವು ಅಲ್ವಾ. ತುಂಬ ಹೇರಳವಾಗಿರುವಾಗ ನಮಗೆ ಅದರದ್ದು ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಯಾವುದಾದ್ರೂ ಹೊಸತ್ತು ಬಂದ ಕೂಡಲೇ ನಮ್ಮ ಗಮನ ಮತ್ತೆ ನಮಗೆ ಕಲಿಯುವ ತವಕ ಅದರ ಬಗ್ಗೆ ಇರ್ತದೆ. ಇದನ್ನು ಉಳಿಸಬೇಕು, ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಇರುವುದಿಲ್ಲ. ಅದು ಎರಡನೇದು. ಮೂರಿದು, ಹೊಸ ಕಲೆಗಳಿಗೆ ಬೇಡಿಕೆ ಜಾಸ್ತಿ ಬರುವಾಗ, ಈ ಕಲೆಗೆ ಬೇಡಿಕೆ ಕಮ್ಮಿ ಕಮ್ಮಿ ಆಗ್ತಾ ಬರುವಾಗ ಅದು ಅಲ್ಲಿಗೆ ನಿಂತು ಹೋಯಿತು. ಏನಾಗ್ತದಂತ ಹೇಳಿದ್ರೆ, ಯಾವ ಕಲೆಯು ನನ್ನ ಹೊಟ್ಟೆ ತುಂಬುದಿಲ್ಲ ಅದನ್ನು, ಆ ವಿಷಯವನ್ನು ನಾನು ನನ್ನ ಮಕ್ಕಳಿಗೆ, ಅಂದ್ರೆ ಆ ಮಕ್ಕಳಿಗೆ ಅಷ್ಟು ಇಂಟ್ರೆಸ್ಟ್ ಇರಬೇಕು, ಇಲ್ದಿದ್ರೆ ಪೇರೆಂಟ್ಸ್ ಅವರಾಗಿ ಹೇಳಿಕೊಡ್ತಾರ, ಇಲ್ಲ ಅಂತ ಅಲ್ವಾ. ಅದು ಒಂದು ಕಾರಣ ಇರ್ಬೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಯಾವಾಗ್ಲೂ ಓರಲ್ ಟ್ರೆಡಿಷನ್, ತಂದೆಯಿಂದ ಮಗನಿಗೆ, ಮೊಮ್ಮಗನಿಗೆ ಬಾಯಿ ಮಾತಿನಲ್ಲಿ ಪಾಸ್ ಆಗುವಂತ ವಿಷಯಗಳು ಅಲ್ವಾ. ಸೊ ನಮ್ಗೆ ಎಲ್ಲಿ ಕೂಡ ಹೆಚ್ಚಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವ್ಯಕಲೆ ಹೇಗೆ ಮಾಡ್ತಿದ್ರು ಅಂತ ರಿಟರ್ನ್ ಡಾಕ್ಯುಮೆಂಟೇಶನ್ ನಮ್ಗೆ ಎಲ್ಲಿ ಸಿಗ್ಲಿಲ್ಲ. ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಯಾವ್ದಾದೊಂದು ಆಧಾರ ಬೇಕು ಅಲ್ವಾ.
0: ಹೌದು,
1: ನಮ್ಗೆ ಲೇಟ್ ಕೃಷ್ಣಾನಂದ್ ಕಾಮತ್ ಅವರು ಬರೆದ ಬುಕ್, ಎರಡು ಬುಕ್ಸ್ ಉಂಟು, ಕೊಂಕ್ಣಾಲಿ ಕಾಲ ಮತ್ತೆ ಕಾವಿಕಲೆ ಅಂತ. ಅದು ಎರಡು ಒಂದು ರೆಫರೆನ್ಸಿಗೆ ಬಿಟ್ರೆ ಬೇರೆ ಯಾವ ಬುಕ್ಗಳು ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ. ಸೊ ಅದು ಒಂದು ರೀಸನ್. ಮತ್ತೆ ಇನ್ನೊಂದು, ದೇವಸ್ಥಾನದಲ್ಲಿ ಇದ್ದ ಆಡಳಿತ ವರ್ಗದವರು ಮತ್ತೆ ಆ ಊರಿನ ಜನರು ಅದನ್ನು ಉಳಿಸ್ಬೇಕಂತ ಅವರು ಮನಸ್ಸು ಮಾಡಬೇಕಿತ್ತು ಅಲ್ವಾ. ಅವರು ಮನಸ್ಸು ಮಾಡಿದ್ರೆ ಇದನ್ನು ಉಳಿಸುವ ಕಾರ್ಯ ಬಹಳ ಸುಲಭ ಆಗ್ತಿತ್ತು. ಇದೆಲ್ಲ ಹಲವಾರು ಕಾರಣಗಳು.
0: ಆದ್ರೆ ಒಂದು ರೀತಿಯಲ್ಲಿ ದೇವಸ್ಥಾನವನ್ನ ರೀಬಿಲ್ಟ್ ಮಾಡುವಾಗ ಇಂತಹಗಳು
1: ಜೀರ್ಣೋದ್ಧಾರ ಆಗುವಾಗ ಅದರ ಬಗ್ಗೆ ಅರಿವು ಜಾಗೃತಿ ಇಲ್ಲ ಅಂತ ಆದ್ರೆ ಎಲ್ಲ
0: ನೆಲ ಕಚ್ಚಿ ಹೋಗ್ತದೆ.
1: ಹೌದು.
0: ಈಗ ಈ ಕಾವ್ಯಕಲೆಯ ಬಗ್ಗೆ ನೀವು ಒಂದು ಸಂಶೋಧನೆಗೆ ಕೂಡ ಇಳಿದಿದ್ದೀರಿ, ಯಾವೆಲ್ಲ ಈ ಸಂಶೋಧನೆಯ ಫಲಿತಗಳು ಯಾವ ರೀತಿಯಲ್ಲಿ ಬರ್ತಾ ಇದೆ ಮೇಡಮ್?
1: ಸಂಶೋಧನೆ ಇದರಲ್ಲಿ ನಮಗೆ ಫಸ್ಟ್ ಏನಂತ ಹೇಳಿದರೆ, ಕಾವ್ಯಕಲೆ ಗೋವಾದಿಂದ ಹಿಡಿದು ಎಲ್ಲೆಲ್ಲಿ ಇದೆ ಅಂತ ಫಸ್ಟ್ ನಾವು ಅದನ್ನು ಹುಡುಕಬೇಕಾಗತ್ತೆ. ಮತ್ತೆ ಕೆಲವೆಲ್ಲ ಮೆಮೊರೈಸ್ಡ್ ಅಕೌಂಟ್ಸ್, ಈಗ ಹಿರಿಯರು ಏನು ಹೇಳ್ತಾರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿಕೊಳ್ಳೋದು, ಎಲ್ಲಿ ನೋಡ್ತೇವೆ ಅದನ್ನು ನಾವು ಚಿತ್ರೀಕರಿಸಿ ಅದನ್ನು ಡಾಕ್ಯುಮೆಂಟೇಷನ್ ಮಾಡೋದು, ಏನು ಉಳಿದಿದೆ ಅದರದ್ದು ಡಾಕ್ಯುಮೆಂಟೇಷನ್ ಮಾಡು, ಮತ್ತೆ ಇದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೋದು ಅದನ್ನು ನಾವು ಒಂದು ಕನ್ಕ್ಲೂಷನ್ ಅಂತ ಹೇಳ್ಬೋದು. ಅದು ಕಾವ್ಯಕಲೆ ಎಲ್ಲಿಂದ ಪ್ರಾರಂಭವಾದದ್ದು, ಯಾಕೆ ಬೇರೆ ಬೇರೆ ಕಡೆಯಲ್ಲಿ ಹೋಯಿತು, ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ದ ರಿಸರ್ಚ್ ವರ್ಕ್.
0: ಅಳಿವಿನಂಚಿನಲ್ಲಿ ಇರತಕ್ಕಂತಹ ಈ ಸಾಂಪ್ರದಾಯಿಕ ಕಲೆಯನ್ನ ಉಳಿಸುವಲ್ಲಿ ನಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಮೇಡಮ್?
1: ಪ್ರಯತ್ನ ಅಂತ ಏನಂತ ಹೇಳಿದ್ರೆ, ಫಸ್ಟ್ ಅಂಡ್ ಫೋರ್ಮೋಸ್ಟ್ ಕಾವಿ ಕಲೆದು ಪುನರುತ್ಥಾನ ಆಗಿದೆ. ಆದರೂ ನಾನು ಈಗ ಕಾವ್ಯ ಕಲೆ ಅಂತಲ್ಲ, ಯಾವುದೇ ಅಳಿವಿನಂಚಿನಲ್ಲಿರುವ ಕಲೆಯನ್ನು ಹೇಗೆ ಉಳಿಸ್ಬೋದು ಅಂತ ನನ್ನ ಮನಸ್ಸಿನಲ್ಲಿ ಫಸ್ಟ್ ಏನಂತ ಹೇಳಿದರೆ, ಕಲೆಯನ್ನು ಉಳಿಸುವ ಜವಾಬ್ದಾರಿ ಯಾವಾಗಲೂ ಇನ್ನೊಬ್ಬರದ್ದು, ಆ ಮನೋಭಾವ ಯಾವತ್ತೂ ಇರಬಾರ್ದು.
0: ಹೌದು
1: ಅಲ್ವಾ? ಎರಡನೇದು, ಅದನ್ನು ಉಳಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನನ್ನಿಂದಲೇ ಪ್ರಾರಂಭ ಆಗಬೇಕು, ಅದನ್ನು ಉಳಿಸಬಲ್ಲೆ ಅನ್ನೋ ವಿಶ್ವಾಸವೂ ನನ್ನಲ್ಲಿ ಇರಬೇಕು. ಆ ವಿಶ್ವಾಸ ಇದ್ದರೆ ಅದಕ್ಕೆ ಪೂರಕವಾಗಿ ನಮಗೆ ಪ್ರೋತ್ಸಾಹಿಸುವವರು, ಸಹಾಯ ಮಾಡುವವರು, ಅದರಲ್ಲಿ ಆಸಕ್ತಿ ಉಳ್ಳವರು ಸಮಾಜದಲ್ಲಿ ನಮಗೆ ಸಿಕ್ಕೇ ಸಿಗ್ತಾರೆ. ಇಲ್ಲ ಅಂತಲ್ಲ, ಆ ಮೊದಲ ಹೆಜ್ಜೆ ನಮ್ಮಿಂದಲೇ ಪ್ರಾರಂಭ ಆಗಬೇಕು.
0: ಹೌದು.
1: ಎರಡನೇದು, ಯಾವುದೇ ಕಲೆಯಾಗಲಿ ನೀವು ಶಾಲೆಯಲ್ಲಿ ಮಾತ್ರ ಅಲ್ಲ, ಶಾಲಾ ಕಾಲೇಜು ಬಿಟ್ಟು ಬೇರೆ ಬೇರೆ ಕಡೆ ಇಂಥ ಕಾರ್ಯಾರ ನೀವು ಹಾಕಿಕೊಳ್ಳೇಬೇಕು. ಆವಾಗ ಕೇವಲ ಶಾಲಾ ಮಕ್ಕಳು ಅಥವಾ ಶಿಕ್ಷಕರಲ್ಲ, ಹೆತ್ತವರು, ಊರಿನ ಜನರು ಇದರಲ್ಲಿ ಪಾಲ್ಗೊಳ್ಬೇಕು. ಅದರ ಬಗ್ಗೆ ಅವರಿಗೆ ಅರಿವಾಗಬೇಕು, ಅದನ್ನು ಹೇಗೆ ಉಳಿಸಬಹುದು ಅಂತ ಅವರ ಮನಸ್ಸಿಗೆ ಬರಬೇಕು. ಯಾಕೆಂದರೆ ಇದು ಎಲ್ಲ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಸೊ ಇದರ ಬಗ್ಗೆ ಅವೇರ್ನೆಸ್ ಜನರಲ್ ಪಬ್ಲಿಕ್ಕಿಗೆ ಕೂಡ ಬರಬೇಕು. ಅದು ಬರಬೇಕಾದ್ರೆ ಇಂಥ ವರ್ಕ್ಶಾಪ್ಸ್ ನೀವು ಹಲವಾರು ಕಡೆ ಹಾಕಿಕೊಳ್ಳಲೇಬೇಕು. ಒಂದು, ಮತ್ತೆ ಈಗ ಕೆಲವು ಕಲೆ ಹೆಚ್ಚಾಗಿ ಇದು ನಾವು ದೇವಸ್ಥಾನದಲ್ಲಿ ನೋಡುವಂಥದ್ದು ಅಲ್ವಾ? ಆವಾಗ ದೇವಸ್ಥಾನದ ಆಡಳಿತ ವರ್ಗದವರು, ಜನರು ಎಲ್ಲ ಇದಕ್ಕೆ ಕೈಗೂಡಿಸಿದರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಇದು ನಮ್ಮ ಪೀಳಿಗೆ ಅಲ್ಲ, ಮುಂದಿನ ಹಲವಾರು ಪೀಳಿಗೆಗೆ ಕೂಡ ನೋಡಲಿಕ್ಕೆ ಸಿಗ್ತದೆ. ಆವಾಗ ಅಟ್ಲೀಸ್ಟ್ ಈಗ ಯಾವುದು ಒರಿಜಿನಲ್ ಉಳಿದಿದೆ ಅದನ್ನು ಕೂಡ ಉಳಿಸ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ.
0: ಆಗಲೇ ಹೇಳಿದ್ದೀರಿ, ಶಾಲಾ ಮಟ್ಟದಲ್ಲಿ ಮತ್ತು ಹೊರಗೆ ಕೂಡ ಇದಕ್ಕೆ ಒಂದಷ್ಟು ತರಗತಿಗಳಾಗಬೇಕು ಅಂತ.
1: ಹೌದು.
0: ನಮ್ಮಲ್ಲಿ ಈಗ ನೋಡಿದ್ರೆ ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹದ್ದು ಡ್ರಾಯಿಂಗ್ ಏನು ಅಂತ ಹೇಳಿದ್ರೆ, ರೆಡಿಮೇಡ್ ಚಿತ್ರಗಳನ್ನು ಮಾಡಿ ಅದಕ್ಕೆ ಬಣ್ಣ ಬಳಿಯುವಂಥದ್ದು ಬೇಸಿಕ್. ನಂತರ ಸ್ವಲ್ಪ ಮುಂದೆ ಹೋದರೆ ಪೆನ್ಸಿಲ್ ಡ್ರಾಯಿಂಗು ಮತ್ತು ಬೇರೆ ಬೇರೆ ಡ್ರಾಯಿಂಗ್ಗಳನ್ನು ಕಲಿಸ್ತಾರೆ. ಆದರೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಈ ರೀತಿಯ ನಮ್ಮ ಪುರಾತನ ಕಲೆಯಾದಂತಹ ಕಾವ್ಯ ಕಲೆಯನ್ನು ಅಳವಡಿಸುವ ಬಗ್ಗೆ ನೀವು ಏನು ಹೇಳ್ತೀರಿ?
1: ಅಳವಡಿಸಿಕೊಂಡ್ರೆ ತುಂಬ ಒಳ್ಳೆಯದು, ಇಲ್ಲ ಅಂತ ಹೇಳುವುದಿಲ್ಲ. ಈಗ ಸಾಧಾರಣ ಎಲ್ಲ ಶಾಲೆಯಲ್ಲಿ ಕಲಾ ಶಿಕ್ಷಕರು ಮಕ್ಕಳಿಗೆ ನಮ್ಮ ಭಾರತೀಯ ಇಂತಹ ಕಲೆಗಳನ್ನು ಹೇಳಿಕೊಡ್ತಾ ಇದ್ದಾರೆ, ಮಕ್ಕಳು ಕಲಿತಾ ಇದ್ದಾರೆ. ಆದರೆ ಅವರಿಗೂ ಒಂದು ಲಿಮಿಟೇಷನ್ಸ್ ಇರ್ತದೆ. ಯಾಕೆಂದರೆ ಅವರಿಗೆ ಸಿಗುವಂತಹ ಏನು ಸಮಯ ಉಂಟು ಅದರಲ್ಲಿ ಎಲ್ಲ ಹೇಳಿಕೊಡೋದು ಸಾಧ್ಯ ಇಲ್ಲ. ಸೊ ಮುಂದಕ್ಕೆ ಈ ಮಕ್ಕಳಿಗೆ ಆಸಕ್ತಿ ಬೆಳೆದಲ್ಲಿ ಅವರು ಕಲಾಶಾಲೆಗಳಿಗೆ ಹೋಗಿ ಮತ್ತೆ ಇದನ್ನು ಅವರು ಆಯ್ಕೆಯನ್ನಾಗಿ ಇಟ್ಟುಕೊಂಡು ಮುಂದುವರಿಸ್ಕೊಂಡು ಹೋಗ್ಬೋದು.
0: ಈಗ ಮೇಡಮ್, ಇದನ್ನ ಈ ಒಂದು ಕಲೆಯನ್ನ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವಲ್ಲಿ ಯಾವ ಪ್ರಯತ್ನಗಳನ್ನು ಮಾಡಬಹುದು ಅಂತ ಹೇಳ್ತೀರಿ?
1: ಮೊದಲನೇದಾಗಿ ಈ ಕಲೆಯ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ರಾಷ್ಟ್ರೀಯ ಮಟ್ಟದಲ್ಲಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ. ಮತ್ತೆ ಹೆಚ್ಚು ಹೆಚ್ಚು ಕಾವ್ಯ ಕಲೆಯಲ್ಲೇ ಪ್ರದರ್ಶನ ಆಗಬೇಕು.
0: ತುಂಬಾ ಕಡಿಮೆ ಇದೆ ಅಲ್ಲ,
1: ಅಂದ್ರೆ ಮಾಡುವವರೇ ಕಮ್ಮಿ ಅಲ್ಲ.
0: ಹೌದು,
1: ಮಾಡುವವರೇ ಕಮ್ಮಿ. ಅದೇನಾಗತ್ತಂತ ಹೇಳಿದರೆ, ಏಕವರ್ಣೀಯ ಚಿತ್ರ ಆದ್ರಿಂದ ಅದು ನೀವು ಬೇರೆ ಚಿತ್ರಗಳೊಟ್ಟಿಗೆ ಇದ್ರೆ ಇದು ಕಣ್ಣಿಗೆ ಕಾಣುವುದಿಲ್ಲ.
0: ಹೌದು,
1: ಅದಕ್ಕೆ ಸಹ ತುಂಬಾ ಕನ್ಸ್ಟ್ರೈಂಟ್ಸ್ ಉಂಟು ಅಲ್ವಾ?
0: ಹೌದು, ಖಂಡಿತ.
1: ಮತ್ತೆ ಅದರಲ್ಲಿ ನಿಮಗೆ ಅಭಿರುಚಿ ಇದ್ರೆ ಮಾತ್ರ ಆ ಲೆವೆಲ್ಗೆ ಮಾಡಲಿಕ್ಕೆ ಆಗ್ತದೆ. ನಾವು ಯಾರನ್ನಾದರೂ ಫೋರ್ಸ್ ಮಾಡಿ ಇದನ್ನೇ ಮಾಡು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಮಾಡ್ತೀನಿ ಅಂತ ಹೇಳಿದರೆ ಅದು ನನ್ನ ಪ್ಯಾಷನ್, ಆದ್ರಿಂದ ನಾನು ಇಷ್ಟು ತನಕ 17 ವರ್ಷ ಆದರೂ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಆ ಪ್ಯಾಷನ್ ಇದ್ರೆ ಮಾತ್ರ ಸಾಧ್ಯ. ಸುಮ್ಮನೆ ಅದು ಉಳಿಸ್ಬೇಕು ಅಂತ ಯಾರ್ಯಾರಿಗೋ ನಾವು ಫೋರ್ಸ್ ಮಾಡಿ ಕಲಾಕೃತಿ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ.
0: ಹೌದು. ಈಗ ನಿಮ್ಮ ಮನೆಯಲ್ಲಿ ಇದನ್ನ ಬಿಡಿಸಿದ್ದೀರಾ? ಹೇಗೆ?
1: ಗೋಡೆ ಮೇಲೆ ನಾನು ಖಂಡಿತ ಮಾಡಲಿಲ್ಲ, ನಾನು ಕ್ಯಾನ್ವಸಿನ ಮೇಲೆಯೇ ಮಾಡುವುದು. ಯಾಕೆಂದರೆ ಗೋಡೆ ಮೇಲೆ ಮಾಡಬೇಕಾದ್ರೆ ತುಂಬ ಕನ್ಸ್ಟ್ರೈಂಟ್ಸ್ ಇರುತ್ತೆ. ಮತ್ತೆ ಈ ರೀತಿ ಮಾಡಿದರೆ ನಾನು ಹೆಚ್ಚಾಗಿ ಆರ್ಡರ್ಸ್ ತೆಗೆದುಕೊಳ್ಳೋದು. ಸೊ ಇದಕ್ಕೆ ಬೇಡಿಕೆ ಬಹಳಷ್ಟು ಇದೆ. ಈಗ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ನನಗೆ ದೇಶ ವಿದೇಶಗಳಿಂದ ಆರ್ಡರ್ಸ್ ಬರ್ತದೆ, ಅದನ್ನು ಮಾಡಿ ಕೊಡುವುದು ನಾನು. ಆವಾಗ 10 ಹಲವು ಹೋಗ್ತದಲ್ಲ, ಅದರ ಬಗ್ಗೆ ಅವೇರ್ನೆಸ್ ಆಗತ್ತೆ ಮತ್ತೆ ಜನರಿಗೂ ಇಷ್ಟವೂ ಆಗತ್ತೆ. ಸೊ ಗೋಡೆ ಮೇಲೆ ಮಾಡೋದಕ್ಕಿಂತ ನಾನು ಮೊದಲೇ ಹೇಳಿದ ಹಾಗೆ ನಾನು ಕ್ಯಾನ್ವಸ್ ಮೇಲೆ ಪ್ರಿಫರ್ ಮಾಡ್ತೇನೆ.
0: ಈಗ ಕಾವ್ಯ ಕಲೆಯಲ್ಲಿ ಯಾವೆಲ್ಲ ಚಿತ್ರಗಳನ್ನು ಮಾಡಬಹುದು ಅಂತ ಹೇಳ್ತೀರಿ ಹೊಸದಾಗಿ?
1: ಅದು ಆ ಆರ್ಟಿಸ್ಟಿಗೆ ಬಿಟ್ಟದ್ದು, ಅವರ ಕ್ರಿಯೇಟಿವಿಟಿಗೆ ಏನು ನಿಲುಕ್ತದೆ ಅದು ಮಾಡುವಂಥದ್ದು. ನನಗೆ ಮಾತ್ರ ನಮ್ಮ ರಾಮಾಯಣ, ಮಹಾಭಾರತ, ನಾನು ಮೊದಲೇ ಹೇಳಿದ ಹಾಗೆ ಪುರಾಣಗಳಿಂದ ವಿಷಯವನ್ನು ಆಯ್ದು ಮಾಡಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಯಾಕೆಂದರೆ ಎಷ್ಟು ಎಷ್ಟು ಕಥೆಗಳು ಸಿಗ್ತವಂತ ಹೇಳಿದರೆ ನನ್ನ ಈ ಒಂದು ಜನ್ಮದಲ್ಲಿ ಅದು ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಮತ್ತೆ ನಾವು ಕೇಳದ ಕಥೆಗಳು, ಮತ್ತೆ ತುಂಬಾ ಮಕ್ಕಳಿಗೆ ವ್ಯಾಲ್ಯೂಸ್ ಇಂಪಾರ್ಟ್ ಮಾಡುವಂತ ಕಥೆಗಳೆಲ್ಲ ಇದೆ. ಸೊ ನಾನು ಹೆಚ್ಚಾಗಿ ಅಂತ ವಿಷಯಗಳನ್ನೇ ಆಯ್ದು ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತೇನೆ.
0: ಒಂದು ವಿಶೇಷ ಕಲೆ,
1: ಹೌದು,
0: ನಮ್ಮ ಸಾಂಪ್ರದಾಯಿಕ ಶೈಲಿಯ ಕಾವ್ಯ ಕಲೆಯ ಪರಿಚಯವನ್ನ ಮಾಡಿಕೊಟ್ರಿ. ಒಂದು ರೀತಿಯಲ್ಲಿ ಅಳಿದು ಹೋಗ್ತಾ ಇರುವಂತಹ ಒಂದು ಕಲೆಯನ್ನ ಮತ್ತೆ ಉಳಿಸುವಂತಹ ಪ್ರಯತ್ನದಲ್ಲಿ ನೀವಿದ್ದೀರಿ. ನಿಮ್ಮ ಎಲ್ಲ ಹೊಸ ಪ್ರಯತ್ನಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.
1: ಧನ್ಯವಾದ.
2: ಇದುವರೆಗೆ ಕಾವ್ಯ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.
0: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 12:35 ದೇವರ ನಾಮ, ಸ್ನೇಹ ಟಿಎಸ್ ಅವರಿಂದ. 12:45 ಜನಪದ ಸಂಗೀತ, ಚಾಮರಾಜನಗರ ಜಿಲ್ಲೆ ಜ್ಯೋತಿಗೌಡನಪುರದ ರಾಜಮ್ಮ ಮತ್ತು ಸಂಗಡಿಗರಿಂದ ಚಾಮುಂಡಿ ಹಾಡು. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ಆಟಿಕೆಗಳ ನವೋದ್ಯಮ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಭೂಮಿಕಾ ಅರುಣ್ ಅವರಿಂದ ಭಾವಗೀತೆಗಳ ಕಾರ್ಯಕ್ರಮ ಈ 12:20. 12:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಾಗೂ 7:45 ಚಿತ್ರಗೀತೆಗಳ ಕಾರ್ಯಕ್ರಮ.

ಈ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಬಹುದು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಮೈಸೂರಿನ ಚಂದ್ರಕಲಾ ಸ್ವರಸಂಗೀತ ಬಳಗದ ಸದಸ್ಯರು. 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 6:10 ವಚನ ಬಾನುಲಿ, ಬಾನುಲಿ ಸರಣಿ. ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಈ ಸಂಜೆ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ. 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿ, ಪೊದೆ ಮಾದರಿಯಲ್ಲಿ ಹಿಪ್ಪುನೆರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ದೇವೇಂದ್ರಪ್ಪ ಅವರ ಜಲತರಂಗ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸಾರ ಮಾಡುತ್ತೇವೆ. 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾ ಲೋಕ. ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಆಟಗಾರ್ತಿ ಸೋನಿಕಾ ಗೌಡ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಜನಪದ ಸಂಗೀತ. ಕೊಳ್ಳೇಗಾಲ ತಾಲೂಕು ಸಿದ್ದಯ್ಯನಪುರದ ಕೈಲಾಸಮೂರ್ತಿ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಕಾವ್ಯದ ಕೆಂಪಾಚಾರಿ ಸಾಲು. 10:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಮೂಲಸೌಕರ್ಯ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮವನ್ನು ಆಲಿಸಬಹುದು. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:35:25. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಸ್ನೇಹ ಟಿಎಸ್ ಅವರು ಹಾಡಿರುವ ಕೆಲವು ಪ್ರಸನ್ನ ತೀರ್ಥರ ರಚನೆಗಳನ್ನು ಆಲಿಸೋಣ. ಮೊದಲಿಗೆ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಶ್ರೀರಾಮ.

0: ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಸ್ನೇಹ ಟಿಎಸ್ ಅವರು ಹಾಡಿರುವ ಪ್ರಸನ್ನ ತೀರ್ಥರ ಕೆಲವು ದೇವರ ನಾಮಗಳನ್ನು ಕೇಳಿದಿರಿ.
1: ಆತ್ಮೀಯ ಶ್ರೋತೃಗಳೇ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಚಿತ್ತೈಕಾಗ್ರ್ಯಂ ಅಂದ್ರೆ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನು ನಾವು ಒಂದು ವಸ್ತುವಿನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದರೆ ಏಕಾವಧಾನ, 4 ಸಾಧಿಸಿದರೆ ಚತುರವಧಾನ, 8 ಸಾಧಿಸಿದರೆ ಅಷ್ಟಾವಧಾನ, 100 ಸಾಧಿಸಿದರೆ ಶತಾವಧಾನ.
1: ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರ್ ಅವರು. ಮರೆಯದೇ ಕೇಳಿ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:45. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ಜ್ಯೋತಿಗೌಡನಪುರದ ರಾಜಮ್ಮ ಮತ್ತು ಸಂಗಡಿಗರಿಂದ ಚಾಮುಂಡಿ ಹಾಡು.

0: ನಿಮಿಷ ಪ್ರಾಜಿ ಒತ್ತ ಒಳಗೇ.
1: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ಜ್ಯೋತಿಗೌಡನಪುರದ ರಾಜಮ್ಮ ಮತ್ತು ಸಂಗಡಿಗರಿಂದ ಚಾಮುಂಡಿ ಹಾಡು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಆನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರಶ್ಚಂದ್ರ ರಾನಡೆ ಅವರು.
3: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರೀಕ್ಷಕನಾಗಿದ್ದೇನೆ. ಇಂದು ಪಿಎಂ ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಪಿಎಂ ಇ ಡ್ರೈವ್ ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ ಪಿಎಂ ಇ ಡ್ರೈವ್ ಯೋಜನೆ ಅಂತ ಹೇಳಿದರೆ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂಥೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎರಡನೇ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆಯಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015 ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015 to 2019 ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019 to 2024 ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024 500 crore ಅನುದಾನದೊಂದಿಗೆ 4 ತಿಂಗಳ ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 31/3/2026 ಅವಧಿಯ ಪಿಎಂಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಯೋಜನೆಗೆ ಈಗ 10,900 crore ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028 ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟ ಮೊದಲನೆಯದಾಗಿ ಪಿಎಂ ಇ ಡ್ರೈವ್ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ, ತ್ರಿಚಕ್ರ ವಾಹನಗಳು ಮತ್ತು ಇ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೇದಾಗಿ ಯೋಜನೆಯಡಿ 24.97 lakh ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ ಪಿಎಂ ಇ ಡ್ರೈವ್ ಯೋಜನೆಯು 14,000 ಹೆಚ್ಚು ಇ ಬಸ್ಗಳಿಗೆ ಪ್ರೋತ್ಸಾಹನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಇ ಟ್ರಕ್ಗಳಿಗೆ ಪ್ರೋತ್ಸಾಹನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ ಪಿಎಂಇ ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸ್ತಕ್ಕಂಥದ್ದು. ಮೂರನೇದಾಗಿ ದೇಶೀಯ

0: ಇರತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ PME ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡ್ತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡ್ತಕ್ಕಂಥದ್ದು. ಹತ್ತನೇದಾಗಿ ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದಾಗಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆಯಡಿ ಈ ವಾಹನಗಳ ಖರೀದಿಗಾಗಿ ಐದು ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟ್ರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟ್ರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೇದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟ್ರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ PME ಡ್ರೈವ್ ಅಂತಕ್ಕಂಥ ಒಂದು ವೋಚರನ್ನು ನಾವು ಪಡೀಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. PME ಡ್ರೈವ್ ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ eKYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದು ಹೇಗೆ ನಾವು ಪಡಿಬೇಕು, ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದ್ರೆ PMEDrive.heavy.industries.gov.in ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ PME ಡ್ರೈವ್ ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ eKYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥ ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಇ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ eDrive ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ ದೇಶ ವಿದೇಶ

0: ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ, ಭಾರತ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಎನ್ಡಿಎ ಸರ್ಕಾರದ ಆಡಳಿತ ಇದೀಗ 12 ವರ್ಷಗಳನ್ನು ಪೂರೈಸಿದೆ. ದೇಶದ ಅಭಿವೃದ್ಧಿಗೆ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳನ್ನು ಬಿಂಬಿಸುತ್ತಿದೆ. ಇಂದು ವಿಶೇಷವಾಗಿ ಯುವಜನರ ಸಬಲೀಕರಣದ ಕಡೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಇದೀಗ ಮೂಡಿಬರಲಿದೆ.
1: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರವು ದೇಶದ ಯುವಶಕ್ತಿಗೆ ಗಮನ ನೀಡಿದೆ. ಭಾರತದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಈಗ ಸುಧಾರಣೆಯ ಅಭಿವ್ಯಕ್ತಿಯಾಗಿ ಮಾರ್ಪಟ್ಟಿವೆ. ಯುವ ಶಕ್ತಿಯು ಅದರ ಮೂಲಾಧಾರವಾಗಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮತ್ತು ವಿವಿಧ ವಲಯಗಳಲ್ಲಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಯುವ ಜನತೆ ಕೇಂದ್ರ ಬಿಂದುವಾಗಿದ್ದಾರೆ. 12 ಕೋಟಿಗೂ ಹೆಚ್ಚು ಹೊಸ ಉದ್ಯಮಿಗಳು ಪಿಎಂ ಮುದ್ರಾ ಯೋಜನೆ ಸಾಲ ಪಡೆದಿದ್ದು ಇದು ಯುವಕರ ಕನಸುಗಳಿಗೆ ಆಶೋತ್ತರವಾಗಿದೆ. ಸರ್ಕಾರವು ಯುವಕರಿಗೆ ಉದ್ಯೋಗ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸಲು ಸಬಲೀಕರಣಗೊಳಿಸುತ್ತಿದೆ ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳಲ್ಲ, ಉದ್ಯೋಗ ಸೃಷ್ಟಿಕರ್ತರಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 60 ಲಕ್ಷಕ್ಕೂ ಹೆಚ್ಚು ಯುವಕರು ಪ್ರಯೋಜನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಅಡಿಯಲ್ಲಿ 1.6 ಕೋಟಿಗೂ ಹೆಚ್ಚು ಯುವಕರಿಗೆ ತರಬೇತಿಯನ್ನು ನೀಡಲಾಗಿದೆ. ಕೌಶಲ್ಯಪೂರ್ಣ ಪ್ರತಿಭೆಗಳ ಬೆಳೆಯುತ್ತಿರುವ ಗುಂಪು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಶಕ್ತಿ ತುಂಬುತ್ತಿದೆ. ಉದ್ಯೋಗದ ಕನಸುಗಳನ್ನು ವಾಸ್ತವಕ್ಕೆ ತರುವ ರೋಜ್ಗಾರ್ ಮೇಳಗಳ ಮೂಲಕ 12 ಲಕ್ಷ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. 2.2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳು, 23 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ 16 ಲಕ್ಷ ನಾವೀನ್ಯತೆ ಯೋಜನೆಗಳನ್ನು ಸೃಷ್ಟಿಸಿವೆ. ಇದು ನವೋದ್ಯಮ ಪರಿಸರ ವ್ಯವಸ್ಥೆಗೆ ಪ್ರಬಲ ಅಡಿಪಾಯವನ್ನು ಒದಗಿಸಿದೆ. ತೆಲಂಗಾಣದ ವಾರಂಗಲ್ನ ಉದ್ಯಮಿ ಶಿಲ್ಪ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮವು ನವೋದ್ಯಮ ಸಂಸ್ಕೃತಿಯನ್ನು ವೇಗ ವರ್ಧಿಸುತ್ತಿದೆ ಮತ್ತು ನಾವೀನ್ಯತೆ ಹಾಗೂ ಉದ್ಯಮಶೀಲತೆಗಾಗಿ ಬಲವಾದ ಮತ್ತು ಅಂತರ್ಗತ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಎಂದು ಹೇಳಿದ್ದಾರೆ. ಪಿಎಂ ಸೇತು ಯೋಜನೆಯಡಿಯಲ್ಲಿ 1,000 ಐಟಿಐಗಳ ಆಧುನೀಕರಣಕ್ಕಾಗಿ 60,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದು ಯುವಕರನ್ನು ಉದ್ಯಮಕ್ಕೆ ಸಿದ್ಧ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುತ್ತದೆ. ಸರ್ಕಾರದ ಬೆಂಬಲದೊಂದಿಗೆ ದೇಶದ ಯುವಶಕ್ತಿ ಭಾರತದ ಉದ್ಯಮ ಕ್ಷೇತ್ರಕ್ಕೆ ನೂತನ ಶಕ್ತಿ ನೀಡಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಅವರು May 26, 2014 ಪ್ರಧಾನಿಯಾಗಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು May 13, 1952 ಮೊದಲು ಚುನಾಯಿತ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ May 27, 1964 ಸೇವೆ ಸಲ್ಲಿಸಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ಅಧಿಕಾರಾವಧಿ 4,398 ದಿನಗಳು. May 26, 2014 ಇಂದಿನ June 10, 2026 ಪ್ರಧಾನಿ ಮೋದಿಯವರ ನಿರಂತರ ಅಧಿಕಾರಾವಧಿ ಈಗ 4,399 ದಿನಗಳು. ಇದು ಅವರನ್ನು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿಯನ್ನಾಗಿ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ದೇಶ ಮತ್ತು ಜಾಗತಿಕ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಾಮಾಜಿಕ ಮಾಧ್ಯಮದಲ್ಲಿ ಈ ಐತಿಹಾಸಿಕ ಮೈಲಿಗಲ್ಲು ಕೇವಲ ಅಧಿಕಾರದಲ್ಲಿರುವ ಸಮಯದ ಮಾನದಂಡವಲ್ಲ, ಬದಲಾಗಿ ರಾಷ್ಟೀಯ ಅಭಿವೃದ್ಧಿ ಪ್ರಯಾಣದಲ್ಲಿ ಪರಿವರ್ತನಾ ಯುಗದ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಅವರೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಪ್ರಧಾನಿಯವರಿಗೆ ಶುಭಾಶಯ ತಿಳಿಸಿದ್ದಾರೆ. ಭಾರತದ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅವರೊಟ್ಟಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದರ್ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 1,25,000 ಕೋಟಿ ರೂಪಾಯಿಗಳ ಮಹತ್ವದ ಆರ್ಥಿಕ ಉತ್ತೇಜನ ಘೋಷಿಸಿದೆ. ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಅಡಿಯಲ್ಲಿ ಈಗಾಗಲೇ 30,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಧ್ಯಂತರವಾಗಿ 95,692 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಇದರಿಂದ ಒಟ್ಟು ಅನುದಾನದ ಮೊತ್ತ 1,25,000 ಕೋಟಿ ರೂಪಾಯಿ ಮೀರಲಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಅವರು ಈ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳ 1ನೇ ತಾರೀಖಿನಿಂದ ಈ ಕಾಯ್ದೆ ದೇಶಾದ್ಯಂತ ಜಾರಿಗೆ ಬರಲಿದ್ದು, ಅದರ ಅನುಷ್ಠಾನಕ್ಕೆ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. 26 ರಾಜ್ಯಗಳು ಈಗಾಗಲೇ ಅಗತ್ಯ ಬಜೆಟ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು, ಕರ್ನಾಟಕ, ಜಾರ್ಖಂಡ್, ತೆಲಂಗಾಣ ಹಾಗೂ ಮಿಜೋರಾಂ ರಾಜ್ಯಗಳು ಅಗತ್ಯ ಕ್ರಮಗಳನ್ನು ಆರಂಭಿಸುವ ಭರವಸೆ ನೀಡಿವೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಖರೀದಿ ಮತ್ತು ರಕ್ಷಣಾ ಕ್ಷೇತ್ರದ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ IDEX ಹಾಗೂ MSME ಸ್ಟಾರ್ಟ್ಅಪ್ಗಳಿಗಾಗಿ ಪರೀಕ್ಷಾ ವಿಧಾನಗಳ ಕುರಿತ ಕಾರ್ಯಾಗಾರವು ನಾಳೆ ನವದೆಹಲಿಯಲ್ಲಿ ಆರಂಭವಾಗಲಿದೆ. ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ನವೋದ್ಯಮಗಳ ಅರಿವು ಮತ್ತು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಾಗಾರವು ರಕ್ಷಣಾ ಖರೀದಿ ಪ್ರಕ್ರಿಯೆಗಳು, ಪರೀಕ್ಷೆ ಮತ್ತು ಪ್ರಮಾಣೀಕರಣ ಕ್ರಮಗಳ ಕುರಿತು ಉದ್ಯಮ ಪ್ರತಿನಿಧಿಗಳಿಗೆ ಸಮಗ್ರ ಮಾಹಿತಿ ಒದಗಿಸುವ ಸಂವಾದಾತ್ಮಕ ವೇದಿಕೆಯಾಗಲಿದೆ. ವಿವಿಧ ಅಧಿವೇಶನಗಳಲ್ಲಿ ಮುಖ್ಯಸ್ಥರ ಸಮಗ್ರ ರಕ್ಷಣಾ ಸಿಬ್ಬಂದಿ ಕಚೇರಿ ಹಾಗೂ ಇತರ ಸಂಬಂಧಿತ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಭಾಗವಹಿಸಿ ಉದ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರವು ಉದ್ಯಮ ವಲಯ ಎದುರಿಸುತ್ತಿರುವ ಪ್ರಾಯೋಗಿಕ ಸಮಸ್ಯೆಗಳಿಗೆ ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವ ಉದ್ದೇಶ ಹೊಂದಿದೆ. ಜಿನಿವಾದಲ್ಲಿ ನಡೆದ 114ನೇ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಐಎಲ್ಸಿಯಲ್ಲಿ ಭಾರತೀಯ ಪ್ರತಿನಿಧಿ ಮಂಡಳಿಯ ನೇತೃತ್ವವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ವಹಿಸಿದ್ದರು. ಇದು ಸಮಗ್ರ ಅಭಿವೃದ್ಧಿ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಸಂವಾದದತ್ತ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಸಮ್ಮೇಳನದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಗಳು ಭಾರತದ ಬಲಿಷ್ಠ ಮತ್ತು ಸಮನ್ವಯಿತ ರಾಜತಾಂತ್ರಿಕ ಉಪಸ್ಥಿತಿಯನ್ನು ಪ್ರತಿಬಿಂಬಿಸಿವೆ. ಸಮ್ಮೇಳನದ ಅಂಗವಾಗಿ ಸಚಿವೆ ಶೋಭಾ ಕರಂದ್ಲಾಜೆಯವರು ಹಲವು ರಾಷ್ಟಗಳ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000ಕ್ಕೂ ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನೆವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಭಾರತದ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
4: FM 100.65 ಆಕಾಶವಾಣಿ ಮೈಸೂರು. ಸಮಯ 1:20. 30 ಸೆಕೆಂಡುಗಳು. ಈಗ ಭೂಮಿಕಾ ಅರುಣ್ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾಕ್ಟರ್ HS ವೆಂಕಟೇಶಮೂರ್ತಿ ಅವರ ರಚನೆಯಲ್ಲಿ ಇರುಳಾದ ಹಾಗೆಲ್ಲ ಚುಕ್ಕಿ ಹೊಳಪಾಗುತ್ತಿದೆ, ಬೆಳೆದ ಹೊಲಗಳ ಮೇಲೆ ಇಬ್ಬನಿಯು ಸುರಿಯುತ್ತಿದೆ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕೇಂದ್ರವನ್ನು. ಸಮಯವಾಗಿದೆ 1:30:20. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯದ ಮೂಲಕ ಕೇಳಲು ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಕಲಾವಿದ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನೀಡಿ ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.
1: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6.
2: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತಾ ಇದ್ದೇವೆ. ಮೊದಲ ಸಂದೇಶ ನಮಗೆ ಬಂದಿದೆ ಪುಟ್ಟರಾಜ ಪಾಪಿ ರಾಮಕೃಷ್ಣನಗರ ಮೈಸೂರಿನಿಂದ. ಇವರ ಮೆಚ್ಚಿನ ಗೀತೆ ಮರೆಯಲಾಗದ ಕಥೆ ಚಿತ್ರದಿಂದ. ಗೀತೆಯ ಗಾಯಕರು ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದ್ದಾರೆ ಉಪೇಂದ್ರ ಕುಮಾರ್.

ಮುಂದಿನ ಗೀತೆ ಕಿಚ್ಚ ಚಿತ್ರದಿಂದ. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ. ಗೀತೆಯ ಗಾಯಕರು ಉದಿತ್ ನಾರಾಯಣ್ ಮತ್ತು ಚಿತ್ರ. ಗೀತೆಯನ್ನು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶ ಕಳುಹಿಸಿದ್ದಾರೆ ಶ್ರೀನಿವಾಸ್ ಜಿಪಿ, ಗೊಬ್ಬರಗಾಲ, ಶ್ರೀರಂಗಪಟ್ಟಣದಿಂದ.

ಶ್ರೋತೃಗಳೇ ಗಮನಿಸಿ, ಇದೊಂದು ಪ್ರಕಟಣೆ. ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿ ರಹಿತ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳ 30ರವರೆಗೆ ಕಾಲಾವಕಾಶ ನೀಡಿದೆ. ಸದರಿ ಯೋಜನೆಯಡಿ ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿ ರಹಿತರು ಹಾಗೂ ನಿವೇಶನ ರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಜಿದಾರರ ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಚುನಾವಣಾ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ ಪುಸ್ತಕ, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು ದಾಖಲೆಗಳೊಂದಿಗೆ ವೆಬ್ಸೈಟ್ ವಿಳಾಸ pmay.urban.gov.in ಸ್ವಂತವಾಗಿ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆನ್ಲೈನ್ ಮೂಲಕ ಇದೇ ತಿಂಗಳ 30ರ ಒಳಗಾಗಿ ಅರ್ಜಿ ಸಲ್ಲಿಸಲು ಕೋರಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮೈಸೂರಿನ ಹಳ್ಳದಕೇರಿ ಗಾಯತ್ರಿ, ರಮೇಶ್, ಅರವಿಂದ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ ಹಾಗೂ ರಾಗಶ್ರೀ ಅವರ ಅಪೇಕ್ಷೆಯಲ್ಲಿ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ರಾಜ್ಕುಮಾರ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಇದುವರೆಗೆ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟವರು ಗುಂಡ್ಲುಪೇಟೆಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ರಾಜಮ್ಮ, ಜ್ಯೋತಿ, ವಿಸ್ಮಯ್ ದೇವ್, ಪವನ್ ದೇವ್, ಇಂದು, ಅಮೃತ, ನಿರ್ಮಲ, ಮಹದೇವ್, ರಾಮಕೃಷ್ಣನಗರ ಮೈಸೂರಿನಿಂದ, ಸೂರ್ಯನಾರಾಯಣ, ಮಂಜುಲಾ, ನಾಗಾರ್ಜುನ್, ಸಿದ್ದರಾಮನ ಹುಂಡಿ ಗ್ರಾಮ ಮೈಸೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ದೀಕ್ಷಿತ್, ಗಣೇಶನಗರ ಮೈಸೂರಿನಿಂದ, ಟೈಲರ್ ಶಿವಣ್ಣ, ರೂಪಾ, ಪ್ರಭುದೇವ್, ಪೂರ್ವಿಕಾ, ಕಾಮನಕೆರೆ ಹುಂಡಿ ಮೈಸೂರಿನಿಂದ, ರಮಣಿ, ಸಿದ್ದಪ್ಪ ಸ್ಕ್ವೇರ್ ಮೈಸೂರಿನಿಂದ, ಮಂಡಿ ಮೊಹ್ಲಾದಿಂದ ಸುಮತಿ ನಾಗರಾಜ್, ಶಾಂತಾ, ಪುಟ್ಟಲಕ್ಷ್ಮಿ ಹಾಗೂ ಕಮಲ, ಮಂಡ್ಯ ಗಾಂಧಿನಗರದಿಂದ ಪ್ರತಿಭಾ, ವಸುಧಾ, ಅದ್ವೈತ್, ಕೃಷ್ಣ,

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ, ನಂತರ ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ಆನಂತರ 2 ಗಂಟೆ 30 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸತತ 4,399 ದಿನಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿಯವರು ದೀರ್ಘಾವಧಿ ಪ್ರಧಾನಿ ಎಂಬ ವಿಶೇಷ ಗೌರವಕ್ಕೆ ಪಾತ್ರರಾದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು. ಗದಗ ನಗರದ ವೀರನಾರಾಯಣ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಗದಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಜಾಗತಿಕ ಬಿಕ್ಕಟ್ಟಿನಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನಡೆಸುವಂತಹ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತ್ರ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ವಿಶ್ವದಲ್ಲಿಯೇ ಭಾರತವನ್ನು 3ನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಎಂದು ಕೊಂಡಾಡಿದ್ದಾರೆ. ಜನಸಾಮಾನ್ಯರು, ಬಡವರು ಹಾಗೂ ದೀನದಲಿತರಿಗೆ ಶಿಕ್ಷಣ, ಉದ್ಯೋಗ, ಸಬಲೀಕರಣ ನೀಡಿರುವ ಧೀಮಂತ ನಾಯಕ ಪ್ರಧಾನಿ ಎಂದು ಬಣ್ಣಿಸಿದ್ದಾರೆ. ಜುಲೈ 1ರಿಂದ ಗ್ರಾಮೀಣಾಭಿವೃದ್ದಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ದಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,80,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಲಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಇಂದು ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಹುದ್ದೆ ನೀಡಿದ ಪಕ್ಷದ ವರಿಷ್ಠರಿಗೆ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಕೆಲವು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಈ ನಡುವೆ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರಗಳನ್ನು ತಮ್ಮ ಖಾತೆಗೆ ಸೇರಿಸಿಕೊಳ್ಳುವಂತೆ ವರಿಷ್ಠರನ್ನು ಒತ್ತಾಯಿಸಲು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಈಗಾಗಲೇ ನವದೆಹಲಿಗೆ ತೆರಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ನಾಯಕರಲ್ಲಿ ಬೇಡಿಕೆ ಇಟ್ಟಿರಲಿಲ್ಲ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಸಭೆಗೆ ಆಯ್ಕೆ ಮಾಡದೆ ಬಿಜೆಪಿ ಮೋಸ ಮಾಡಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೂ ಮಾಧ್ಯಮಗಳ ವರದಿ ಕಪೋಲಕಲ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಿ ಸ್ಥಾನದವರೆಗೆ ರಾಜಕೀಯವಾಗಿ ಬೆಳೆದಿದ್ದೇನೆ. ಪಕ್ಷಕ್ಕೆ ಬಹುಮತ ಬಂದಾಗಲೂ ಮಿತ್ರ ಪಕ್ಷಗಳನ್ನು ಕಡೆಗಣಿಸಿಲ್ಲ ಎಂದು ತಿಳಿಸಿದ್ದಾರೆ. ತಮ್ಮ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಂಬಂಧ ಉತ್ತಮವಾಗಿದ್ದು ರಾಜ್ಯಸಭಾ ಸ್ಥಾನಕ್ಕಾಗಿ ಅಂತಹ ಸಂಬಂಧ ಹಾಳಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ತೀವ್ರ ಆತಂಕ ತಂದೊಡ್ಡಿರುವ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಸಮಸ್ಯೆಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ಹಳದಿ ಎಲೆ ರೋಗವು ಪ್ರಸ್ತುತ ಸುಮಾರು 16,000 ಹೆಕ್ಟೇರ್ ಪ್ರದೇಶವನ್ನು ಬಾಧಿಸಿದೆ. ಇದು ಲಕ್ಷಾಂತರ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡುವಂತೆ ಮಾಡಿದೆ. ಬಾಧಿತ ರೈತರಿಗೆ ನೆರವಾಗಲು ಸಮಗ್ರ ಬೆಂಬಲ ಪ್ಯಾಕೇಜ್ ಘೋಷಿಸಬೇಕು ಎಂದು ಸಂಸದರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸಿದ ಪಕ್ಷದ ಮೊದಲ ಅಧಿಕೃತ ಸಭೆಯಲ್ಲಿ ಮುಂಬರುವ ಜಿಬಿಎ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಸೀರ್ ಅಹಮದ್, ಸಲೀಂ ಅಹಮದ್, ಜಿಸಿ ಚಂದ್ರಶೇಖರ್, ಬೇಲೂರು ಗೋಪಾಲಕೃಷ್ಣ ಹಾಗೂ ಐವಾನ್ ಡಿಸೋಜಾ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ನಡೆಸಿದರು. ಬೆಂಗಳೂರಿನ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಗೌತಮ್ ದೇಸಿರಾಜು ಅವರಿಗೆ ಕ್ರಿಸ್ಟಲ್ ಎಂಜಿನಿಯರಿಂಗ್ ಮತ್ತು ಅಂತರ್ ಅಣು ಸಂವಹನದಲ್ಲಿನ ಸಂಶೋಧನೆಗಾಗಿ 14ನೇ ಇವಾಲ್ ಪ್ರಶಸ್ತಿ ದೊರೆತಿದೆ. ಅವರ ಸಂಶೋಧನೆಯು ಆಣ್ವಿಕ ಸ್ಫಟಿಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಶಕ್ತಿಗಳನ್ನು ವಿಶ್ಲೇಷಿಸುವ ಮೂಲಕ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತು ವಿನ್ಯಾಸಗೊಳಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ. 1995 ಗೌತಮ್ ದೇಸಿರಾಜು ಅವರು ವಿಶಿಷ್ಟ ಅಣು ಸಂಬಂಧಿತ ಸಿಂಥಾನ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಸಂಶೋಧನೆಯ ಜೊತೆಗೆ ಅಂತಾರಾಷ್ಟೀಯ ಮಾನದಂಡ ನಿಗದಿತ ಪ್ರಯತ್ನಗಳಿಗೂ ಅವರು ಕೊಡುಗೆ ನೀಡಿದ್ದಾರೆ. ಇದರೊಂದಿಗೆ ಅಂತಾರಾಷ್ಟೀಯ ಸ್ಫಟಿಕಶಾಸ್ತ್ರ ಉಪಕ್ರಮಗಳಲ್ಲಿಯೂ ದೇಸಿರಾಜು ಅವರು ತೊಡಗಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಸೇರಿದಂತೆ 30 ಸಿಬ್ಬಂದಿ ಆಗಮಿಸಿದ್ದು, ಮುಂಗಾರು ಸಂದರ್ಭದಲ್ಲಿ ಈ ತಂಡ ಜಿಲ್ಲೆಯಲ್ಲಿಯೇ ಠಿಕಾಣಿ ಹೂಡಲಿದೆ. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ಕರ್ತವ್ಯ ನಿರ್ವಹಿಸಲಿದೆ. ಈ ಬಾರಿ ಶ್ವಾನವು ತಂಡದೊಂದಿಗೆ ಆಗಮಿಸಿದೆ. ಜಿಲ್ಲೆಗೆ ಈಗಾಗಲೇ ಆಗಮಿಸಿರುವ 10 ಬೆಟಾಲಿಯನ್ ತಂಡವು ಕೇರಳದ ವೈನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ತಂಡವನ್ನು ಭೇಟಿಯಾಗಿ ಮಾತನಾಡಿದ ಕೊಡಗು ಜಿಲ್ಲಾಧಿಕಾರಿ ಎಜ್ಜೆ ಸೋಮಶೇಖರ್, ಹೆಚ್ಚಿನ ಮಳೆಯಿಂದ ಅವಘಡಗಳು ಸಂಭವಿಸಿದ್ದಲ್ಲಿ ಎನ್ಡಿಆರ್ಎಫ್ ತಂಡ ತುರ್ತಾಗಿ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
4: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದ್ದಾರೆ ಆ ಪೇರೆಂಟ್ಸ್ಗಳು. ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ. ಸೊ ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ಲವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಇದ್ದು ವಾಚ್ ಮಾಡ್ತಾ ಇದೀವಿ.
0: ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ ಪ್ರಮುಖ 8 ಕಡಲತೀರಗಳಾದ ಅಂಕೋಲಾದ ಕಡಲತೀರ, ಹೊನ್ನಗುಡಿ ಕಡಲತೀರ, ಕುಮಟಾದ ಗೋಕರ್ಣ, ಕುಡ್ಲೆ, ಓಂ ಬೀಚ್, ಧಾರೇಶ್ವರ, ಹೆಡ್ ಬಂದರು, ಅಪ್ಸರಕೊಂಡ ಕಡಲತೀರ ಮತ್ತು ಭಟ್ಕಳದ ಮುರುಡೇಶ್ವರ ಕಡಲತೀರದಲ್ಲಿ ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 2:40:40. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಜಸ್ ಮಾತ್ ಮಾತಲಿ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ರಘು ದೀಕ್ಷಿತ್. ಸುಧೀರ್ ಅತ್ತಾವರ್ ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದ್ದಾರೆ ರಘು ದೀಕ್ಷಿತ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಎ ಚಿತ್ರದಿಂದ. ಗೀತೆಯ ಲೇಖಕರು ಉಪೇಂದ್ರ, ಸ್ವರ ಸಂಯೋಜನೆ ಗುರುಕಿರಣ್ ಅವರಿಂದ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಗಾಳಿಪಟ ಚಿತ್ರದ ಒಂದು ಗೀತೆ. ಸಾಹಿತ್ಯ ನೀಡಿದ್ದಾರೆ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಧನಂಜಯ್ ರಂಜನ್ ಅವರ ಸಾಹಿತ್ಯವಿರುವ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿರುವ ಕಿರಿಕ್ ಪಾರ್ಟಿ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರು.

ಇದುವರೆಗೂ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 3:10. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನದಲ್ಲಿ ಕೆಲವು ತ್ಯಾಗರಾಜರ ಕೃತಿಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ಪಕ್ಕವಾದ್ಯ ಸಹಕಾರದಲ್ಲಿ ಮೈಸೂರು ಎಂ ನಾಗರಾಜ್ ಅವರಿಂದ ವಯಲಿನ್, ತುಮಕೂರು ಬಿ ಶಶಿಶಂಕರ್ ಅವರಿಂದ ಮೃದಂಗ. ಮೊದಲಿಗೆ ಕೇಳಿ ಗಿರಿರಾಜಸುತ ತನಯ, ಶುದ್ಧ ಬಂಗಾಳ ರಾಗ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ವಯಲಿನ್ನಲ್ಲಿ ಮೈಸೂರು ಎಂ ನಾಗರಾಜ್ ಹಾಗೂ ಮೃದಂಗದಲ್ಲಿ ತುಮಕೂರು ಬಿ ಶಶಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಗಮನಿಸಿ, ಈ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ದೇವೇಂದ್ರಪ್ಪ ಅವರ ಜಲತರಂಗ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಬಹುದು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 3:30. ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮವನ್ನು ಅಂಜನಪ್ಪ ಅವರು ಬರೆದಿರುವ ಜೀವನದಿ ಕಾವೇರಿಯೊಂದಿಗೆ ಶ್ರೀರಂಗನನ್ನು ಪ್ರಾರ್ಥಿಸುವ ಒಂದು ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ.

ನಮಸ್ಕಾರ ಮಿತ್ರರೇ. ನಮ್ಮ ಸುತ್ತಮುತ್ತಲಿರುವ ಗಿಡ ಮರ, ಕೆರೆ ಹೊಳೆ, ಭೂಮಿ, ಮಣ್ಣು, ಗಾಳಿ, ಅರಣ್ಯ, ಸಮುದ್ರ ಇವೆಲ್ಲವೂ ಪರಿಸರವೇ. ಇವೆಲ್ಲವನ್ನು ರಕ್ಷಿಸಿ ಜಾಗೃತಿ ಮೂಡಿಸುವ ದಿನವನ್ನು ವಿಶ್ವಮಟ್ಟದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಎನ್ನುತ್ತೇವೆ. 1974 ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನು ವಿಶ್ವಸಂಸ್ಥೆ ಪ್ರಾರಂಭ ಮಾಡಿತು. ನಮ್ಮೆಲ್ಲರಿಗೂ ಇರುವುದೊಂದೇ ಭೂಮಿ, ಅದರ ರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ. ನಮ್ಮ ಜೀವನದಲ್ಲಿ ಅನೇಕ ಸಂಬಂಧಗಳನ್ನು ಕಟ್ಟಿಕೊಳ್ಳುತ್ತೇವೆ, ಕುಟುಂಬ ಸಂಬಂಧ, ಸಮಾಜ ಸಂಬಂಧ. ಆದರೆ ಇವೆಲ್ಲಕ್ಕಿಂತ ಶಾಶ್ವತ ಸಂಬಂಧ ಯಾವುದು ಗೊತ್ತೇ? ಅದು ಮಾನವ ಮತ್ತು ಪ್ರಕೃತಿಯ ನಡುವಿನ ಸಂಬಂಧ. ಕುಡಿಯುವ ನೀರು ಕೊಟ್ಟಿದೆ, ತಿನ್ನುವ ಆಹಾರ ಮಣ್ಣಿನಲ್ಲಿ ಬೆಳೆಸಿಕೊಟ್ಟಿದೆ, ಜೀವನಕ್ಕೆ ನೆರಳು, ಸೌಂದರ್ಯ, ಶಾಂತಿ, ನೆಮ್ಮದಿ ಎಲ್ಲವೂ ಪ್ರಕೃತಿ ಕೊಟ್ಟಿದೆ. ಒಮ್ಮೆ ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ಳಿ. ಬೆಳಿಗ್ಗೆ ಎದ್ದಾಗ ಕೇಳುತ್ತಿದ್ದ ಹಕ್ಕಿಗಳ ಚಿಲಿಪಿಲಿ ಧ್ವನಿ, ಮಳೆಯ ಮೊದಲ ಹನಿಗಳು, ಮಣ್ಣಿಗೆ ತಾಕಿದಾಗ ಮೂಡುವ ಆ ಮಣ್ಣಿನ ಸುಗಂಧ, ಬೇಸಿಗೆಯ ಮಧ್ಯಾಹ್ನ ಆಲದ ಮರದ ಕೆಳಗೆ ಸಿಗುತ್ತಿದ್ದ ತಂಪಾದ ನೆರಳು, ಹೊಲಗದ್ದೆಯ ತಂಪಾದ ಗಾಳಿ, ನದಿಯ ದಡದಲ್ಲಿ ಆಟವಾಡಿದ ಕ್ಷಣ. ಆ ಕ್ಷಣಗಳಲ್ಲಿ ಪ್ರಕೃತಿ ಕೇವಲ ನಮ್ಮ ಸುತ್ತಮುತ್ತಲಿನ ವಾತಾವರಣವಲ್ಲ, ಅದು ಬದುಕಿನ ಭಾಗವೇ ಆಗಿತ್ತು. ಪರಿಸರವಿಲ್ಲದೆ ಭೂಮಿಯ ಮೇಲೆ ಬದುಕಲು ಅಸಾಧ್ಯ. ಈ ಭೂಮಿ ಯುಗ ಯುಗಗಳವರೆಗೂ ಸಂಪತ್ತಾಗಿ ಉಳಿಯಬೇಕಾದರೆ ನಾವುಗಳು ಮಾಡುತ್ತಿರುವ ಅರಣ್ಯನಾಶ, ಗಣಿಗಾರಿಕೆ, ಕೈಗಾರಿಕೆಗಳ ಹೊಗೆ, ತ್ಯಾಜ್ಯವೆಲ್ಲವೂ ನದಿ ಹೊಳೆ ಸಮುದ್ರಕ್ಕೆ ಸೇರಿ ಪರಿಸರ ಹಾನಿಗೊಳಗಾಗುತ್ತಿದೆ. ಇದೇ ಭೂಮಿ ನಮ್ಮಿಂದಲೇ ನೋವು ಅನುಭವಿಸುತ್ತಿದೆ. ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಪ್ರಮುಖ ಅಂಶಗಳೆಂದರೆ ರೆಡ್ಯೂಸ್, ರೀಯೂಸ್, ರೀಸೈಕಲ್. ಆದಷ್ಟು ಕಡಿಮೆ ತ್ಯಾಜ್ಯ ಬಳಸುವುದು, ವಸ್ತುಗಳನ್ನು ಹಲವಾರು ಬಾರಿ ಬಳಸುವುದು, ಬಳಸಿದ ವಸ್ತುವನ್ನು ಹೊಸ ಉತ್ಪನ್ನವಾಗಿ ಪರಿವರ್ತಿಸುವುದು. ಹವಾಮಾನ ಬದಲಾವಣೆ ಇಂದು ಜಗತ್ತಿನ ಅತಿದೊಡ್ಡ ಸವಾಲಾಗಿದೆ. ಅತಿಯಾದ ಉಷ್ಣಾಂಶ, ಅಕಾಲಿಕ ಮಳೆ, ಬರಗಾಲ, ಪ್ರವಾಹ, ಭೂಕುಸಿತ, ಚಂಡಮಾರುತ, ಇದೆಲ್ಲವೂ ಪ್ರಕೃತಿಯ ಎಚ್ಚರಿಕೆಯ ಗಂಟೆಗಳು. ಅನೇಕ ಪ್ರಾಣಿ ಪಕ್ಷಿಗಳು ನಾಶದ ಅಂಚಿನಲ್ಲಿದೆ. ಹಿಮ ನದಿಗಳು ಕರಗುತ್ತಿವೆ. ಗಾಳಿ ಮಾಲಿನ್ಯಗೊಂಡರೆ ನಮ್ಮ ಉಸಿರು ಕಷ್ಟವಾಗುತ್ತದೆ. ನೀರು ಕಲುಷಿತಗೊಂಡರೆ ಆರೋಗ್ಯ ಹದಗೆಡುತ್ತದೆ. ಮಣ್ಣು ಹಾಳಾದರೆ ಅನ್ನ ಕೊರತೆ ಎದುರಾಗುತ್ತದೆ. ಆದ್ದರಿಂದ ಪರಿಸರ ಸಂರಕ್ಷಣೆ ಎಂದರೆ ಕೇವಲ ಮರಗಳನ್ನು ಉಳಿಸುವುದಲ್ಲ, ಮಾನವ ಬದುಕನ್ನು ಬದಲಿಸಿ ಉಳಿಸುವುದು. ಎಲ್ಲರೂ ಸೇರಿ ಮರ ನೆಡುವುದು, ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ಪರಿಸರ ಸ್ನೇಹಿ ಉತ್ಪನ್ನಗಳ ಬಗ್ಗೆ ಜನರು

0: ತಾಯಿ ಅವಳು ಏನನ್ನೂ ಕೇಳುವುದಿಲ್ಲ, ಅವಳು ಕೊಡುತ್ತಲೇ ಇರುತ್ತಾಳೆ. ಇಂದು ಆ ತಾಯಿ ಮೌನವಾಗಿ ಅಳುತ್ತಿದ್ದಾಳೆ, ನನ್ನನ್ನು ಉಳಿಸಿ, ನನ್ನನ್ನು ಬೆಳೆಸಿ ಎಂದು. ಪ್ರಕೃತಿಯ ಮೌಲ್ಯವನ್ನು ಮಕ್ಕಳಿಗೆ ತಿಳಿ ಹೇಳಬೇಕು. ನಾವು ಹಿರಿಯರು ಜವಾಬ್ದಾರಿಯಿಂದ ವರ್ತಿಸಿದರೆ ಮಾತ್ರ ನಮ್ಮ ಮಕ್ಕಳು ನಮ್ಮನ್ನು ಅನುಸರಿಸುತ್ತಾರೆ. ಇಡೀ ಜೀವಜನ ಬದುಕಲು ಆಮ್ಲಜನಕ ಬೇಕು. ಆಮ್ಲಜನಕ ಉತ್ಪತ್ತಿಯಾಗಲು ಗಿಡಮರ ಬೇಕು. ಗಿಡಮರ ಹೆಚ್ಚೆಚ್ಚು ಬೆಳೆಸೋಣ, ಪರಿಸರವನ್ನು ಉಳಿಸೋಣ. ಈ ವಿಶ್ವ ಪರಿಸರ ದಿನದಂದು ನಾವೆಲ್ಲರೂ ಸೇರಿ ಒಂದು ಸಂಕಲ್ಪ ಮಾಡೋಣ. ಪ್ರಕೃತಿ ಮಾತೆಯನ್ನು ಕಾಪಾಡುತ್ತೇನೆ, ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅನುಸರಿಸುತ್ತೇನೆ, ನನ್ನಿಂದ ಸಾಧ್ಯವಾದಷ್ಟು ಹಸಿರು ಉಳಿಸುತ್ತೇನೆ. ಇಂದಿನ ಒಂದು ಸಣ್ಣ ಸಸಿ ನಾಳೆಯ ದೊಡ್ಡ ಅರಣ್ಯವಾಗಬಹುದು. ಉಳಿಸೋಣ, ಬೆಳೆಸೋಣ, ಪ್ರೀತಿಸೋಣ, ಕಾಪಾಡೋಣ. ಹಸಿರೇ ಉಸಿರಾಗಲಿ, ಹಸಿರೇ ಭವಿಷ್ಯವಾಗಲಿ. ಸಾವಿರಾರು ಮರಗಳನ್ನು ನೆಟ್ಟು ಬೆಳೆಸಿದ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ, ಅವರಿಗೆ ಕೋಟಿ ಕೋಟಿ ನಮನಗಳು. ಬರೇ ತಿಮ್ಮಕ್ಕ ಅಲ್ಲ, ಆ ತಿಮ್ಮಕ್ಕನ ತರಹ ಸಾವಿರಾರು ಲಕ್ಷಾಂತರ ತಿಮ್ಮಕ್ಕಗಳು ನಾವಾಗಬೇಕು. ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗೆ, ಬಾಯಾರಿಕೆ ಇಲ್ಲದ ಹಾಗೆ ಬದುಕಿಸಿದ ದೇವನಿಗೆ ನಾವು ವಾಪಸ್ ಹಸಿರನ್ನು ಮರುಳಿಸುವ ಪ್ರತಿಜ್ಞೆ ನಾವೆಲ್ಲರೂ ಸೇರಿ ಮಾಡೋಣವೇ.
1: ಈಗ ರಾಷ್ಟ್ರಕವಿ ಕುವೆಂಪು ರಚಿಸಿರುವ ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನು ಈ ಹಾಡಿನ ಮೂಲಕ ಕೇಳೋಣ.

0: ಕರ್ತವ್ಯಗಳನ್ನು ತಿಳಿಯೋಣವಾ?
1: ಅಬ್ಬಾ, ಈ ಬಿಸಿಲು ನೋಡಿದ್ರೆ ಸೂರ್ಯಂಗೂ ಜ್ವರ ಬಂದಿರಬೇಕು ಅಲ್ವಾ ಭಾಗ್ಯ?
2: ಶಾಲಿನಿ, ನಾನು ಮನೆಯಿಂದ ಇಲ್ಲಿವರೆಗೂ ಬರೋಷ್ಟರಲ್ಲಿ ಅರ್ಧ ಲೀಟ್ರ್ ಬೇವ್ರು ಹೋಯ್ತು ಗೊತ್ತಾ?
0: ಹೌದು ಭಾಗ್ಯ, ಈಗ ಸರ್ಕಾರನೇ ಹೇಳ್ತಾ ಇದೆ ಮಧ್ಯಾಹ್ನದ ಹೊತ್ತಿನಲ್ಲಿ ವಯಸ್ಸಾದವರು ಮಕ್ಕಳು ಹೊರಗೆ ಬರಬೇಡಿ ಅಂತ.
1: ಹೌದು ಮಮತಾ, ಮೊದಲು ಮನೇಲಿರೋ ಅಜ್ಜಿಯರು ಮಕ್ಕಳಿಗೆ ಹೇಳ್ತಿದ್ರು ಬಿಸಿಲು ತುಂಬ ಇದೆ, ಹೊರಗಡೆ ಹೋಗಬೇಡಿ ಈ ಹೊತ್ತಿನಲ್ಲಿ ಅಂತ. ಈಗ ನೋಡಿದ್ರೆ ಸರ್ಕಾರವೇ ಅಜ್ಜಿ ದೀರ್ಘ ಹೇಳ್ತಿದೆ ಹೊರಗಡೆ ಬಿಸಿಲಲ್ಲಿ ಓಡಾಡಬೇಡಿ ಅಂತ.
2: ಶಾಲಿನಿ, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ. ದೊಡ್ಡ ದೊಡ್ಡ ಮರಗಳು, ತಂಪಾದ ಗಾಳಿ, ಮನೆಯಲ್ಲಿ ಫ್ಯಾನ್ ಕೂಡ ಬೇಕಿರಲಿಲ್ಲ.
0: ಆದರೆ ಈಗ ಫ್ಯಾನೇ ಸಾಕಾಗಲ್ಲ, ಎ ಸಿ ಬೇಕು. ಈಗಂತೂ ಆ ಎ ಸಿ ಕೂಡ ಸಾಕಾಗ್ತಾ ಇಲ್ಲ, ಅಷ್ಟೊಂದು ಬಿಸಿಲು.
3: ಹೌದು, ನನ್ನ ಮಗ ಮನೆಯಲ್ಲಿ ಏರ್ ಪ್ಯೂರಿಫೈ ಹಾಕಿದ್ದಾನೆ.
2: ಏರ್ ಪ್ಯೂರಿಫೈ ಅಂದರೆ ಏನು ಮಮತಾ?
0: ಅದೇ ಗಾಳಿಯನ್ನು ಶುದ್ಧ ಮಾಡೋ ಯಂತ್ರ ಅಂತ.
1: ಅಯ್ಯೋ, ಮೊದಲು ದೇವರು ಫ್ರೀಯಾಗಿ ಶುದ್ಧ ಗಾಳಿ ಕೊಡ್ತಿದ್ದ, ಈ ಗಾಳಿ ಕೂಡ ಇ ಎಂ ಐ ಮೇಲೆ ಬಂದಿದೆ.
2: ಮರ ಕಡಿಯೋದು ನಾವು, ಪ್ಲಾಸ್ಟಿಕ್ ಹಾಕೋದು ನಾವು, ನಂತರ ಗಾಳಿ ಶುದ್ಧ ಇಲ್ಲ ಅಂತ ಕೊರಕ್ತಾ ಇರೋರು ನಾವೇ.
3: ನಮ್ಮ ಕಾಲದಲ್ಲಿ ಬೆಳಿಗ್ಗೆ ಹಕ್ಕಿಗಳ ಸದ್ದು ಕೇಳ್ತಿತ್ತು,
0: ಈಗೇನು ಗೊತ್ತಾ, ಬರೀ ವಾಹನಗಳ ಸದ್ದೇ ಹೆಚ್ಚಾಗಿ ಕೇಳ್ತಾ ಇದೆ.
2: ನನ್ನ ಮೊಮ್ಮಗ ಕಾಗೆ ನೋಡಿದಾಗ ಕೇಳ್ತಾ ಇದ್ದ, ಯೂಟ್ಯೂಬ್ನಲ್ಲಿ ನೋಡಿದ ಪಕ್ಷಿ ಇದೇನಾ ಅಜ್ಜಿ ಅಂತ. ಎಂಥ ಪರಿಸ್ಥಿತಿ ಬಂತು ಅಲ್ವಾ? ಏನದು ಏನದು ಶಾಲಿನಿ ರಸ್ತೆಗೆ ಹಾಕಿದ್ದು?
1: ಏನಿಲ್ಲ, ಒಂದು ಸಣ್ಣ ಕವರ್ ಇತ್ತು, ರಸ್ತೆ ಕಡೆ ಹಾಕಿದೆ ಅಷ್ಟೆ.
0: ಹೀಗೆ ಪ್ರತಿಯೊಬ್ಬರೂ ಒಂದು ಕವರ್ ಅಂತ ಹಾಕ್ತಾ ಇದ್ರೆ ಭೂಮಿ ಕಸದ ಬುಟ್ಟೆನೇ ಆಗುತ್ತೆ.
2: ನಿನ್ನೆ ನಾನು ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ಕಾಲುವೆನಲ್ಲಿ ನೀರಿಗಿಂತ ಪ್ಲಾಸ್ಟಿಕ್ಕೇ ಜಾಸ್ತಿ ತೇಲ್ತಾ ಇತ್ತು.
1: ನಾವು ಚಿಕ್ಕವರಿದ್ದಾಗ ನದಿನಲ್ಲಿ ಮೀನು ಮಾತ್ರ ಇತ್ತು, ಈಗ ನದಿ ನೀರಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು, ಚಿಪ್ಸ್ ಕವರ್ಗಳು ಇದೇ ತೇಲ್ತಾ ಇರುತ್ತೆ.
3: ನಿಜ ಹೇಳಬೇಕಂದ್ರೆ ಪರಿಸರ ಹಾಳು ಮಾಡೋದು ಯಾರು ಅಲ್ಲ, ನಾವೇ.
2: ಬದಲಾವಣೆ ಸರ್ಕಾರದಿಂದ ಶುರು ಆಗೋದಿಲ್ಲ, ನಮ್ಮ ಮನೆಯಿಂದನೇ ಶುರು ಆಗಬೇಕು ಅಲ್ವಾ ಮಮತಾ?
1: ಪ್ರತಿ ಮನೆಯಲ್ಲೂ ಒಂದು ಮರ ನೆಟ್ಟರೆ ಊರು ತಂಪಾಗಿರುತ್ತೆ.
0: ಹೌದು, ಅದರ ಜೊತೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿದ್ರೆ ಭೂಮಿ ಕೂಡ ಉಸಿರಾಡುತ್ತೆ.
2: ನೀರು ವ್ಯರ್ಥ ಮಾಡಬಾರ್ದು, ಇಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ನೀರ್ನ ನಾವು ಬಾಟಲ್ನಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳಬೇಕಾಗುತ್ತೆ.
1: ಇನ್ನೂ ಪರಿಸರ ಉಳಿಸ್ಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ಮರ ತೋರಿಸಿ ಇದು ವೈಫೈ ಟವರ್ ಅಲ್ಲ ಅಂತ ಹೇಳಬೇಕಾಗುತ್ತೆ.
4: ಮರ ಉಳಿಸೋಣ, ನೀರು ಉಳಿಸೋಣ, ಪ್ಲಾಸ್ಟಿಕ್ ಬಿಡೋಣ, ಪರಿಸರ ಕಾಪಾಡೋಣ.
0: ಭಗವಂತನ ಅದ್ಭುತ ಕೊಳಲನಾದದಿಂದ ಪರಿಸರ ಹೇಗೆ ನಾದಮಯವಾಗಿದೆ ಎಂಬುದನ್ನು ಎನ್ ಕೆ ಕುಲಕರ್ಣಿ ಅವರ ಹಾಡಿನ ಮೂಲಕ ಕೇಳೋಣ.

0: ಪ್ರಕೃತಿಯಿಂದ ದೊರೆಯುವ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಕೆಲವು ಸಲಹೆಗಳನ್ನು ಕೇಳೋಣ. ಆದರೆ ಒಬ್ಬೊಬ್ಬರ ದೇಹ ಸ್ಥಿತಿಗೆ ತಕ್ಕಂತೆ ಇದನ್ನು ಪ್ರಯೋಗ ಮಾಡ್ಕೋಬೇಕು. ಅದರ ಜೊತೆಗೆ ಅತಿಯಾದ ಸಮಸ್ಯೆ ಇರುವವರು ವೈದ್ಯರ ಸಲಹೆ ತೆಗೆದುಕೊಂಡು ಯಾವುದೇ ಟಿಪ್ಸ್ಗಳನ್ನು ಪ್ರಯೋಗ ಮಾಡಿಕೊಳ್ಳುವುದು ಒಳ್ಳೆಯದು.
1: ದಾಸವಾಳ ಹೂಗಳನ್ನು ರುಬ್ಬಿ ಅದಕ್ಕೆ ಅಲೋವೆರಾ ಮೊಸರು ಸೇರಿಸಿ ತಲೆಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದರೆ ನೈಸರ್ಗಿಕವಾಗಿ ಕೂದಲಿಗೆ ಹೊಳಪನ್ನು ಕೊಡುತ್ತದೆ. ಇದೇ ಮಿಶ್ರಣಕ್ಕೆ ಬೇವಿನ ಸೊಪ್ಪಿನ ಪೇಸ್ಟನ್ನು ಸೇರಿಸಿ ತಲೆಗೆ ಹಚ್ಚಿದರೆ ಹೊಟ್ಟು ಇಲ್ಲದ ಹಾಗೆ ಆಗುತ್ತೆ.
2: ನೆಗಡಿ ಶೀತ ಕೆಮ್ಮಿಗೆ ಮನೆಯಲ್ಲೇ ಔಷಧಿ ಕೃಷ್ಣ ತುಳಸಿ ದೊಡ್ಡಪತ್ರೆ ಎಲೆ ಪುದೀನಾ ಎಲೆ ವಿಳ್ಳೆದೆಲೆ ಬೇವಿನ ಎಲೆ ಶುಂಠಿ ಕಾಳುಮೆಣಸು ಒಂದು ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಅರ್ಧ ಲೋಟ ಆದ ಮೇಲೆ ಬೆಚ್ಚಗಿರುವ ಕಷಾಯಕ್ಕೆ ಜೇನುತುಪ್ಪ ಸೇರಿಸಿ ಬೆಳಗ್ಗೆ ಸಂಜೆ 3 ದಿನ ಕುಡಿದರೆ ಶೀತ ನೆಗಡಿ ಕೆಮ್ಮು ಹೋಗುತ್ತದೆ.
0: ಈಗ ಜಿ ಎಸ್ ಶಿವರುದ್ರಪ್ಪ ರಚಿಸಿರುವ ದೇಶಭಕ್ತಿ ಗೀತೆಯನ್ನು ಕೇಳೋಣವಾ?

ಈ ದಿನ ನಾವೆಲ್ಲ ಪರಿಸರದ ಪ್ರಾಮುಖ್ಯತೆಯ ಬಗ್ಗೆ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ವಿ ಅಲ್ವಾ? ಹಾಗೆ ಅದನ್ನು ನಾವೆಲ್ಲರೂ ಅನುಸರಿಸುತ್ತಾ ಪರಿಸರ ಸಂರಕ್ಷಣೆ ಮಾಡೋಣ, ಎಲ್ಲಾ ಸೋದರಿಯರಿಗೂ ಜಾಗೃತಿ ಮೂಡಿಸೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿಯರಾದ ರಮಾಮಣಿ ಎಸ್ ರಾವ್, ಚಂದ್ರಕಲಾ ವಿಶ್ವನಾಥ್ ಸುತ್ರಾವೆ, ಮಮತಾ ವಿಶ್ವನಾಥ್, ಭಾಗೀರಥಿ ಬಾಣೇಗೌಡ, ಶಾಲಿನಿ ತುಕಾರಾಮ್, ರಾಜಲಕ್ಷ್ಮಿ ಎಂಎಸ್, ಮಮತಾ ಲಕ್ಷ್ಮೀ ಕೃಷ್ಣಮೂರ್ತಿ, ಕಮಲಾ ಸ್ವಾಮಿ. ವಾದ್ಯ ಸಹಕಾರ ನೀಡಿದವರು ತಬಲ ಮಹದೇವಪ್ಪನವರು, ಕೀಬೋರ್ಡ್ ಎಂಎಸ್ ಪಾಟೀಲ್ರವರು. ಎಲ್ಲರಿಗೂ ನಮಸ್ಕಾರ.

ಇದುವರೆಗೂ ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಯಿತು. ಭಾಗವಹಿಸಿದವರು ಮೈಸೂರಿನ ಚಂದ್ರಕಲಾ ಸ್ವರ ಸಂಗೀತ ಬಳಗದ ಸದಸ್ಯರು. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಸಮಯವಾಗಿದೆ 4:30. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕೇಂದ್ರವನ್ನು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನದ ಕೆಲವು ಹಾಡುಗಳನ್ನು ಕೇಳೋಣ. ಮೊದಲಿಗೆ ಸ್ವದೇಶ್ ಚಿತ್ರದ ಗೀತೆ, ಹಾಡಿದ್ದಾರೆ ಉದಿತ್ ನಾರಾಯಣ್, ಹರಿಹರನ್ ಮತ್ತು ಕೈಲಾಶ್ ಖೇರ್. ಸಾಹಿತ್ಯ ನೀಡಿದ್ದಾರೆ ಜಾವೇದ್ ಅಖ್ತರ್.

ಇನ್ನು ಮುಂದೆ ಕೇಳಿ. ದಿಲ್ ಸೇ ಚಿತ್ರದ ಗೀತೆ ಹಾಡಿದ್ದಾರೆ ಸುಖವಿಂದರ್ ಸಿಂಗ್ ಹಾಗೂ ಸಪ್ನಾ ಅವಸ್ಥಿ. ಸಾಹಿತ್ಯ ನೀಡಿದ್ದಾರೆ ಗುಲ್ಜರ್.

0: ಇದುವರೆಗೂ ಎಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನದ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 4:45:15.
1: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿ ಯಲ್ಲಿ ಪೊದೆ ಮಾದರಿಯಲ್ಲಿ ಹಿಪ್ಪು ನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5:05.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ನನ್ನ ಹಕ್ಕು, ನನ್ನ ಜವಾಬ್ದಾರಿ.
6: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ. ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ 4:00 PM. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ. ಇಂದು ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಅರ್ಚನಾ ಆರ್ಯ ನಿಮ್ಮ ಜೊತೆಯಾಗ್ತಾ ಇದ್ದೀನಿ ಈ ಸಂಜೆಯ ಪ್ರಸಾರದಲ್ಲಿ. ಎಂದಿನಂತೆ ನಮಗೆ ನೀವು ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. 9408058523 ಈ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆ, ಚಿತ್ರದ ಹೆಸರು, ಎಲ್ಲ ವಿವರಗಳನ್ನು ಬರೆದು ನೀವು ನಿಮ್ಮ ಕುಟುಂಬದವರ ಹೆಸರನ್ನು ಕೂಡ ನಮೂದಿಸಿ ನಮಗೆ ಸಂದೇಶವನ್ನು ರವಾನಿಸಿದರೆ ನಾವು ಆ ಸಂದೇಶ ಓದಿ ನಿಮ್ಮಿಷ್ಟದ ಗೀತೆಯನ್ನು ನಮ್ಮ ನಿಲಯದಿಂದ ಪ್ರಸಾರ ಮಾಡುತ್ತೇವೆ. ಗಮನವಿರಲಿ, ಮೊದಲ ಹಾಡು ಪ್ರಸಾರವಾದ ನಂತರ ಬಂದ ಸಂದೇಶಗಳನ್ನು ಮಾತ್ರ ಹಾಡಿನ ಪ್ರಸಾರದ ಆಯ್ಕೆಗೆ ತಗೊಳ್ತೀವಿ. ಹಾಗಾಗಿ ಸಂದೇಶಗಳನ್ನು ಮುಂಚೆ ಕಳಿಸೋಕ್ಕೂ ಆಮೇಲೆ ಕಳಿಸೋಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಹಾಡಿನ ನಂತರ ಸಂದೇಶಗಳನ್ನು ಕಳಿಸಿ ಅನ್ನುವಂಥದ್ದು ನಮ್ಮ ಕೋರಿಕೆ. ಕಾರ್ಯಕ್ರಮದ ಆರಂಭ ಮೈಲಾರಿ ಚಿತ್ರಕ್ಕಾಗಿ ಉದಿತ್ ನಾರಾಯಣ ಅವರು, ಶಮಿತಾ ಮಲ್ನಾಡ್ ಅವರೊಂದಿಗೆ ಧ್ವನಿಯಾಗಿರುವ ಕವಿರಾಜ್ ಅವರು ಬರೆದಿರುವ ಗೀತೆ. ಗುರುಕಿರಣ್ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

ಬೇಕಂತೆ. ಡಾಕ್ಟರ್ ರಾಜ್ಕುಮಾರ್ ಅವರು ವಾಣಿ ಜಯರಾಮ್ ಅವರೊಂದಿಗೆ ಹಾಡಿರುವ ಈ ಗೀತೆಯನ್ನು ಬರೆದವರು ಜಿ ಉದಯಶಂಕರ್. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಸಂದೇಶ. ಮಂಜಿನ ತೆರೆ ಚಿತ್ರದ ಒಂದು ಹಾಡನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಕೆಜಿ ಸುರೇಶ್ ಅವರು ಅಂತರಸಂತೆ ಹೆಚ್ ಡಿ ಕೋಟೆಯಿಂದ ಕಳಿಸಿದ್ದಾರೆ. ಅವರಿಗೋಸ್ಕರ ಈಗ ಮುಡಿ ಬರ್ತಾ ಇದೆ. ಮಂಜಿನ ತೆರೆ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಅವರು ಹಾಡಿ ಚಿ ಉದಯಶಂಕರ್ ಅವರು ಬರೆದಿರುವಂತಹ ಗೀತೆ.

ಕಾರ್ಯಕ್ರಮದಲ್ಲಿ ಮುಂದೆ ಹೃದಯ ಪಲ್ಲವಿ ಚಿತ್ರದ ಒಂದು ಹಾಡನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಪದ್ಮಾ ಅವರು ಅಂಕುಶಾಪುರ ಬಸರಾಳು ಹೋಬಳಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಈಗ ಅದೇ ಹಾಡು ಮೂಡಿ ಬರ್ತಾ ಇದೆ. ಈಶಾ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಚಿತ್ರ ಅವರೊಂದಿಗೆ ಧ್ವನಿಯಾಗಿರುವಂತಹ ಗೀತೆ ಕೇಳೋಣ. ಹೃದಯ ಪಲ್ಲವಿ ಚಿತ್ರದಿಂದ ಈ ಹಾಡನ್ನು

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ನಂಜನಗೂಡಿನಿಂದ ಮಹೇಶ್ ನಾಯಕ ಅವರು ನಮಗೆ ಸಂದೇಶವನ್ನು ಕಳಿಸಿ, ಶಂಕರ್ನಾಗ್ ಅವರ ಅಭಿಮಾನಿ, ಹಾಗಾಗಿ ಸೀತಾರಾಮು ಚಿತ್ರದ ಒಂದು ಹಾಡನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮಹೇಶ್ ನಾಯಕರೇ, ನಿಮಗೋಸ್ಕರ ಈಗ ಮೂಡಿ ಬರ್ತಾ ಇದೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ, ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆ, ಸತ್ಯಂ ಅವರ ಸಂಗೀತ ನಿರ್ದೇಶನವಿರುವ ಸೀತಾರಾಮು ಚಿತ್ರದ ಹಾಡು.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ರುಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಕೆಳಕಾಣಿಸಿರುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಾಗುವುದು. ದಿನಾಂಕ 16/6/2026 27/2026 35 ದಿನಗಳ ಬ್ಯೂಟಿ ಪಾರ್ಲರ್ ನಿರ್ವಹಣೆ ತರಬೇತಿ, 18/6/2026 31 ದಿನಗಳ ಎಂಬ್ರಾಯ್ಡ್ರಿ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ತರಬೇತಿ, 24/6/2026 38 ದಿನಗಳ ಕಂಪ್ಯೂಟರ್ ಟ್ಯಾಲಿ ತರಬೇತಿ, 6/7/2026 13 ದಿನಗಳ ಮೊಬೈಲ್ ರಿಪೇರಿ ಮತ್ತು ಸರ್ವಿಸ್ ತರಬೇತಿಯನ್ನು ಆರಂಭ ಮಾಡಲಾಗ್ತಾ ಇದೆ. ಅಭ್ಯರ್ಥಿಗಳು 18-50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿಯನ್ನು ಹೊಂದಿರಬೇಕು. ತರಬೇತಿ ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಆಸಕ್ತರು ಸ್ವತಃ ಬಂದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರನ್ನು ನೋಂದಾಯಿಸಬಹುದು. ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ಬಿಪಿಎಲ್, ರೇಷನ್ ಕಾರ್ಡ್, ಜೆರಾಕ್ಸ್ ಪ್ರತಿಗಳೊಂದಿಗೆ ಈ ದಿನಗಳೊಳಗಾಗಿ ಸಂಪರ್ಕಿಸಿ ತರಬೇತಿಯಲ್ಲಿ ಪಾಲ್ಗೊಳ್ಳಬಹುದು. ತರಬೇತಿಗಳ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನೇರ ಸಂದೇಶನದ ಮೂಲಕ ನಡೆಸಲಾಗುವುದು. ದೂರವಾಣಿ ಸಂಖ್ಯೆ ಸ್ಥಿರ ದೂರವಾಣಿ 08212519663, ಮೊಬೈಲ್ ಸಂಖ್ಯೆ 9844019398, 9844019348.

ಪ್ರಕಟಣೆ ಕೇಳಿದಿರಿ. ಹಿಮಪಾತ ಚಿತ್ರದಿಂದ ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಪಾಂಡುಪುರದಿಂದ ಪ್ರಭಾವತಿ, ಅಪೂರ್ವ, ಹರ್ಷವರ್ಧನ್, ವಿಹಾನ್ ಇವರದೊಂದು ಸಂದೇಶ ಬಂದಿದೆ. ಅವರಿಗೋಸ್ಕರ ಈಗ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿರುವಂತಹ ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿರುವ ಹಿಮಪಾತ ಚಿತ್ರದ ಹಾಡು.

0: ಆತ್ಮೀಯ ಶ್ರೋತೃಗಳೇ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಚಿತ್ತೈಕಾಗ್ರ್ಯಂ ಅಂದ್ರೆ ಮನಸ್ಸಿನ ಏಕಾಗ್ರತೆ. ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನ ನಾವು ಒಂದು ವಸ್ತುವಿನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದ್ರೆ ಏಕಾವಧಾನ, 4 ಸಾಧಿಸಿದ್ರೆ ಚತುರವಧಾನ, 8 ಸಾಧಿಸಿದ್ರೆ ಅಷ್ಟಾವಧಾನ, 100 ಸಾಧಿಸಿದ್ರೆ ಶತಾವಧಾನ.
0: ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರ್ ಅವರು. ಮರೆಯದೇ ಕೇಳಿ ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
5: ಕೆಬಿಎಲ್ ಸೆಂಚುರಿ ಮೈಸೂರಿನಿಂದ ಸಿದ್ದನಾಯಕ್, ಚಂದ್ರಕಲಾ, ಅನ್ವಿತಾ, ಭುವಿ ಇವರೆಲ್ಲರೂ ಸೇರಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರ, ಅವಳ ಹೆಜ್ಜೆ, ಹಾಡು, ದೇವರ ಆಟ ಬಲ್ಲವರಾರು, ಗಾಯಕಿ ಎಸ್ ಜಾನಕಿ ಅಂತ ಪೂರ್ತಿ ವಿವರದೊಂದಿಗೆ ನಮಗೆ ಸಂದೇಶ ಬಂದಿದೆ. ಈಗ ಅವರೆಲ್ಲರ ಕೋರಿಕೆಯ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಕೇಳುಗರೆ ಇಲ್ಲೊಂದು ಪ್ರಕಟಣೆ ಇದೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿಯನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ಜಿಲ್ಲಾ ಕಚೇರಿ ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ದೂರವಾಣಿ ಸಂಖ್ಯೆ 0821-249011, 0821-249011 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆಯನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮೈಸೂರಿನ ಕಲ್ಯಾಣಗಿರಿಯಿಂದ ಮೊಹಮ್ಮದ್ ಫರ್ದೀನ್ ಅವರು ನಮಗೆ ರಂಗಿತರಂಗ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀವಿ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಕೋರಿಕೆಯ ಗೀತೆ ರಂಗಿತರಂಗ ಚಿತ್ರಕ್ಕಾಗಿ ಅಭಯ್ ಜೋಧ್ಪುಕ್ಕರ್, ಮೋನಿಷಾ ಗೋಕುಲ್ ಅಭಿಷೇಕ್ ಅವರು ಹಾಡಿರುವಂತಹ ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಅನೂಪ್ ಭಂಡಾರಿ. ಕೇಳೋಣ ರಂಗಿತರಂಗ ಚಿತ್ರದ ಗೀತೆ.

ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಅಂಗವಾಗಿ ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಕುರಿತು ಸಮಗ್ರ ಆರೋಗ್ಯ ಕ್ಷೇಮ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇಂದು ಜಾಗತಿಕ ಆಂದೋಲನವಾಗಿ ಹೊರಹೊಮ್ಮಿದೆ. ಈ ಸಾಮೂಹಿಕ ಪ್ರಯತ್ನದ ಸಂದರ್ಭದಲ್ಲಿ ಆಯುಷ್ ಸಚಿವಾಲಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಆಚರಣೆಯ ಅಂಗವಾಗಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಇದರ ಭಾಗವಾಗಿ ಆಯುಷ್ ಸಚಿವಾಲಯ ಹ್ಯಾಬಿಲ್ಡ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತಿದೆ. 14 ಜೂನ್ 2026 ಮುಂಜಾನೆ 6:15 ಬೆಳಗ್ಗೆ 7:35 ಆಯುಷ್ ಸಚಿವಾಲಯದ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೂಲಕ ನಡೆಯುವ ಆನ್ಲೈನ್ ಯೋಗ ಅವಧಿಯಲ್ಲಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಭಾಗವಹಿಸಿ ಐತಿಹಾಸಿಕ ದಾಖಲೆ ನಿರ್ಮಿಸುವುದು ಉದ್ದೇಶ. ಆಸಕ್ತರು ಮೊದಲಿಗೆ ಟೋಲ್ ಫ್ರೀ ಸಂಖ್ಯೆ 0800-315-7008 ಈ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಣಿಯಾದ ನಂತರ ಭಾಗವಹಿಸುವವರಿಗೆ ಯೋಗ ಅವಧಿಯ ಲಿಂಕ್ ಒಳಗೊಂಡ ವಾಟ್ಸ್ಆ್ಯಪ್ ಸಂದೇಶ ಬರಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದ ದಿನದಂದು ಪ್ರತಿಯೊಬ್ಬ ಭಾಗಿಯೂ ತಮ್ಮ ಸ್ವಂತ ಸಾಧನದ ಮೂಲಕ ಪ್ರತ್ಯೇಕವಾಗಿ ಲಾಗಿನ್ ಆಗಬೇಕು. ಏಕೆಂದರೆ ಲಾಗಿನ್ ಆಗುವ ಪ್ರತಿಯೊಂದು ನೋಂದಾಯಿತ ಸಾಧನವನ್ನು ಮಾತ್ರ ಅಧಿಕೃತ ದಾಖಲೆಗಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಎಲ್ಲ ಅಧಿಕಾರಿಗಳು, ಉದ್ಯೋಗಿಗಳು, ಸಂಯೋಜಿತ ಸಂಸ್ಥೆಗಳು, ಯೋಗಪಟುಗಳು ಹಾಗೂ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸಾಧನಗಳ ಮೂಲಕ ಪ್ರತ್ಯೇಕವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಐತಿಹಾಸಿಕ ಯೋಗ ಆಂದೋಲನವನ್ನು ಯಶಸ್ವಿಗೊಳಿಸಲು ಎಲ್ಲರ ಸಕ್ರಿಯ ಬೆಂಬಲ ಮತ್ತು ಗರಿಷ್ಠ ಸಹಭಾಗಿತ್ವವನ್ನು ಆಯುಷ್ ಸಚಿವಾಲಯ ಕೋರುತ್ತಿದೆ. ಪ್ರಕಟಣೆ ಕೇಳಿದಿರಿ.

ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಶ್ ಭಟ್ರೆ, ನಿಮಗೋಸ್ಕರ ಈಗ ಮೂಡಿ ಬರ್ತಾ ಇದೆ ನೀವೇ ಕೇಳಿರುವಂತಹ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಎಸ್ ಜಾನಕಿ ಅವರೊಂದಿಗೆ ಧ್ವನಿಯಾಗಿರುವ ಈ ಗೀತೆಯನ್ನು ಬರೆದವರು ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ
3: ಪ್ರತಿ ಗುರುವಾರ ಬೆಳಗ್ಗೆ 11:00 AM-12:00 AM ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com, ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಸಂದೇಶಗಳನ್ನು ಓದ್ತಾ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದೇ ಬಿಟ್ಟಿದ್ದೀವಿ. ಇಂದು ನಮಗೆ ಸಂದೇಶವನ್ನು ಕಳಿಸಿದಂತಹ ಎಲ್ಲ ಶ್ರೋತೃ ಬಾಂಧವರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಂದು ಸಂದೇಶಗಳನ್ನು ಓದಿಯೂ ಹಾಡನ್ನು ಪ್ರಸಾರ ಮಾಡೋಕ್ಕೆ ಸಾಧ್ಯ ಆಗದ ಒಂದಷ್ಟು ಸಂದೇಶಗಳನ್ನು ನೋಡುವುದಾದರೆ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್ ಪುಷ್ಪ ಮತ್ತು ಕುಟುಂಬದವರು, ಅಶೋಕಪುರಂನಿಂದ ಚೈತ್ರ ಗಾಯತ್ರಿ ಮತ್ತು ಕುಟುಂಬದವರು, ಗೊಬ್ಬರಗಾಲದಿಂದ ಶ್ರೀನಿವಾಸ ಜಿಪಿಯವರ ಸಂದೇಶ ಬಂದಿದೆ, ಅಶೋಕಪುರಂನಿಂದ ನೀಲಮ್ಮ ಮೃತ್ಯುಂಜಯ ಮತ್ತು ಕುಟುಂಬದವರ ಸಂದೇಶ, ನಂಜನಗೂಡಿನ ತೊರೆಮಾವಿನಿಂದ ವೆಂಕಟೇಶ ಹನುಮಯ್ಯ ಮಹದೇವಸ್ವಾಮಿ, ಹೆಬ್ಬಾಳದಿಂದ ಪ್ರಸನ್ನ ಅವರು, ರಾಜೇಂದ್ರ ನಗರದಿಂದ ಸತೀಶ್ ವೆಂಕಟೇಶ್, ಸುಚಿತ್ರ ಅವರು ಕೆಆರ್ ಪೇಟೆಯಿಂದ, ಆರ್ ಶ್ರೀಕಂಠನವರು ಅಗ್ರಹಾರದಿಂದ, ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು ನೇತ್ರಾವತಿ ಶರಣ್ಯ ಮತ್ತು ಕುಟುಂಬದವರು, ರಾಮಕೃಷ್ಣ ನಗರದಿಂದ ಅಮೃತ ನಿರ್ಮಲಾ ಮಹದೇವ್ ಅವರು, ಲತಾ ಸುಹಾಸ್ ಅವರು ಹೊಸಕೋಟೆಯಿಂದ, ಮೊಹಮ್ಮದ್ ನದೀಮ್ ಅವರು ಗಾಯತ್ರಿಪುರಂನಿಂದ, ಸ್ನೇಹ ಭುವನ ಅವರು ವಿದ್ಯಾರಣ್ಯಪುರಂನಿಂದ, ರಾಜಮ್ಮ ಅವರು ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸಂದೇಶಗಳು ಇನ್ನೂ ಬರ್ತಾನೇ ಇವೆ. ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಈಗ ಯೋಗಾನಂದ ರಂಪುರೆ, ವಿಜಯ್, ವಿನಯ್, ರಜತ್, ಯುಧಿಷ್ಠಿರ ನಜರ್ಬಾದಿಂದ ನಮಗೆ ಸಂದೇಶವನ್ನು ಕಳಿಸಿದಾರಲ್ಲ, ಅವರ ಹಾಡಿನ ಮುಖಾಂತರ ಇಂದಿನ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಅವನೇ ಶ್ರೀಮನ್ನಾರಾಯಣ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಶಶಾಂಕ್ ಶೇಷಗಿರಿ ಅವರು ಹಾಡಿರುವ ಗೀತೆ. ನಾಗಾರ್ಜುನ ಶರ್ಮಾ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

0: ಇದುವರೆಗೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 6 ಗಂಟೆಗಳ ಈ ಸಮಯದಲ್ಲಿ ನೀಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ವಚನ ಬಾನುಲಿ ಸರಣಿ ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿಯಲ್ಲಿ ಪೊದೆ ಮಾದರಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ. ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಾ ಬಿ ದೇವೇಂದ್ರಪ್ಪ ಅವರ ಜಲ್ತರಂಗ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸುವಿರಿ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ ಆಟಗಾರ್ತಿ ಸೋನಿಕಾ ಗೌಡ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಜನಪದ ಸಂಗೀತ. ಕೊಳ್ಳೇಗಾಲ ತಾಲೂಕು ಸಿದ್ದಯ್ಯನಪುರದ ಕೈಲಾಸಮೂರ್ತಿ ಮತ್ತು ಸಂಗಡಿಗರಿಂದ ಮಂಟೇಸ್ವಾಮಿ ಕಾವ್ಯದ ಕೆಂಪಾಚಾರಿ ಸಾಲು. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಮೂಲಸೌಕರ್ಯ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾ ಗಿರಿಜಾಪತಿ ಎನ್ಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಪ್ರಸ್ತುತಿ ಡಾ ಕುಲ್ದೀಪ್ ಎನ್. ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶೇಷ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:30 ಸೇವಾ ವಾಹಿನಿ, 7:45 12:45 ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಮಾಂಬಲಂ ಎಂಕೆಎಸ್ ಶಿವ ಅವರ ನಾಗಸ್ವರ ವಾದನ. 10:30 ಹಾಗೂ ಮಧ್ಯಾಹ್ನ 3:00 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸ್ತುತಿ ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೊಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ, ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಸ್ನೇಹ ಹೆಚ್ಎಸ್ ಮತ್ತು ಸಹನ ಹೆಚ್ಎಸ್ ಅವರಿಂದ ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ

ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಹರ್ಷಿತಾ ಮತ್ತು ನಿಶ್ಚಲ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ. ಬಸವನಹಳ್ಳಿ ದೊಡ್ಡರಾಚಪ್ಪ ಮತ್ತು ಸಂಗಡಿಗರಿಂದ ಕುರುಬೇಗೌಡನ ಸಾಲು. 4:30 ರಸಮಂಜರಿ. ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ. ವಿಶಿಷ್ಟ ಅವಧಾನ ಕಲೆಯ ಕುರಿತು ಸಂವಾದ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರ್. ಪ್ರಸ್ತುತಿ ಸುರಭಿ ತಾತಾಚಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಹಣ್ಣು ಹೊನ್ನು. ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ. ಇದರಲ್ಲಿ ಬಾಳೆ ಸಸಿ ಕೃಷಿ ಹಾಗೂ ಮಾರಾಟ ಕುರಿತು ಸಂವಾದ ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹೆಚ್ಆರ್ ಮನುಕುಮಾರ್ ಮತ್ತು ಮೈಸೂರಿನ ಪಿಜಿಆರ್ ಫಾರಂನ ಎನ್ ಮಹದೇವ ಪ್ರಸಾದ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಯುವವಾಣಿ ಹಲೋ ಯುವವಾಣಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತು ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಪ್ರಸ್ತುತಿ ನಿವೇದಿತಾ ಹೆಚ್. ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 6:05 ಆಗಲಿವೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಈ ದಿನ ಚನ್ನಬಸವಣ್ಣನವರ ವಚನವನ್ನು ನೋಡೋಣ. ಚನ್ನಬಸವಣ್ಣನವರು ಧಾರ್ಮಿಕ ಸಂಗತಿಗಳ ಬಗ್ಗೆ ಅತ್ಯಂತ ಖಚಿತವಾದ ನಿಲುವುಗಳನ್ನು ವ್ಯಕ್ತಪಡಿಸುವ ವಚನಗಳನ್ನು ಬರೆದಿದ್ದಾರೆ. ಈ ಹೊತ್ತಿನ ವಚನ ಇದು: ಧರೆಗೆ ಸೂತಕ ಉಂಟೆ, ವಾರಿಧಿಗೆ ಹೊಲೆಯುಂಟೆ, ಉರಿಯುವ ಅನಲಂಗೆ ಜಾತಿ ಭೇದ ಉಂಟೆ, ಹರಿದು ಚಲಿಸುವ ಅನಿಲಂಗೆ ಸೀಮೆಯುಂಟೆ, ಆಕಾಶಕ್ಕೆ ದಾರಿ ಮೇರೆಯುಂಟೆ, ಇನಿತರಿಂದ ಒದಗಿದ ಘಟವನು ಆರು ಹೊಲ್ಲೆಂಬರು, ಸಾರವು ಕರ್ಮ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣಂಗೆ. ನೋಡಿ, ಭೂಮಿಗೆ ಸೂತಕವಿದೆಯೇ, ಸಮುದ್ರಕ್ಕೆ ಸೂತಕವಿದೆಯೇ, ಬೆಂಕಿ ಜಾತಿ ಭೇದವನ್ನು ಮಾಡುತ್ತದೆಯೇ, ಗಾಳಿಗೆ ಗಡಿ ರೇಖೆಗಳಿವೆಯೇ, ಆಕಾಶಕ್ಕೆ ದಾರಿಯಾಗಲಿ ಮಿತಿಯಾಗಲಿ ಇದೆಯೇ? ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಎನ್ನುವ ಐದು ಮೂಲ ಸಾಮಗ್ರಿಗಳಿಗೆ ಯಾವ ಭೇದ ಭಾವವೂ ಇಲ್ಲ. ಹಾಗಿರುವಾಗ ಈ ಮೂಲ ವಸ್ತುಗಳಿಂದ ಆಗಿರುವ ಮನುಷ್ಯ ದೇಹಗಳಲ್ಲಿ ಹೊಲೆ ಮುಟ್ಟಬಾರದು ಅನ್ನುವಂಥ ಸೂತಕ ಯಾಕೆ? ಕೂಡಲ ಚನ್ನಸಂಗನ ಶರಣರಿಗೆ ಯಾವ ಸೂತಕವೂ ಯಾವ ಕರ್ಮವೂ ಇಲ್ಲ. ಸೂತಕ ಮೈಲಿಗೆ ಮುಟ್ಟಬಾರದು ಅನ್ನುವಂಥ ನಿಷೇಧಗಳೆಲ್ಲ ಮನುಷ್ಯರು ಮಾಡಿಕೊಂಡದ್ದು. ಮನುಷ್ಯರೆಲ್ಲರೂ ರೂಪುಗೊಳ್ಳುವುದಕ್ಕೆ ಕಾರಣವಾದ ಮೂಲ ಸಾಮಗ್ರಿಗಳಿವೆಯಲ್ಲ, ಅವುಗಳಲ್ಲಿ ಯಾವ ಭೇದ ಭಾವ ಇಲ್ಲ. ಎಲ್ಲ ಮೂಲ ಸಾಮಗ್ರಿಗಳ ಗುಣ ಸ್ವಭಾವ ಬೇರೆ ಬೇರೆ, ಆದರೂ ಅವುಗಳಲ್ಲಿ ಒಂದು ಹೆಚ್ಚು ಇನ್ನೊಂದು ಕಡಿಮೆ ಎಂಬ ಭೇದವಿಲ್ಲ. ಜಾತಿಯೂ ಸೇರಿದ ಹಾಗೆ ಮೇಲು ಕೀಳು ಅನ್ನುವ ವಿಂಗಡಣೆಯು ನಾವೇ ಮಾಡಿಕೊಂಡದ್ದೇ ಹೊರತು ಸಹಜವಲ್ಲ, ನಿಜವೂ ಅಲ್ಲ. ಈ ತಿಳಿವಳಿಕೆ ನಮ್ಮ ಹೃದಯಕ್ಕೆ ಇಳಿಯಬೇಕು, ಮನೋಗತವಾಗಬೇಕು, ಭಾವದಲ್ಲೂ ಸೇರಿ ಹೋಗಬೇಕು. ಹೀಗೆ ಸಮತೆ ನಮ್ಮನ್ನೆಲ್ಲ ಆವರಿಸಿಕೊಳ್ಳುವುದೇ ಜ್ಞಾನೋದಯ ಎಂದು ಈ ವಚನ ಹೇಳುವಂತೆ ಕಾಣುತ್ತದೆ. ನಾವು ಯಾವುದನ್ನು ಧರ್ಮ ಎಂದು ಸಾಮಾನ್ಯವಾಗಿ ತಿಳಿದಿದ್ದೇವೆಯೋ ಅದು ಸೂತಕ ಮಡಿ ಮೈಲಿಗೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಒತ್ತಾಯಿಸುತ್ತದೆ. ಹಾಗೆ ಹೆಚ್ಚು ಕಡಿಮೆ ಎಂದು ನೋಡುವುದೇ ಸಹಜವೆಂದು ಒಪ್ಪುವಂತೆ ಬಲವಂತ ಮಾಡುತ್ತದೆ. ಆದರೆ ನಿಜವಾದ ಧರ್ಮ ಮೇಲು ಕೀಳು, ಮುಟ್ಟಬಹುದಾದ ಮುಟ್ಟಬಾರದ ಜಾತಿ, ಇಂಥ ಹೆಚ್ಚು ಕಡಿಮೆಗಳನ್ನು ಒಪ್ಪುವುದಿಲ್ಲ. ಈ ಮಾತನ್ನು ವಚನಗಳು ಬಹಳ ದೃಢವಾಗಿ ಹೇಳುತ್ತವೆ. 18 ಜಾತಿಗಳು ಪ್ರತಿಯೊಬ್ಬ ಮನುಷ್ಯ ಜೀವಿಯಲ್ಲೂ ಇವೆ. ಶಿಖಿ ಅಂದರೆ ಜುಟ್ಟು ಬ್ರಾಹ್ಮಣ, ಕಣ್ಣು ಕ್ಷತ್ರಿಯ, ಮೂಗು ಬಣಜಿಗ, ತುಟಿ ಒಕ್ಕಲಿಗ ಎಂದು ಸೊಡ್ಡಳ ಬಾಚರಸರ ವಚನ ನಮ್ಮ ದೇಹದ ಒಂದೊಂದು ಅಂಗದಲ್ಲೂ ಒಂದೊಂದು ಜಾತಿಯ ಗುಣ ಇರುವುದನ್ನು ಹೇಳುತ್ತದೆ. ಯಾವುದನ್ನು ಜಾತಿಯ ಗುಣ ಅಂದುಕೊಳ್ಳುತ್ತೇವೋ ಅಂಥ ಗುಣ ನಮ್ಮ ಒಬ್ಬೊಬ್ಬರ ದೇಹದಲ್ಲೂ ಇದ್ದೇ ಇವೆ. ಹೀಗೆ ಜಾತಿ ಶ್ರೇಷ್ಠತೆಯನ್ನು ಸುಳ್ಳು ಎಂದು ಹೇಳುವುದು ವಚನಗಳ ದೃಢವಾದ ನಿಲುವು.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:15. ಇನ್ನೀಗ ಕೆಲವು ಪ್ರಕಟಣೆಗಳು.
1: ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:00.
8: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
7: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
9: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
7: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
7: ಪ್ರತಿ ಶುಕ್ರವಾರ ಬೆಳಗ್ಗೆ 9:00 ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ಯೋಗವಾಣಿ.

ಕೇಳುಗರೆ, ನಾಳೆ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವುದಾದರೆ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದವಿದೆ. ನಿರ್ದೇಶನ MY ಕಾಮಶಾಸ್ತ್ರಿ. ರಾತ್ರಿ 10:00 ನಾಟಕ ಆ ಭಾನುವಾರ. ರಚನೆ ಸುಬ್ರಾಯ ಜಿ ಭಟ್, ನಿರ್ಮಾಣ SS ಉಮೇಶ್. ರಾತ್ರಿ 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮವಿದೆ. ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. 2026-27 ಸಾಲಿನ DELED ದಾಖಲಾತಿ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು, ದ್ವಿತೀಯ PUC ಪರೀಕ್ಷಾ ಫಲಿತಾಂಶದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು 50%, ಪರಿಶಿಷ್ಟ ಜಾತಿ ಪಂಗಡ ವಿದ್ಯಾರ್ಥಿಗಳಿಗೆ 45% ಅಂಕಗಳು ಬಂದಿರಬೇಕು. ಆಸಕ್ತ ಅಭ್ಯರ್ಥಿಗಳು 8050033344 ಅಥವಾ 8105949644 ಈ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆಯನ್ನು ಕೇಳಿದಿರಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 6:20 ಗಳಾಗಲಿವೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: पाइप गैस जो लोगों के घरों में जा रहे हैं, इनफैक्ट एलपीजी के हम कन्वर्ट कर रहे हैं इनटू पीएनजी कनेक्शन।
1: अफगानिस्तान देशस्य कुनार खोस्त पत्तिका इत्येतेषु प्रान्तेषु पाकिस्तानी सैन्य वायु आक्रमणे न्यूनातिन्यूनं 13 जनाः मृताः। तेषु 11 बालकाः आसन्। एकस्मिन् वक्तव्ये तालिबान पक्षस्य प्रवक्ता जवीहुल्ला मुजाहिद इत्यनेन आक्रमणस्य निन्दां कृत्वा नागरिक गृहाणि लक्ष्यीकृत्य आक्रमणं ह्यः रात्रौ अभवत् इति उक्तम्। सः अवदत् यत् पाकिस्तानस्य सेना पुनः एकदा अफगानिस्तान देशस्य वायुक्षेत्रस्य उल्लङ्घनं कृतम्, अपि च तत् मानवीय अपराधम् उक्तम्। पाकिस्तान अफगानिस्तान देशयोः मध्ये गत कतिपयेषु मासेषु वर्धमान द्वन्द्वस्य मध्ये एषा नवीनतमा घटना अभवत्, यत्र पुनः पुनः गुलिका प्रहारे नागरिकानां मृत्योः चिन्ता वर्धमाना अस्ति। अन्त्यक्रीडावार्तायाम्, ऑस्ट्रेलियन ओपन बैडमिंटन क्रीडायां भारतस्य पीवी सिंधु तन्वी शर्मा इत्येतयोः युगलं सिडनी नगरे महिला एकल क्रीडायाः द्वितीये चक्रे प्रविष्टम् इति वार्ताः।
2: ಆಕಾಶವಾಣಿ ರಸವಾರ್ತೆ. ಬರೆದವರು ವಿಜಯಪುರದ ಕಟ್ಟೇಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ವಕ್ರತುಂಡಾಯ ನಮೋ ನಮಃ ಅಂತ ಆನೆಗೆ ಮೊದಲು ದೀರ್ಘದಂಡ ನಮಸ್ಕಾರ ಹಾಕ್ಬಿಡಿ. ಯಾಕಂದ್ರೆ ನಾವು ಭೂಮಿನ ಅಗದು ಬಗದು ಪೈಪು ಕೇಬಲ್ಗಳನ್ನು ಹಾಕಿ ವಿದ್ಯುತ್, ನೀರು, ಗ್ಯಾಸನ್ನು ಸಪ್ಲೈ ಮಾಡೋಕ್ಕೆ ಬಳಸ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ, ಆವಿಷ್ಕಾರ ಮಾಡಿದ್ದೀವಿ ಅನ್ನೋ ರೀತಿ ಬೀಗ್ತಾ ಇರ್ತೀವಿ. ಆದರೆ ನಮ್ಮ ಈ ಆನೆಗಳು ನೆಲನ ಒಂದೇ ಒಂದು ಇಂಚ್ ಕದಲಿಸದೆ ನಮ್ಮ ಥರ ಪೈಪು ಕೇಬಲ್ಗಳನ್ನು ತೂರಿಸದೆ ಶತಶತಮಾನಗಳಿಂದಲೂ ಸಂದೇಶ ರವಾನೆ ಮಾಡ್ತಾ ಇವೆ. ಅಂದರೆ ಇದರ ಮುಂದೆ ನಮ್ಮ ಬೀಗಾಟ ಏನೇನೂ ಇಲ್ಲ. ಸಂಶೋಧನೆಗಳ ಪ್ರಕಾರ ನಮ್ಮ ಭಾರತೀಯ ಆನೆಗಳು ತಾವು ನಿಂತಿರೋ ಕಾಡಿನ ನೆಲದಿಂದಲೇ ಕನಿಷ್ಠ 4-5 ಕಿಲೋಮೀಟರ್ ದೂರದಲ್ಲಿರೋ ಸಂಬಂಧಿಕ ಆನೆಗಳೊಂದಿಗೆ ವಿಶಿಷ್ಟ ರೀತಿಯಲ್ಲಿ ಸಂವಹನ ಮಾಡೋ ತಾಕತ್ತಿದೆಯಂತೆ. ಅದೇ ಆಫ್ರಿಕನ್ ಆನೆಗಳು 10 ಕಿಲೋಮೀಟರ್ ದೂರದ ತನಕ ಹೀಗೇನೆ ಮಾತನಾಡ್ಕೊಳ್ತವಂತೆ. ಸಾಮಾನ್ಯವಾಗಿ ಆನೆಗಳು ಆಗಾಗ ಕಾಲ್ಗಳನ್ನ ಭೂಮಿಗೆ ಒದೆಯೋದು, ಸುಖ ಸುಮ್ಮನೆ ನೆಲ ಕದಮಿ ಮೇಲೆತ್ತೋದು, ತೊಟ್ಲಂತೆ ಮಾಡಿಕೊಂಡು ತೂಗಾಡಿಸೋದು ಮಾಡ್ತಾ ಇರ್ತವಲ್ಲ, ಆ ಹಾವಭಾವಗಳಿಂದಲೇ ಭೂಮಿಯ ಒಳಗೆ ಯಾವ ಕೇಬಲ್ಗಳೂ ಇಲ್ಲದೆ 4-5 ಹರ್ಟ್ಸ್ ತರಂಗಗಳ ಹುಟ್ಟಿಸಿ ಮಾತುಕತೆ ನಡೆಸೋದು. ಊಟ ಆಯ್ತಾ, ತಿಂಡಿ ಆಯ್ತಾ, ನಿಮ್ಮಲ್ಲೆಲ್ಲರೂ ಹೇಗಿದ್ದಾರೆ ಅಂತೆಲ್ಲ 10 ಹರ್ಟ್ಸ್ಗೂ ಕಡಿಮೆ ಸಾಂದ್ರತೆಯ ತರಂಗಗಳನ್ನ ಹೊರಡಿಸಿ ಕೇಳ್ಕೊಳ್ತವಂತೆ. ಇದಕ್ಕೆ ವೈಜ್ಞಾನಿಕ ಭಾಷೆಯಲ್ಲಿ ಇನ್ಫ್ರೋಸೋನಿಕ್ ಸೌಂಡ್ ಅಂತ ಕರೀತಾರೆ. ನಾವು ಆನೆ ಪಕ್ಕ ನಿಂತರೂ ಇದರ ಸದ್ದು ನಮಗೆ ಕೇಳಿಸೋದೇ ಇಲ್ಲ. ಅದಕ್ಕೂ ಕಾರಣ ಇದೆ, ನಮ್ಮ ಕಿವಿಯ ತಾಕತ್ತಿರೋದು 30-40 ಹರ್ಟ್ಸ್ಗಿಂತ ಹೆಚ್ಚು ಮಾತನ್ನ ಗ್ರಹಿಸೋದ್ರಲ್ಲಿ. ಅದಕ್ಕೆ ಆನೆಗಳು ನಡೆಸೋ 5 ಹರ್ಟ್ಸ್ ತರಂಗಾಂತರದ ಸದ್ದಿನ ಸಂವಹನ ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಆನೆ ನಡೆದದ್ದೇ ದಾರಿಲಿ ಹೆಂಗೆಲ್ಲ ಕಮ್ಯುನಿಕೇಶನ್ ನಡೀತಿರುತ್ತೆ ನೋಡಿದ್ರ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಈ ಜನಪ್ರಿಯ ಭಾವಗೀತೆನ ನಮ್ಮ ರಾಷ್ಟ್ರಕವಿ ಜಿ ಎ ಶುರುರೂಪನವರು 1960 ರಚಿಸಿದ್ರು. ಸಿ ಅಶ್ವಥ್ ಮನದುಂಬಿ ಹಾಡಿ ಕನ್ನಡಿಗರ ಮನ ಮನೆಗೆ ತಲುಪಿಸಿಬಿಟ್ರು. ಇದಾಗಿ 60 ವರ್ಷದ ನಂತರ ಜಿಎಸ್ಎಸ್ ಮೊಮ್ಮಗಳು ಅನನ್ಯ ಪ್ರಸಾದ್ ತಾತ ಹಂಬಲಿಸಿದ ಕಡಲಲ್ಲಿ 52 ದಿನಗಳ ಕಾಲ ತಾನೇ ದೋಣಿನ ಹುಟ್ಟು ಹಾಕೊಂಡು ಸಮುದ್ರಯಾನ ಮಾಡಿ ಇತಿಹಾಸ ನಿರ್ಮಿಸಿದ್ದಾರೆ. ಇದು ಅಮೆರಿಕಾದಲ್ಲಿರುವ ನಮ್ಮ ಸೀಮೆ ಹುಡುಗಿ, ಕರ್ನಾಟಕದ ಮುಡಿಗಿಟ, ಹೆಮ್ಮೆಯ ಕಿರೀಟ. ಅನನ್ಯ ಎಂಥ ಅನನ್ಯ ಸಾಹಸಿ ಅಂದ್ರೆ, ದೋಣಿನೇ ಉಲ್ಟಾ ಪಲ್ಟಾ ತಿರುಗಿಸೋ ಓರ್ಕಾ ತಿಮಿಂಗಿಲಗಳು ಸುತ್ತುವರೆದ್ರು ಬಲು ದಿಟ್ಟವಾಗಿ ಅದನ್ನ ನಿಭಾಯಿಸ್ತಂತೆ. ಪವಾಡ ಅಂದ್ರೆ, ಒಂದ್ಸಲ ಕಡುಗತ್ತಲಲ್ಲಿ ಅಟ್ಲಾಂಟಿಕ್ ಸಾಗರದ ಮಧ್ಯೆ 25 ಅಡಿ ಎತ್ತರಕ್ಕೆ ಎದ್ದ ದೈತ್ಯ ಅಲೆಗಳು ದೋಣಿಯನ್ನ ಗಾಳಿಯಲ್ಲಿ ತೇಲಿಸಿದಾಗ್ಲೂ ಅನನ್ಯ ಎದೆಗುಂದಲಿಲ್ಲ. ಆಗಲೂ ಕಾಣುವ ಕಡಲಿಗೆ ಹಂಬಲಿಸುತ್ತಲೇ ಇತ್ತು ಆಕೆ ಮನ. ಈಕೆಯ ದೋಣಿಯ ಹೆಸರು ಒಡಿಸಿ. ಮೋಟ್ರು ಇಲ್ಲದ ಈ ದೋಣಿಯ ಉದ್ದ 25 ಅಡಿ. ಉಪ್ಪು ನೀರನ್ನ ಸಿಹಿ ನೀರು ಮಾಡೋ ಯಂತ್ರ. 80 ದಿನಕ್ಕಾಗುವಷ್ಟು ಡ್ರೈ ಫ್ರೂಟ್ಸ್ ಈಕೆಗೆ ಊಟ. ಸುಮಾರು 3,000 ಕಿಲೋಮೀಟರ್ ಅಟ್ಲಾಂಟಿಕ್ ಸಮುದ್ರನ ಈಕೆ ಒಬ್ಳೆ ಧೈರ್ಯದ ಜೊತೆ ಕಾಣಬಲ್ಲೇನು ಒಂದು ದಿನ, ನೋಡಬಲ್ಲೇನು ಒಂದು ದಿನ ಅಂತ 52 ದಿನಗಳ ಕಾಲ ದೋಣಿ ಚಲಾಯಿಸಿದ ದಿಟ್ಟಗಿತ್ತಿ ಅನನ್ಯ. ಇವೆಲ್ಲ ಎಲ್ಲ ಸುಮ್ಮನೆ ಬಂದಿದ್ದಲ್ಲ, 3 ವರ್ಷದ ಕಠಿಣ ಪರಿಶ್ರಮದ ಅನನ್ಯ ಫಲ. ನಮ್ಮಲ್ಲಿ ಕುರಿ ಮೇಕೆ ಕತ್ತೆಗಳನ್ನ ಮೇಯಿಸೋದು ಅಂದ್ರೆ ಏನ್ ಹೇಳಿ? ಅವುಗಳನ್ನ ಕಾಡಿಗೆ ಹೊಡೆಯೋದು, ಇಲ್ಲವೇ ಹೊಲಗಳ ಬಳಿ ಹುಲ್ಮೇಯೋಕೆ ಕರ್ಕೊಂಡು ಹೋಗೋದಲ್ವಾ? ಪ್ರಿಯ ಶ್ರೋತೃಗಳೇ, ಚಿಕಾಗೋದ ಓಹೇರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕತ್ತೆ ಕುರಿಗಳು ಇಲ್ಲ ಅಂದ್ರೆ ಆಗೋದೇ ಇಲ್ಲ. ರನ್ವೇಗಳು ಗಡ್ಡ ಬಿಟ್ಕೊಂಡು ದೇವದಾಸನ್ ಥರ ಆಗೋಗುತ್ತೆ. ಅಂದ್ರೆ ರನ್ವೇ ತುಂಬಾ ಹುಲ್ ಬೆಳೆಯುತ್ತೆ. ದಿನಕ್ಕೆ 30 ಕುರಿ ಕತ್ತೆಗಳು ಬಂದು ರನ್ವೇ ಹತ್ರ ಇರೋ ಹುಲ್ಲನ್ನ ತಿಂದು ತೇಗದೆ ಇದ್ರೆ ಅಬ್ಬಬ್ಬಾ, ನಿಲ್ದಾಣದ ಮುಖ ನೋಡೋಕು ಕೂಡ ಆಗಲ್ಲ. ಆ ಪಾಟಿ ಹಾವು ಚೇಲ್ಗಳು ಸೇರ್ಕೊಂಡ್ ಬಿಡ್ತವಂತೆ. ಈ ರೀತಿ ತಿಂದು ಡರ್ ಅಂತ ತೇಗಲೆಂದೇ ಕುರಿ ಕತ್ತೆಗಳನ್ನ ಬಾಡಿಗೆಗೆ ತರ್ತಾರಂತೆ. ಈ ವಿಮಾನ ನಿಲ್ದಾಣ ಇರೋದು ಬೆಟ್ಟ ಗುಡ್ಡಗಳ ಮಧ್ಯೆ. ಅಲ್ಲಿ ಯಂತ್ರಗಳನ್ನ ಬಳಸಿ ಹುಲ್ಲಿಗೆ ಕತ್ತರಿ ಹಾಕೋದು ಪ್ರಯಾಸದ ಕೆಲಸ ಮತ್ತು ಪರಿಸರ ವಿರೋಧಿ ಹೆಜ್ಜೆ. ಅದಕ್ಕೆ ಅಂತಲೇ 30 ಪ್ರಾಣಿಗಳ ಹಿಂಡು ಇಲ್ಲಿ ಸದಾ ಸಿದ್ಧವಾಗಿರ್ತವೆ. ಅದರಲ್ಲಿ ಮೇಕೆ ಕುರಿಗಳ ಪಾತ್ರ ದೊಡ್ಡದು. ಇದರ ಕ್ಯಾಪ್ಟನ್ ಕತ್ತೆ. ಗುಡ್ಡಗಳ ನಡುವೆ ಇರೋ ವನ್ಯ ಮೃಗಗಳು ಸಹಪಾಠಿ ಕುರಿ ಮೇಕೆಗಳ ಮೇಲೆ ಎರಗದಂತೆ ರಕ್ಷಣೆ ಮಾಡುವುದೇ ಕತ್ತೆ ಕೆಲಸ. ವಾರ್ಷಿಕವಾಗಿ ಹುಲ್ ಕತ್ತರಿಸೋ ಈ ಕ್ಯಾಪ್ಟನ್ ಡಾಂಕಿ ಟೀಮಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಚಿಕಾಗೋ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:35:20. ಇನ್ನೀಗ ಕೆಲವು ಪ್ರಕಟಣೆಗಳು.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ಸಿನಿಮಾ ಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
10: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆತ್ತಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
9: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10.
11: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾರಿಯ.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 6:37. ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಮೂಡಿ ಬರುವುದು.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಕಥೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಇಂದು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ದೆಹಲಿಯಲ್ಲಿ ಇದ್ದು ಖಾತೆ ಬದಲಾವಣೆಗೆ ಒತ್ತಾಯಿಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಡಿಎ ಹಾಗೂ ಬಿಎಂಆರ್ಡಿಎ ಸೇರಿಸುವಂತೆ ಪಟ್ಟು ಹಿಡಿದಿದ್ದು ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವ ನೆಪದಲ್ಲಿ 39,437 ಕೋಟಿ ರೂಪಾಯಿ ಹಗರಣ ನಡೆಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಟೆಂಡರ್ನ ಒಟ್ಟು ಮೊತ್ತದಲ್ಲಿ 10,000 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆಯಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು ಈ ಕುರಿತಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಬಳಿಕ ಮಾತನಾಡಿದ ಅವರು, ಜನರ ತೆರಿಗೆ ಹಣದ ಲೂಟಿ, ಟೆಂಡರ್ ಪ್ರಕ್ರಿಯೆಯಲ್ಲಿನ ಅಕ್ರಮ ಹಾಗೂ ಸರ್ಕಾರದ ಪಾತ್ರದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ನಲ್ಲಿ ನಡೆದ 5ನೇ ರಾಷ್ಟೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನದ ಶಿಫಾರಸುಗಳಾದ ಆರಂಭಿಕ ಬಾಲ್ಯ ಶಿಕ್ಷಣ, ಶಾಲಾ ಶಿಕ್ಷಣ, ಕೌಶಲ್ಯ, ಉನ್ನತ ಶಿಕ್ಷಣ, ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳ ಕುರಿತಂತೆ ಚರ್ಚೆ ನಡೆಯಲಿದೆ. ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾಗಿರುವುದು ಚುನಾವಣಾ ಅಕ್ರಮವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳಿರಲಿಲ್ಲ, ಆದರೂ ಕೆಲವು ಲೋಪದೋಷಗಳನ್ನು ಸೃಷ್ಟಿಮಾಡಿ ತಿರಸ್ಕಾರ ಮಾಡಲಾಗಿದೆ ಎಂದು ದೂರಿದ್ದಾರೆ. ಇದು ಚುನಾವಣಾ ಅಕ್ರಮ ಹಾಗೂ ರಾಜಕೀಯ ಷಡ್ಯಂತ್ರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಭಾರತೀಯ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತಂತ್ರಜ್ಞಾನ ಚಾಲಿತ ಮತದಾರರ ನೋಂದಣಿ ಕುರಿತ 1 ದಿನದ ಅಂತಾರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿತ್ತು. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಾಗಾರವು ಮತದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ನಾವೀನ್ಯತೆಗಳ ಕುರಿತು ಜಾಗತಿಕ ಮಟ್ಟದ ಚರ್ಚೆಗೆ ವೇದಿಕೆಯಾಯಿತು. ಕಾರ್ಯಾಗಾರದಲ್ಲಿ ತಜ್ಞರು ವಿವಿಧ ಮಾದರಿಗಳ ಕುರಿತು ಪ್ರಸ್ತುತಿ ನೀಡಿದರು. ಈ ಕಾರ್ಯಾಗಾರವು ಭವಿಷ್ಯದ ಚುನಾವಣಾ ಪ್ರಕ್ರಿಯೆಗಳನ್ನು ಹೆಚ್ಚು ಪಾರದರ್ಶಕ, ಸುಲಭ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಆರ್ಎಫ್ ಯೋಜನೆಯಡಿ 22 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದನ್ನು ಸ್ವಾಗತಿಸಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಈ ರಸ್ತೆಗಳು ಕೊಡಗು ಜಿಲ್ಲೆಯ ನಿವಾಸಿಗಳು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರ ವಲಯದವರಿಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗಗಳಾಗಿವೆ ಎಂದು ತಿಳಿಸಿದ್ದಾರೆ. ಕೊಡಗಿನ ಬಹುಕಾಲದ ರಸ್ತೆ ಅಭಿವೃದ್ಧಿ ಅಗತ್ಯಗಳಿಗೆ ಸ್ಪಂದಿಸಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಈಗಾಗಲೇ 94.14% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಎಲ್ಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲ ನಿವಾರಿಸಲು ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು. ಅರ್ಹ ಯಾವೊಬ್ಬ ಮತದಾರನು ಪಟ್ಟಿಯಿಂದ ಹೊರಗುಳಿಯಬಾರದು. ಮತದಾನದ ಹಕ್ಕಿನಿಂದ ಯಾರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. 2025 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾದ ಜಿಲ್ಲೆಯ ರೈತರಿಗೆ 246.9 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮಾ ಪರಿಹಾರ ಲಭಿಸಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 20,291 ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದು 12,01,077 ಹೆಕ್ಟೇರ್ ಪ್ರದೇಶ ವಿಮಾ ವ್ಯಾಪ್ತಿಗೆ ಒಳಪಟ್ಟಿತ್ತು. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಅಧಿಕ ಪರಿಹಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕು ಪಡೆದಿದ್ದು ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬತ್ತಿಹೋಗಿದ್ದ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಹರಿವು ಕಂಡುಬರುತ್ತಿದೆ. ಕೃಷಿ ಚಟುವಟಿಕೆಗಳು ಕೂಡ ಬಿರುಸಿನಿಂದ ಸಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಗದ್ದೆಗಳನ್ನು ಹಸನುಗೊಳಿಸುತ್ತಿದ್ದಾರೆ. ಗಾಳಿ ಮಳೆಯಿಂದಾಗಿ ಜಿಲ್ಲೆಯಲ್ಲಿ May 31 ನಿನ್ನೆಯವರೆಗೆ ಒಟ್ಟು 280 ಮನೆಗಳಿಗೆ ಹಾನಿ ಉಂಟಾಗಿದೆ. ಈ ಪೈಕಿ 4 ಮನೆಗಳು ಸಂಪೂರ್ಣ ಕುಸಿದಿವೆ. 276 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. 672 ವಿದ್ಯುತ್ ಕಂಬಗಳು ಧರೆಗುರುಳಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಳೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವು ಅಭಿಯಾನದ ಅಂಗವಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಂಕಣ ರೈಲ್ವೆ ವಿಭಾಗದ ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕವಾಗಿ ಪಿಂಕ್ ಬಬಲ್ ವಿಶ್ರಾಂತಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾಳೆ ಈ ವಿಶೇಷ ಆಸನ ವ್ಯವಸ್ಥೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕೆಎಸ್ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನಿಗಾ ವಹಿಸಬೇಕು, ಜಾನುವಾರುಗಳ ಮೇವಿನ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮತ್ತು ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ನಿಮಿಷಕ್ಕೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:50.25. ಕೃಷಿ ರಂಗ. ಈ ಸಂಜೆಯ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಹೃತ್ಪೂರ್ವಕ ಸ್ವಾಗತ.

0: ಮೊದಲಿಗೆ ಒಂದು ಪ್ರಕಟಣೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ರೇಷ್ಮೆ ರಂಗ,
5: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ.

0: ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ.
1: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಪೊದೆ ಮಾದರಿಯಲ್ಲಿ ಹಿಪ್ಪುನೆರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ.
2: ಡಾಕ್ಟರ್ ಸುರೇಶ್ ಅವರೇ ನಮಸ್ಕಾರ.
3: ನಮಸ್ಕಾರ.
2: ಈಗ ಪೊದೆ ಪದ್ಧತಿಯಲ್ಲಿ ಯಾವ ರೀತಿ ಹಿಪ್ಪುನೇರಳೆ ತೋಟವನ್ನು ನಾವು ಸ್ಥಾಪನೆ ಮಾಡಬೇಕು, ಅದನ್ನು ಯಾವ ರೀತಿ ನಿರ್ವಹಣೆ
3: ಮಾಡಬೇಕು,
2: ಅದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿ ಡಾಕ್ಟ್ರೆ.
3: ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಿಪ್ಪುನೇರಳೆ ಅಂತಕ್ಕಂಥದ್ದು ಒಂದು ಗಿಡ. ಸೊ ಇದನ್ನು ನಾವು ಬುಷ್ ಅಂತ ಅಥವಾ ಪೊದೆ ಒಂದು ಆಕಾರದಲ್ಲಿ ಬೆಳೆಯತಕ್ಕಂಥದ್ದು ಒಂದು ಮುಖ್ಯವಾದ ಕರ್ತವ್ಯ. ಯಾಕಂದರೆ ಒಂದು ಸಲ ಹಿಪ್ಪುನೇರಳೆ ಬೆಳೆದ್ಮೇಲೆ ನಿಯರ್ಲಿ 30-50 ವರ್ಷ ತನಕ ಅದು ಒಂದೇ ಜಾಗದಲ್ಲಿ ಅದೊಂದೇ ಗಿಡದಲ್ಲಿ ನಾವು ಸೊಪ್ಪನ್ನು ಪ್ರತಿ ವರ್ಷವೂ 5 ಸಲ ಕಟಾವು ಮಾಡೋ ಪರಿಸ್ಥಿತಿ ಬರುತ್ತೆ. ಸೊ ಹಂಗಾಗ್ಬಿಟ್ಟು ನಾವು ಫಸ್ಟು ಈ ಯಾವುದು ಸೂಕ್ತವಾದಂಥ ಮಣ್ಣು, ಯಾವ ಸೂಕ್ತವಾದಂಥ ವಾತಾವರಣ, ಸೂಕ್ತವಾದಂಥ ತಳಿ, ಯಾವ ಥರ ತೋಟ ತಯಾರು ಮಾಡಬೇಕು, ಯಾವ ಥರ ಕಡ್ಡಿನ ನೆಟ್ಟು ಸಸಿ ತಯಾರು ಮಾಡಿ ಆ ಸಸಿನ ಯಾವ ಥರ ಆಗಬೇಕು ಅಂತ ಒಂದು ಮಾಹಿತಿ ರೈತರಿಗೆ ಇರತಕ್ಕಂಥದ್ದು ಬಹು ತುಂಬ ಅವಶ್ಯಕತೆ. ಸೊ ಮೊದಲನೇದಾಗಿ ರೇಷ್ಮೆ ಬೆಳೆಗೆ ಹಿಪ್ಪುನೇರಳೆ ತುಂಬ ಮುಖ್ಯ. ಯಾಕಂದರೆ ನಿಮಗೆ 100% ಸಕ್ಸಸ್ಸಲ್ಲಿ 40% ಸಕ್ಸಸ್ಸು ಈ ಸೊಪ್ಪಿನ ಗುಣಮಟ್ಟದಿಂದಲೇ ಸಿಗುತ್ತೆ. ಇನ್ನು 40% ನಿಮಗೆ ರೇಷ್ಮೆ ಕೊಠಡಿಯಲ್ಲಿ ವಾತಾವರಣ ಅದರ ಮೇಲೆ ಇಂಪೋರ್ಟ್ ಆಗಿರುತ್ತೆ. ಸೊ ಫಸ್ಟಾಗಿ ನಾವು ಮಣ್ಣು ಬಂದಾಗೆ ಮಣ್ಣು ಫಲವತ್ತಾಗಿರಬೇಕು. ಜೇಡಿ ಮಣ್ಣು ಮತ್ತು ಮರಳು ಮಣ್ಣು ಮಿಶ್ರಿತ ಅಂತ ಏನಂತಾರೋ ಆ ಮಣ್ಣಾಗಿರಬೇಕು. ಮತ್ತು ಮಳೆ ಬಂದಾಗ ನೀರು ಬೇಗನೆ ತೋಟದಿಂದ ಹೋಗೋಂಥ ಒಂದು ಮಣ್ಣಾಗಿರಬೇಕು ಅದು. ಆಮೇಲೆ ತೋಟ ಬಂದುಬಿಟ್ಟು ಲೆವೆಲಾಗಿರಬೇಕು. ಸೊ ಇವೆಲ್ಲನೂ ಅನುಕೂಲ ಇತ್ತಂದರೆ ನಾವು 4 ತಿಂಗಳು ಸಸಿ ತಂದು ನಾಟಿಕೆ ಮಾಡ್ಬೋದು. ಇಲ್ಲ ಅಂದರೆ ನಾವು ಫಸ್ಟ್ ಲೆವೆಲ್ ಮಾಡ್ಕೊಂಬಿಟ್ಟು ನೀಟಾಗಿ ಎಲ್ಲ ಕಡೆ ಯೂನಿಫಾರ್ಮ್ ಆಗಿರೋ ಮಾಡಬೇಕು. ಇಲ್ಲ ಫಲವತ್ತತೆ ಕಮ್ಮಿ ಇದೆ ಅಂತ ನಿಮಗೆ ಅನುಮಾನಪಟ್ಟಲ್ಲಿ ನೀವು ಮಣ್ಣು ಪರೀಕ್ಷೆ ಮಾಡ್ಕೊಂಬಿಟ್ಟು ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ಅನುಕೂಲವಾಗಿ ಕೊಟ್ಟಿಗೆ ಗೊಬ್ಬರನ ಅಂತ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋತಕ್ಕಂಥ ತುಂಬ ಅವಶ್ಯಕತೆ. ಸೊ ಈ ಬುಷ್ ಕಲ್ಟಿವೇಷನ್ ಅಥವಾ ಪೊದೆ ಪದ್ಧತಿಯಲ್ಲಿ ಯಾವಾಗ ಮಾಡ್ತೀವಿ ಅಂದರೆ ನಾವು ಯಾವಾಗ ನಮ್ಮ ಜಮೀನು ಕಮ್ಮಿ ಇರುತ್ತೆ 1-1.5 ಎಕರೆ ಇದ್ದಾಗೆ. ಸೊ ನಮಗೆ ಜಾಸ್ತಿ ಕ್ವಾಲಿಟಿ ಉತ್ಪಾದನೆ ಬೇಕಂದಾಗ ಈ ಪದ್ಧತಿ ಅಳವಡಿಸ್ತೀವಿ. ಈ ಪದ್ಧತಿಯಲ್ಲಿ ನಮಗೆ ವಿಭಿನ್ನವಾದ ಪದ್ಧತಿಗಳಿವೆ ಒಳಗಡೆ. ಯಾಕಂದರೆ 3x3 ಅಡಿ ಅಂತರದಲ್ಲಿ ಬೆಳೆಯುವಂಥದ್ದು, ಇಲ್ಲ ಈ ಜೋಡಿಸಾಲ ಪದ್ಧತಿ ಅಂತೇವೆ. ಈ ಜೋಡಿಸಾಲ ಅಂದರೆ 2 ಜೋಡಿಸಾಲು ಮಧ್ಯೆ 3 ಅಡಿ ಇರುತ್ತೆ, ಸಾಲುಗಳ ಮಧ್ಯದ 2 ಅಡಿ ಗಿಡಗಳ ಅಂತರ, 2 ಜೋಡಿಗಳ ಮಧ್ಯದಲ್ಲಿ 5 ಅಡಿ ಅಂತರ ಇರುತ್ತೆ. ಸೊ ಈ ಪದ್ಧತಿ ತುಂಬ ದಕ್ಷಿಣ ಭಾರತದಲ್ಲಿ ತುಂಬ ಪಾಪ್ಯುಲರ್ ಆಗಿರೋಂಥ ಒಂದು ಪದ್ಧತಿ. ಇದು ಬಿಟ್ಟು ರೀಸೆಂಟಾಗಿ ಫಾರ್ಮರ್ಸು 4x4 ಈ 6x6 5x3 ಅಂತ ಈಗ ಮೆಕನೈಜೇಷನ್, ಈಗ ರೈತರೆಲ್ಲ ಕಷ್ಟ ಆಗಿದೆ, ಕೂಲಿ ಕಾರ್ಮಿಕರು ಸಿಗೋದು ಕಷ್ಟ ಆಗಿದ್ದರಿಂದ ಸೊ ಮಿನಿ ಟ್ರ್ಯಾಕ್ಟರು ಅಥವಾ ಪವರ್ ಟಿಲ್ಲರು ಅಥವಾ ಕಮ್ಮಿ ಶ್ರಮದಿಂದ ಅಧಿಕ ಉಪ್ಪು ಉತ್ಪಾದನೆ ಮಾಡೋಂಥ ಒಂದು ಅನುಕೂಲತೆ ಇರುವಂಥ ಒಂದು ಬೇಸಾಯ ಪದ್ಧತಿಯನ್ನು ಅಳವಡಿಸ್ಕೊತಿದ್ದಾರೆ. ಸೊ ಈ ಒಂದು ಪದ್ಧತಿಯಲ್ಲಿ ಏನು ಮುಖ್ಯವಾದಂದರೆ ನೀವು ಫಸ್ಟು ನಾಟಿ ಮಾಡೋ ಮುಂಚೆ ತೋಟದ ಮಣ್ಣನ್ನು ನೀಟಾಗಿ ನಾವು ರೆಡಿ ಮಾಡಬೇಕು. ಇದಕ್ಕೂ ಅಂದರೆ ನೀವು ಈ 4 ತಿಂಗಳು ಅಥವಾ 5 ತಿಂಗಳ ಸಸಿ ನಾಟಿ ಮಾಡಿದ್ಮೇಲೆ ಅದಕ್ಕೆ ಬೆಳೆಯೋಕ್ಕಂಥ ಅನುಕೂಲವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಮಣ್ಣಲ್ಲಿ. ಹಂಗಾದರೆ ನಿಮಗೆ ಬೇಗನೆ ಬರುತ್ತೆ. ಸೊ ಅದು 2-3 ವರ್ಷದಲ್ಲೇ ನಿಮಗೆ ತುಂಬ ಇಳುವರಿ ಏನಿರುತ್ತೆ ಆ ಇಳುವರಿ ಕೊಡುವಂಥ ಅನುಕೂಲತೆ ಬೇಗ ಬರುತ್ತೆ. ಮತ್ತು ಸೊಪ್ಪು ಎಲ್ಲ ಜಮೀನಲ್ಲಿ ಎಲ್ಲ ಒಂದು ಗಿಡಗಳಿಂದ ಸೇಮ್ ಗುಣಮಟ್ಟವಾದಂಥ ಉತ್ಪಾದನೆ ಆಗಬೇಕು. ಒಂದು ಕಡೆ ತಗ್ಗಿತ್ತು ಅಲ್ಲಿ ಜಾಸ್ತಿ ಕ್ವಾಲಿಟಿ, ಕಮ್ಮಿ ಕಡೆ ಜಾಸ್ತಿ ಕ್ವಾಲಿಟಿ ಆ ಥರ ಇರಬಾರ್ದು, ಎಲ್ಲ ಸಮಾನವಾಗಿರಬೇಕು. ಮತ್ತು ಈ ವೆರೈಟಿ ಒಂದು ಭಾಳ ಇಂಪಾರ್ಟೆಂಟ್. ಈಗ ಎಲ್ಲ ಕಡೆ ಎಲ್ಲರಿಗೂ ಒಂದೇ ಥರ ಅನುಕೂಲವಾದಂಥ ವಾತಾವರಣ ಮಣ್ಣು ಇರಲ್ಲ. ಸೊ ಹಾಗಾಗಿ ಯಾವ ಕಡೆ ಅವರಿಗೆ ಅನುಕೂಲವಾದ ಇದೆ, ಸಪೋಸ್ ಅಲ್ಲಿ ನೀರಾವರಿ ಇದು ವ್ಯವಸ್ಥೆ ಇದೆ, ಅಲ್ಲಿ ಮಣ್ಣು ಚೆನ್ನಾಗಿದೆ ಅಂದರೆ ನಾವು ಈಗ ಅಧಿಕ ಇಳುವರಿ ಕೊಡುವಂಥ ಒಂದು ವೆರೈಟಿ, ಈಗ ಹಳೆ ವೆರೈಟಿ ನಿಮ್ಗೆಲ್ಲರಿಗೂ ಗೊತ್ತಿರೋಂಥದ್ದು ವಿ1 ಅಂತ ಇದೆ. ಅದಾದಮೇಲೂ G4 ಅಂತೇಳಿ G-bit ಅಂತ ಬಂದಿದೆ. ಈಗ ಬೇರೆ ಕಡೆ ನಮಗೆ ನೀರ ಆಶ್ರಿತ ಇಲ್ಲ, ಕಮ್ಮಿ ನೀರಿದೆ. ಸೊ ಅಲ್ಲಿ ನಮಗೆ ಮಳೆಯಾಶ್ರಿತ ಬೆಳೆ ಬೆಳೆಯಬೇಕು ನಾವು. ಅಲ್ಲಿ ನಮಗೆ AGB-8 ಆಗ್ಬೋದು, ಇಲ್ಲ MSG-2 ಅಂತ ವೆರೈಟಿ ಇದೆ, ಅದನ್ನು ಬೆಳೆಯಬಿಡ್ಬೋದು. ಇಲ್ಲಿ ನಮ್ಮದು ತೆಂಗಿನ ತೋಟ ಇದೆ, ತೆಂಗಿನ ತೋಟ ಮಧ್ಯೆ ನಾವು ರೇಷ್ಮೆ ಬೆಳಿಬೇಕು. ಅಲ್ಲಿ ಯಾವ ನೆರಳು ಪ್ರದೇಶದಲ್ಲಿ ಯಾವ ಸೂಕ್ತವಾದ ತಳಿ ಅಂದರೆ ನಾವು ಅಲ್ಲಿ ಸಾನ ಅಂತ ಒಂದು ತಳಿ ಇದೆ. ಎಲ್ಲಿ ನಮ್ಮ ಮಣ್ಣಿನಲ್ಲಿ pH ಜಾಸ್ತಿ ಇರುತ್ತೆ, 8.5-9 ಇರುತ್ತೆ, ಅಲ್ಲಿ ಒಂದು ಸೂಕ್ತದಲ್ಲಿ AR-12 ಅಂತ ಇದೆ. ಸೊ ಈಗ ನಮಗೆ ಚಾಕಿ ಗಾರ್ಡನ್ಗಳು ಅಂತ ಬಂದಾಗ ಅವಾಗ ಚಾಕಿ ವೆರೈಟಿ ಅಂತ ಬರುತ್ತೆ, ಅದು G-2 ಅಂತ ಇದೆ. ಸೊ ಈ ಥರ ನಿಮ್ಮ ಯಾವ ತೋಟ ಆ ತೋಟಕ್ಕೆ ಅನುಕೂಲವಾದಂಥ ವೆರೈಟಿನ ನೀವು ಸೆಲೆಕ್ಟ್ ಮಾಡಿ ಅದರದ್ದು ನೀವೇ ಕಡ್ಡಿ ನಾಟಿ ನೀವೇ ಸಸಿ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಭಾಳ ಕಡೆ ನಮಗೆ ಕಿಸಾನ್ ನರ್ಸರಿ ಅಂತ ಬರುತ್ತೆ ಮಲ್ಬರಿದ್ದು, ಅವರದಲ್ಲಿ 4-5 ತಿಂಗಳಿಂದ ಚೆನ್ನಾಗಿ ಬೆಳೆದಿರತಕ್ಕಂಥ ಸಸಿ ಇರುತ್ತೆ. ಸೊ ಹಿಪ್ಪುನೇರಳೆ ಸಸಿ ಅದನ್ನೇ ತೊಗೊಂಡೋಗಿ ನೀವು ನಾಟಿಂಗ್ ಮಾಡಿಕೊಂಡ್ರೆ ನಿಮಗೆ ಈ ನಾಟಿಂಗ್ ಮಾಡಬೇಕಾಗಿರೋದಕ್ಕೆ ಮುಂಚೆ ನೀವು ಬಿಸಿಗಾಲ ಈಗ ಮಳೆ ಬರೋದ ಮುಂಚೆ ನೀವು ಬೇಸಿಗೆಗಾಲದಲ್ಲಿ ಒಂದು 3 ತಿಂಗಳು 2 ತಿಂಗಳು ನೀವು ಉಳುಮೆ ಮಾಡಿಬಿಟ್ಟು ಮಣ್ಣನ್ನು ಬಿಸಿಲಲ್ಲಿ ಜಾಸ್ತಿ ಅದನ್ನು ಎಕ್ಸ್ಪೋಸ್ ಮಾಡಬೇಕು. ಅದರಿಂದ ಏನಾಗುತ್ತೆ, ಒಳಗಡೆ ಇರ್ತಕ್ಕ ಕೀಟಗಳು, ಅಲ್ಲಿರ್ತಕ್ಕಂಥ ವೀಡ್ಸು ಏನಿದೆ ಎಲ್ಲ ಕಸ ಎಲ್ಲನೂ ನಾಶ ಆಗಬೇಕು. ಅದು ಮೋಲ್ ಇಂಪಾರ್ಟೆಂಟ್. ಅದಾದಮೇಲೆ ನೀವು ನೀಟಾಗಿ ಬಲರಾಮ್ ಪ್ಲೋ ಇಲ್ಲ MB ಪ್ಲೋನ್ ಹಾಕಿ ಮಣ್ಣನ್ನು ಸಾಫ್ಟಾಗಿ ಟಿಲ್ಟ್ ಕಂಡೀಷನ್ ಮಾಡಿದ್ಮೇಲೆ ನೀವು ಮಳೆ ಶುರುವಾದ ಟೈಮಲ್ಲಿ ಅವಾಗ ನೀವು ಯಾವ ಪದ್ಧತಿಯಲ್ಲಿ ಅಳವಡಿಸ್ತಿರೋ 3x3 ಪದ್ಧತಿ ಅಥವಾ ಅಲ್ಲಿ ಗುಣಿಗಳನ್ನು 1 ಅಡಿ ಗುಣಿಗಳು ತೊಡ್ಬಿಟ್ಟು ಅಲ್ಲಿ ನಾಟಿಗೆ ಮಾಡಬೇಕು. ಇಲ್ಲ ಆರಿ ತೊಗೊಂಬಿಟ್ಟು ಒಂದು ಸಣ್ಣ ಗುಣಿ ತೊಡ್ಕೊಂಬಿಟ್ಟು ಅಲ್ಲಿ ನೀವು ಸಸಿ ನಾಟಬೇಕು. ಅದು ನಾಟಿದ ಮೇಲೆ ನೀವು ಮಳೆ ಆಗಬೇಕು. ಇಲ್ಲ ನಿಮ್ಮ ಹತ್ರ ಇರಿಗೇಷನ್ ಇದೆ ಅಂದರೆ ಇರಿಗೇಷನ್ ಕೊಡಿ, ಎಲ್ಲರೂ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಮಾಡ್ಕೋಬೇಕು. ಸೊ ಅವಾಗ ನೀವು ಪ್ರತಿಯೊಂದು ಎಲ್ಲಿ ಗಿಡ ಇರದೆ ಅಲ್ಲಿ ನೀರು ಡ್ರಿಪ್ ಬಿಡೋಂಥ ಅವಕಾಶ ಇದ್ದಾಗ ಸೊ ಆ ಗಿಡ ಬೇಗ ಸರ್ವೈವ್ ಆಗುತ್ತೆ.
2: ಡಾಕ್ಟ್ರೆ, ಸಸಿಗಳನ್ನು ಆಯ್ಕೆ ಮಾಡೋದಕ್ಕೇನಾದರೂ ಮಾನದಂಡಗಳಿದೆಯಾ?
3: ಸಸಿಗಳು ಅಂದರೆ 24 ಸಸಿಗಳು ಬಂದುಬಿಟ್ಟು ಮೆಚೂರ್ ಆಗಿರಬೇಕು, 4 ತಿಂಗಳು ಬೆಳೆದಿರಬೇಕು ಅವು.
2: ಮಿನಿಮಮ್ 4 ತಿಂಗಳು?
3: ಮಿನಿಮಮ್ 4 ತಿಂಗಳು ಇರಬೇಕು.
2: ಮ್ಯಾಕ್ಸಿಮಮ್ ಎಷ್ಟು?
3: ಮ್ಯಾಕ್ಸಿಮಮ್ ನಿಮಗೆ ಒಂದು 6 ತಿಂಗಳು ಪರವಾಗಿಲ್ಲ.
2: ಹೌದಾ?
3: ಯಾಕಂದರೆ ನೀವು ಜಾಸ್ತಿ ಬೆಳೆದಷ್ಟು ಗಿಡ ದಪ್ಪಾಗುತ್ತೆ, ಜಾಸ್ತಿ ನಿಮಗೆ ಆಳವಾದಂಥ ಒಂದು ಗಣಿ ತೊಡಬೇಕು ಅವಸಿಟಿ ಬರುತ್ತೆ.
2: ಅಂದರೆ 6 ತಿಂಗಳಿಗಿಂತ ಜಾಸ್ತಿ ವಯಸ್ಸಾಗಿರೋ
3: ಜಾಸ್ತಿ ವಯಸ್ಸು ನಿಮ್ಗೆ ಬೇಕಾಗಿಲ್ಲ.
2: ತಗಬಾರ್ದು?
3: ಬೇಕಾಗಿಲ್ಲ ಆ್ಯಕ್ಚುಲಿ. ಯಾಕಂದರೆ 6 ತಿಂಗಳು ಜಾಸ್ತಿ ಇದ್ದರೆ ನಿಮಗೆ ಅದು ಜಮೀನಿಂದ ಕೀಳೆ ಕಷ್ಟ ಆಗುತ್ತೆ, ಸಸಿನ ಕೀಳಬೇಕಾಗುತ್ತೆ. ಕೀಳ್ಬಿಟ್ಟು ಇನ್ನೊಂದು ಜಾಗದಲ್ಲಿ ಅದನ್ನು ತಗೊಂಡೋಗಿ ನಾವು ನಾಟಿಗೆ ಮಾಡಬೇಕಾಗುತ್ತೆ.
2: ಅಲ್ಲ, ಈಗೆಲ್ಲ ಕಡ್ಡಿನ ಪ್ಯಾಕೆಟಲ್ಲಿ ಊರ್ಬಿಟ್ಟು ಸಸಿ ಕೊಟ್ಬಿಡ್ತಾರಲ್ವೇ?
3: ಸೊ ಅದು ಮಾಡ್ಬೋದು, ಬಟ್ ಏನಂದರೆ ನಿಮಗೆ ಅಲ್ಲಿ ಒಂದು ಕೆಲವೊಂದು ಅನಾನುಕೂಲಗಳಿವೆ. ಕಡ್ಡಿ ನಾಟಿದ್ರೆ ಮಳೆ ಜಾಸ್ತಿ ಆದರೆ ಕಡ್ಡಿಗಳು ಜಾಸ್ತಿ ಲಾಸ್ ಆಗುತ್ತೆ. ಆಮೇಲೆ ನಿಮ್ಮ ತೋಟದಲ್ಲಿ ಎಲ್ಲ ಸಸಿಗಳು ಒಂದೇ ಸಮಾನವಾದಂಥ ಏಜ್ ಇರಲ್ಲ ಅವಾಗ. ಸೊ ಹೆಚ್ಚು ಕಮ್ಮಿ ಆದಾಗ ಏನಾಗುತ್ತೆ, ಕ್ವಾಲಿಟಿನ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅದು ಭಾಳ ತುಂಬ ಮುಖ್ಯವಾದಂಥದ್ದು. ಆಮೇಲೆ ಕಡ್ಡಿ ನಾಟೋದ್ರಿಂದ ನಿಮಗೆ ಅದು ಬೇಗ ಬೆಳೀಲಿಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನಾವು ಸಿಲ್ಕ್ ಬೋರ್ಡ್ ವತಿಯಿಂದ ರೆಕಮೆಂಡೇಶನ್ ಮಾಡ್ತಿರೋದೇ, ನಾವು 4 ತಿಂಗಳ ಸಸಿಗಳಂತೂ ಮಾತ್ರವೇ ನೀವು ತೋಟಗಾರಿಕೆನ ಶುರು ಮಾಡ್ಕೊಳ್ಳಿ ಅಂತ.
2: ಹೌದಾ? ಈಗ ಗುಂಡಿ 1 ಅಡಿ ಸಾಕು ಅಂದ್ರೆ
3: 1 ಅಡಿ ಸಾಕಾಗುತ್ತೆ. ಯಾಕಂದ್ರೆ ಆ 1 ಅಡಿ ಗುಂಡಲ್ಲಿ ಮಣ್ಣನ್ನು ಮಾಡಿದಾಗ ಮಣ್ಣು ಅದು ಭಾಳ ಸಾಫ್ಟ್ ಆಗಿರುತ್ತೆ, ಅದರಿಂದ ನಿಮ್ಗೆ ಸಸಿ ಬೇಗ ಬೇರು ಇಟ್ಕೊಂಡು ಬೇಗ ಅದು ಬೆಳೆಯುತ್ತೆ. ಸೊ ನೀವು ನಾರ್ಮಲಿ ನಾವು ಸಸಿ ನಾಟಿದ್ಮೇಲೆ ನಾವೊಂದು ಈಲ್ಡ್ ಏನೇನು ಇರ್ತೀವೋ ಇಳುವರಿ ಅದು ನಮಗೆ ಬರೋದು 3 ವರ್ಷ ಆದ್ಮೇಲೆ. ಸೊ ಅಲ್ಲಿ ತನಕ ಅದು ಇಳುವರಿ ಪ್ರಮಾಣ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಾಟಿ ಮಾಡಿ ಒಂದು 6 ತಿಂಗಳ ತನಕ ನಾವು ಏನು ಮಾಡಲ್ಲ ಸಸಿಗೆ, ಬರೀ ನಾವು ನೀರು ಕೊಟ್ಟು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಕೊಟ್ಬಿಟ್ಟು ಅದನ್ನು ಬೆಳೆಯೋಕೆ ಅವಕಾಶ ಮಾಡಿಕೊಡ್ತೀವಿ. ಸೊ 6 ತಿಂಗಳಾದ್ಮೇಲೆ ನಾವು ಅದಕ್ಕೆ ಟ್ರೈನ್ ಮಾಡ್ತೀವಿ. ಟ್ರೈನ್ ಮಾಡಿಬಿಟ್ಟು ಅದನ್ನು ಜಾಸ್ತಿ ಸಪೋಸ್ 3x3 ಇತ್ತು ಇಲ್ಲ 2x3 ಜೋಡಿ ಸಾಲ ಬಂದಿದ್ದರೆ ಅದನ್ನು ನಾವು 1/2 ಅಡಿ ಕಟ್ ಮಾಡ್ತೀವಿ. ಫಸ್ಟು ಒಂದೇ ಒಂದು ಕಂಡ ಇಟ್ಕೊಂಬಿಟ್ಟು ಒಂದೇ ಸ್ಟಮ್ಮಲ್ಲಿ ಅಥವಾ ಒಂದೇ ಒಂದು ಮೇನ್ ಬ್ರ್ಯಾಂಚ್ ಇಟ್ಕೊಂಡು ಕಟ್ ಮಾಡಿಬಿಡ್ತೀವಿ. ಅಲ್ಲಿಂದ 3 ಮತ್ತೆ ಬೆಳ್ಕೊಳ್ಳುತ್ತೆ, ಆ 3 ಮತ್ತೆ ಕಟ್ ಮಾಡ್ತೀವಿ. ಸೊ ಅದರಿಂದ ಮತ್ತೆ ಪ್ರತಿ 3 ತಿಂಗಳಲ್ಲೂ 2 ತಿಂಗಳು ಕಟ್ ಮಾಡ್ತಾ ಅದನ್ನು ನಾವು ಬುಷ್ ಥರ ಮಾಡ್ತೀವಿ. ಅದು ಏನು ಮತ್ತೆ ಪೊದೆ ಥರ ಒಂದು ಆಕಾರದಲ್ಲಿ ಕ್ರಿಯೇಟ್ ಮಾಡ್ತೀವಿ.
2: ಅದನ್ನೊಂದು ಸ್ವಲ್ಪ ವಿವರವಾಗಿ ಹೇಳಿ. ಈಗ ಅದೇ ಬಹಳ ಪ್ರಧಾನವಂತಲ್ವಾ, ಈಗ 4 ತಿಂಗಳ ಸಸಿನ ನಾವು ನಿಗದಿತ ಅಂತರದಲ್ಲಿ ತಗೊಂಡೋಗಿ ನಾಟಿ ಮಾಡ್ತೀವಿ ಮೊದಲಿಗೆ ಅಲ್ವಾ. ಈಗ ಅದಕ್ಕೆ ಹನಿ ನೀರಾವರಿ ಪದ್ಧತಿನ
3: ಅಳವಡಿಸ್ಕೊಳ್ಬೇಕು. ಸೊ ನೀರು ರಾಸಾಯನಿಕ ಗೊಬ್ಬರ ತುಂಬ ಮುಖ್ಯವಾದದ್ದು ಹಿಪ್ಪು ನೀರಳೆಗೆ. ಯಾಕಂದ್ರೆ ಹಿಪ್ಪು ನೀರಳೆ ಇದು ನೀರನ್ನ ಲವ್ ಮಾಡೋಂಥ ಒಂದು ಗಿಡ. ಸೊ ಎಷ್ಟು ನೀರು ಕೊಡ್ತಿರೋ ಅಷ್ಟು ಚೆನ್ನಾಗಿ ಸೊಪ್ಪು ಒಂದು ಸಾಫ್ಟ್ ಆಗಿರುತ್ತೆ, ಪ್ಲಸ್ ಅದೊಂದು ಶೈನಿಂಗ್ ಬರ್ತಿರುತ್ತೆ, ನಿಮಗೆ ಇಳುವರಿ ಜಾಸ್ತಿ ಬರುತ್ತೆ. ಅದರಿಂದ ಸೊಪ್ಪುನು ಆ ಕ್ವಾಲಿಟಿ, ರೇಷ್ಮೆ ಹುಳ ಚಿಕ್ಕ ಹುಳ ತಿನ್ನಲಿಕ್ಕೆ ಎಷ್ಟು ಕ್ವಾಲಿಟಿ ಬೇಕು ಆ ಕ್ವಾಲಿಟಿ ಸೊಪ್ಪು ನೀರಿಂದನೇ ಬರೋದು. ಕಂಪಲ್ಸರಿಯಾಗಿ ನೀರು ಇರಲೇಬೇಕು ನಿಮಗೆ ಕ್ವಾಲಿಟಿ ಸೊಪ್ಪು ಉತ್ಪಾದನೆಗೆ.
2: ಈಗ ಒಳ್ಳೆ ರೀತಿಯ ಪೊದೆಯಾಗಿ ಹಿಪ್ಪನೇರಳೆಯನ್ನು ಬೆಳೆಸಬೇಕು ಅಂತಾದರೆ ಯಾವ ಅಂತರ ಬಹಳ ಸೂಕ್ತ ಅಂತೀರಿ?
3: ಈಗ ಅಂತರ ಬಂದುಬಿಟ್ಟು ಡಿಸೈಡ್ ಆಗೋದು ಒಂದು 3 ಕ್ರೈಟೀರಿಯಿಂದ. ಸೊ ಮೊದಲನೇದಾಗಿ ಈಗ ರೈತರ ಹತ್ರ 1 ಎಕರೆ ಜಮೀನು ಇತ್ತು, ಕಮ್ಮಿ ಜಮೀನಿದೆ. ಸೊ ಅವರಿಗೆ ನಮ್ಗೆ ಜಾಸ್ತಿ ಉತ್ಪಾದನೆ ಬೇಕು, ಉಳಿ ಮಾಡಲಿಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಇದೆ ಅಥವಾ ನಮ್ಮ ಹತ್ರ ಜನನು ಜಾಸ್ತಿ ಇದ್ದಾರೆ ಅಂತ ಅವ್ರು ನಾವು ಜೋಡಿಸಲ ಪದ್ಧತಿನೇ ಹೇಳ್ತೀವಿ. ಇಲ್ಲ ಕೆಲವರು ಏನಂತ, ನಮ್ಮ ಹತ್ರ ಇಲ್ಲ 3 ಎಕರೆ ಜಮೀನಿದೆ, ನಮ್ಮ ಹತ್ರ ಜನ ಕಮ್ಮಿ, ಸೊ ನಾವು ಉಳಿಮೆ ಗಿಳಿಮೆ ಮಾಡೋದು ಎಲ್ಲ ಕಷ್ಟ, ನಾವು ಅಷ್ಟು ಪ್ರಯತ್ನ ಮಾಡೋಕ್ಕಾಗಲ್ಲ ಸೊಪ್ಪು ಇಳುವರಿಗಾಗಿ. ಅವಾಗ ನಾವು ಹೇಳ್ತೀವಿ ನೀವು 6x6 ಹಾಕಿ, 4x4 ಹಾಕಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಅಲ್ಲಿ ಅಂತರ ಜಾಸ್ತಿ ಆದಷ್ಟು ರೋಗಗಳು ಕಮ್ಮಿ ಆಗುತ್ತೆ, ನಿಮಗೆ ಸೊಪ್ಪು ಜಾಸ್ತಿ ಕ್ವಾಲಿಟಿ ಇರುತ್ತೆ ಜಾಸ್ತಿ ದಿನವೂ. ಆಮೇಲೆ ತೋಟ ಮ್ಯಾನೇಜ್ ಮಾಡೋದು ತುಂಬ ಈಸಿ ಇರುತ್ತೆ, ಸುಮ್ಮನೆ ಟ್ರ್ಯಾಕ್ಟರ್ ಒಂದು 2 ಸಲ ಓಡಿಸಿದ್ರೆ ಮುಗಿತೀನಿ, ಜಮೀನು ಕ್ಲೀನಾಗಿರುತ್ತೆ. ಬಟ್ ಇಲ್ಲಿ ಜೋಡಿ ಸಲ ಪದ್ಧತಿಯಲ್ಲಿ ಅಷ್ಟು ಈಸಿ ಇರಲ್ಲ. ಸ್ವಲ್ಪ ನೀವು ನೀಟಾಗಿ ನೀರು ಕೊಡಬೇಕು ಕರೆಕ್ಟ್ ಟೈಮಿಗೆ. ಅಲ್ಲಿ ಸ್ವಲ್ಪ ಜಾಸ್ತಿ ಕ್ಲೋಸ್ ಇರೋದ್ರಿಂದ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಇನ್ನು ಅಲ್ಲಿ ನಿಮಗೆ ಜಾಸ್ತಿ ಕೀಟಬಾಧೆ ರೋಗಬಾಧೆ ಸ್ವಲ್ಪ ಇರುತ್ತೆ. ಸೊ ಇದರಲ್ಲ ಮ್ಯಾನೇಜ್ ಮಾಡಬೇಕು, ಬಟ್ ಇಳುವರಿ ಮಾತ್ರ ಜಾಸ್ತಿ ಬರೋದು ಜೋಡಿ ಸಲ ಪದ್ಧತಿಯಲ್ಲಿ.
2: ಹಾಗಾಗಿ ಮೊದಲನೇದು ಅವರ ಅಗತ್ಯ ನೋಡಿ ತೀರ್ಮಾನ ಮಾಡ್ತೀರಿ ಯಾವ ಪದ್ಧತಿಗೆ ಅವ್ರು ಹೋಗಬೇಕು ಅಂತ. ಈಗ ಸಂಪೂರ್ಣವಾಗಿ ಹಿಪ್ಪನೇರಳೆಯಲ್ಲೂ ಯಾಂತ್ರೀಕರಣ ಬಂದ್ಬಿಟ್ಟಿದೆಯಾ?
3: ಹಾಂ, ಹಿಪ್ಪನೇರಳೆಯಲ್ಲಿ 2 ತರ ಜೋಡಿಸಲು ಪದ್ಧತಿಯಲ್ಲಿ 60% ಯಾಂತ್ರಿಕತೆ ಆಗುತ್ತೆ. ನಿಮಗೆ ಅಲ್ಲಿ ಜಮೀನಲ್ಲಿ ಇಷ್ಟೇ ಒಂದು ಎಕರೆ ಜಮೀನಲ್ಲಿ 60% ಜಮೀನು ನಿಮಗೆ ಯಾಂತ್ರಿಕತೆ ಪವರ್ ಟಿಲ್ಲರ್ ಅಂತಾರೆ, ಇಲ್ಲ ಪವರ್ ವೀಡರ್ ಅಂತಾರೆ, ಅದರ ಥ್ರೂ ನಾವು ಇಂಟ್ರಿ ಕಲ್ಟಿವೇಷನ್ ಇನ್ ವೀಡು ಅಥವಾ ಮಣ್ಣನ್ನು ಅದ ಮಾಡೋಂಥ ಒಂದು ಕೆಲಸ ಆಗುತ್ತೆ. ಅದು ಬಿಟ್ಟು ಈಗ ಹೊಸದಾಗಿ 5x3 ಮಾಡ್ತಾರೆ, ಇಲ್ಲ 6x6 ಮಾಡ್ತಾರೆ ಭಾಳ ಕಡೆ. ಸೊ ಅಲ್ಲಿನಾಗುತ್ತೆ ಪೂರ್ತಿ ಮಿನಿ ಟ್ರ್ಯಾಕ್ಟರ್ ಒಂದು ಇಲ್ಲ ಮಿನಿ ಪವರ್ ಟಿಲ್ಲರಿಂದನೇ ಪೂರ್ತಿ ಉಳುಮೆಯಲ್ಲಾಗುತ್ತೆ, ಪೂರ್ತಿ ಜಮೀನು ಎರಡು ಕಡೆಯೂ ಉಳುಮೆ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ನಮ್ಗೆ ಯಾವುದು ಜಾಸ್ತಿ ಕಮ್ಮಿ ಕೆಲಸ ಕಮ್ಮಿ ಆಗುತ್ತೆ ಮ್ಯಾನುವಲ್ ಲೇಬರ್ ಜೊತೆ.
2: ಈಗ ನಾಟಿ ಮಾಡಿದ ಮೇಲೆ ಪೊದೆ ಆಗಿ ಮಾಡೋದು ಹೇಗೆ?
3: ಸೊ ಫಸ್ಟ್ ನಾವು ಮಳೆಗಾಲದ ಸಮಯ ಬಂದಾಗ ನಾವು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ 3 ತಿಂಗಳು ಮುಂಚೆನೆ. ಸೊ ಒಂದು ಗುಣಿ ತೊಡ್ತೀವಿ ಅಥವಾ ಆರಿಲೆ ಈಗ ಸಾಫ್ಟಾಗಿ ಒಂದು ಸಣ್ಣ ಗುಣಿ ಮಾಡ್ಕೊತಾರೆ, ಒಂದು ರಸ್ತೆ ಒಂದು ಹಗ್ಗ ಇಟ್ಕೊಂಡ್ಬಿಟ್ಟು ಒಂದು ಸಾಲಲ್ಲಿ ಅಲ್ಲಿ ಪೂರ್ತಿ ನಡ್ಕೊಳ್ತಾರೆ. ಯಾಕಂದರೆ ಈ ಒಂದು ಗಿಡಗಳು ಸಮಾನ ಬರಬೇಕು, ಈ ಕಡೆಯಿಂದ ನೋಡಿದ್ರೆ ನಿಮಗೆ ಸ್ಟ್ರೈಟಾಗಿ ಕಾಣಬೇಕು, ಈ ಕಡೆಯಿಂದ ನೋಡಿದ್ರೆ ಸ್ಟ್ರೈಟಾಗಿ ಕಾಣಬೇಕು. ಸೊ ಪರ್ಫೆಕ್ಟಾಗಿ ನಮ್ಮ ಮನೇಲಿ ಹೆಂಗೆ ಟೈಲ್ಸ್ ಹಾಕ್ತೀವೋ ಆ ಥರ ನಾಟಿಗೆ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮ್ಮ ಸಾಲ ಆ ಕಡೆ ಈ ಕಡೆ ಹೋದರೆ ನಾಳೆ ನಿಮಗೆ ಉಳುಮೆ ಮಾಡಲಿಕ್ಕೆ, ಈಗ ರೈತರು ಒಳಗಡೆ ಹೋದಾಗೂ ಅವರಿಗೆ ಪ್ರತಿ ಸಲ ಕಟಾವು ಮಾಡೋತ್ನಾಗ ಏನೂ ತೊಂದರೆ ಆಗಬಾರ್ದು. ಸೊ ಆ ಥರ ಪರ್ಫೆಕ್ಟಾಗಿ ಒಂದು ನಾಟಿಗೆ ಮಾಡಬೇಕು. ಅದಕ್ಕೆ ಒಂದು ನಾವು ರಸ್ತೆ ಸಹಾಯದಿಂದ ಒಂದು ಹಗ್ಗ ಸಹಾಯದಿಂದ ನಾವು ನಾಟಿಗೆ ಮಾಡೋದು ತುಂಬ, ನಾವು ಕಿಸಾನ್ ನರ್ಸರಿಯಿಂದ ತರ್ತೀವಿ ಸ್ಯಾಪ್ಲಿಂಗ್ಸ್ ಅಥವಾ ಸಸಿಗಳನ್ನು ತಂದಮೇಲೆ ಅದನ್ನು ಸ್ವಲ್ಪ ಟ್ರಿಮ್ ಮಾಡಬೇಕು. ಕೆಲವೊಂದು ಕಡೆ ದೊಡ್ಡ ದುಡ್ಡು ಇರುತ್ತೆ, ಅದನ್ನು ಒಳಗಡೆ ಇಡೋದು ಕಷ್ಟ ಆಗುತ್ತೆ ಗುಣಿಯಲ್ಲಿ. ಸೊ ಅದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ಒಂದು 1 ಅಡಿ 2 ಅಡಿ ಇಟ್ಟರೆ ಸಾಕು ನಾವು. ಸೊ ತೊಗೊಂಡೋಗ್ಬಿಟ್ಟು ಅದು ಇಡಬೇಕು. ಇಡವೇ ಟೈಮಲ್ಲಿ ಮಾಡಬೇಕು, ನಾವು ಸ್ಟ್ರೈಟಾಗಿ ಇಡಬೇಕು, ಒಂದು ಪಿಟ್ಟಲ್ಲಿ ಒಂದೇ ಸಸಿ ಇಡಬೇಕು. ಸೊ ಅದು ಸ್ಟ್ರೈಟಾಗಿ ಇಡಬೇಕು, ಸ್ಟ್ರೈಟಾಗಿಟ್ಟು ಆಮೇಲೆ ಅಲ್ಲಿ ಸುತ್ತ ಇರತಕ್ಕಂಥ ಮಣ್ಣು ಇರುತ್ತೆ, ಪ್ಲಸ್ ಅದ್ರ ಜೊತೆ ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಇಲ್ಲ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿ ಅದನ್ನು ಸ್ವಲ್ಪ ಟೈಟ್ ಪ್ರೆಸ್ ಮಾಡಬೇಕು. ಯಾಕಂದರೆ ನಾವು ಟೈಟ್ ಪ್ರೆಸ್ ಮಾಡಿದ್ರೆ ಮಣ್ಣಲ್ಲಿ ಅದು ಒಣಗಲ್ಲ ರೂಟ್ಸ್, ಇಲ್ಲಾಂದರೆ ಒಣಗುತ್ತೆ ಸ್ವಲ್ಪ. ಹಂಗಾಗಿ ನೀವು ಟೈಟ್ ಮಾಡಬೇಕು. ಅದು ಮಾಡಿದ್ಮೇಲೆ ನೀವು 6 ತಿಂಗಳ ತನಕ ಅದಕ್ಕೆ ಏನು ನೀವು ಡಿಸ್ಟರ್ಬ್ ಮಾಡೋಂಗಿಲ್ಲ, ಅದು ಬೆಳೆಯೋಕ್ಕೆ ಅವಕಾಶ ಕೊಡಬೇಕು. ಅದು ಕೆಳಗಡೆ ರೂಟ್ ಬೆಳೀತಾ ಇರುತ್ತೆ, ಮೇಲುಗಡೆ ಸೊಪ್ಪು ಬೆಳೀತಾ ಇರುತ್ತೆ, ಕೊಂಬೆ ಬೆಳೀತಾ ಇರುತ್ತೆ. ಸೊ ಅದ್ರ ಮುಂಚೆ ಏನು ಮಾಡ್ತೀವಿ, ಅದು ಬೆಳೆದ್ಮೇಲೆ 1 ತಿಂಗಳ ಒಳಗಡೆ ನೀವು ಪ್ರತಿ 10 ದಿನದಲ್ಲಿ ಡ್ರಿಪ್ ಮೂಲಕ ಇರಿಗೇಷನ್ ಕೊಡ್ತಾ ಇರುತ್ತೆ, ನೀರು ಕೊಡ್ತಾ ಇರ್ತೀರಿ. 1 ತಿಂಗಳಾದ್ಮೇಲೆ ಲೈಟಾಗಿ ವೀಡಿಂಗ್ ಮಾಡಬೇಕು, ಎಲ್ಲೆಲ್ಲಿ ಕಳೆ ಇರುತ್ತೆ ಕಳೆನ ಅದನ್ನು ಮ್ಯಾನುವಲ್ ಆಗಿ ಗಿಡ ಹತ್ರ ಕಳೆ ಮಾಡಬೇಕು. ಮಾಡಿ ಸ್ವಲ್ಪ ನೆಕ್ಸ್ಟ್ 1 ತಿಂಗಳಾದ್ಮೇಲೆ ಮತ್ತೆ ನೀವು ಸ್ವಲ್ಪ ನಾರ್ಮಲಿ ಚಲಿಕೆಯಲ್ಲಿ ನೈಟಾಗಿ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಬೇಕು. ಸೊ ಇದರಿಂದ ಅದು ಗಿಡಕ್ಕೆ ಚೆನ್ನಾಗಿ ಇರಿಗೇಷನ್ ಆಗಿಬಿಟ್ಟು ಬೇಗ ಬೆಳೀತೈತೆ. ಆಮೇಲೆ ನೀವು 2 ತಿಂಗಳಾದ್ಮೇಲೆ ಸ್ವಲ್ಪ ಗೊಬ್ಬರ ಕೊಡ್ಬೋದು. ಸೊ ನಾವು ನಾರ್ಮಲಿ ಗೊಬ್ಬರ ಕೊಡ್ಬೇಕಂದ್ರೆ ಹೇಳ್ತೀವಿ, 1 ಎಕರೆಗೆ 2 ಬ್ಯಾಗ್ ಅಮೋನಿಯಂ ಸಲ್ಫೇಟು, ಒಂದು ಚೀಲ SSP ಸಿಂಗಲ್ ಸೂಪರ್ ಫಾಸ್ಫೇಟು, ಒಂದು 16 kg ಮುರೇಟ ಪೊಟ್ಯಾಶ್, ಇದನ್ನು ಮಿಕ್ಸ್ ಮಾಡಿಬಿಟ್ಟು ಗಿಡಕ್ಕೆ ಒಂದು 16 ಗ್ರಾಮ್ ಥರ ಬರುತ್ತೆ. ಅದನ್ನು ಗಿಡ ಎಲ್ಲಿರುತ್ತೆ, ಒಂದೊಂದು ಗಿಡ ಪಕ್ಕದಲ್ಲಿ 4 ಇಂಚ್ ಬಿಟ್ಬಿಟ್ಟು ಸ್ವಲ್ಪ ಮಣ್ಣು ಅಗೆದ್ಬಿಟ್ಟು ಒಂದು ಸಮಾನವಾಗಿ ಎಲ್ಲ ಜಮೀನಿಗೆ ಕೊಟ್ಟರೆ ಆ ಒಂದು ರಾಸಾಯನಿಕ ಗೊಬ್ಬರ ಪೂರ್ತಿಯಾಗಿ ಗಿಡ ಇಟ್ಕೊಳ್ಳುತ್ತೆ. ಸೊ ಅದರಿಂದ ಬೇಗನೆ ಬೆಳೆಯುತ್ತೆ, ಬೇಗನೆ ರೂಟ್ ಬೆಳೆಯುತ್ತೆ, ಬೇಗನೆ ಸಸಿ ಬೆಳೆಯುತ್ತೆ. ಒಂದು 6 ತಿಂಗಳ ಬಂದು ನೋಡಿ ಆಲ್ಮೋಸ್ಟ್ ನಿಮಗೆ ಒಂದು 3 ಅಡಿ 4 ಅಡಿ ಎತ್ತರ ಬೆಳೆದಿರುತ್ತೆ. ಸೊ ಈಗ ಅದು ಎಸ್ಟಾಬ್ಲಿಷ್ ಆಗಿದೆ. ಇನ್ಮೇಲೆ ಏನು ಮಾಡಬೇಕು, ಅದನ್ನು ನೀವು ಮಣ್ಣಿನಿಂದ 1/2 ಅಡಿ ಮೇಲುಗಡೆ ಸಿಕ್ಕೇಚಾರ ತೊಗೊಂಬಿಟ್ಟು ಕಟ್ ಮಾಡಬೇಕು ಕರೆಕ್ಟಾಗಿ. ಅಂದರೆ ಅದು ಕಟ್ ಮಾಡಿದ್ರೆ ನೀವು ಕರೆಕ್ಟ್ ಪರ್ಫೆಕ್ಟ್ ಕಟ್ ಅಂತಾರೆ, ರೌಂಡ್ ಕಟ್, ಆ ಥರ ಮಾಡಬೇಕು. ಯಾಕಂದರೆ ಅದು ಬ್ರೇಕ್ ಆಗಬಾರ್ದು, ಮಾಡಬೇಕು. ಆ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಏನಾಗುತ್ತೆ, ಮತ್ತೆ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ಮೇಲೆ ಅದು ಅಲ್ಲಿಂದ ಎಲ್ಲಿ ಕಟ್ ಮಾಡಿರ್ತಾರೋ ಅಲ್ಲಿಂದ ನಿಮಗೆ ಬಡ್ ಡೆವಲಪ್ ಆಗುತ್ತೆ. ಆ ಕಣ್ಣು ಡೆವಲಪ್ ಆದಮೇಲೆ ಅಲ್ಲಿಂದ ನಿಮಗೆ 3-4 ಬ್ರ್ಯಾಂಚ್ ಬರುತ್ತೆ, ಅದಕ್ಕೊಂದು 3 ತಿಂಗಳು ಬೆಳೆಯೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. 3 ತಿಂಗಳಾದಮೇಲೆ ಆ 3 ಬ್ರ್ಯಾಂಚನ್ನು ಮತ್ತೆ ನೀವು 3 ಇಂಚು ಅಡಿಯಲ್ಲಿ ಕಟ್ ಮಾಡಬೇಕು. ಸೊ ಆವಾಗ ನಿಮಗೆ ಅದು ಪೊದೆಯ ಪದ್ಧತಿ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 ವರ್ಷ ಆಗಿರುತ್ತೆ ನಿಮಗೆ. ಸೊ ಅಲ್ಲಿಂದ ನಿಮಗೆ ಕಂಟಿನ್ಯೂ ಆಗಿ ನಿಮಗೆ ಅದೇ ಹೈಟಲ್ಲಿ 1.8 ಮ್ಯಾಕ್ಸಿಮಮ್ 1.8 ನಿಮಗೆ ನೆಲಮಟ್ಟದಿಂದ 1.8 ಅಷ್ಟೇ ಪೊದೆ ಇರುತ್ತೆ. ಅಲ್ಲಿಂದ ನಿಮ್ಗೆ ಕಂಟಿನ್ಯೂ ಆಗಿ ಕೆಳಗಡೆ ಖಂಡ ಬೆಳೀತಾ ಇರುತ್ತೆ, ಮೇಲ್ಗಡೆ ಅದು ಕ್ರೌನ್ ಅಂತ ಹೇಳ್ತೀವಿ ಅದು ಬೆಳೀತಾ ಇರುತ್ತೆ. ಸೊ ಫಸ್ಟ್ ವರ್ಷದಲ್ಲಿ ನಿಮಗೆ 4-5 ಇರುತ್ತೆ ರೆಂಬೆಗಳು, 2ನೇ ವರ್ಷಕ್ಕೆ ನಿಮಗೆ 8-10 ಆಗುತ್ತೆ, 3ನೇ ವರ್ಷಕ್ಕೆ ನಿಮಗೆ 15-20 ಆಗುತ್ತೆ. ಸೊ ಈ ನಂಬರ್ ಬೆಳ್ಕೊಂತ ಹೋದಂಗೆ ಅದು 3 ವರ್ಷ ಆದಮೇಲೆ ನಿಮಗೆ ಒಂದು ಗಿಡದಿಂದ ನಿಯರ್ಲಿ 1 kg ಸೊಪ್ಪು ಬರುತ್ತೆ, 1.8 kg ಶೂಟ್ ಬರುತ್ತೆ. ಸೊ ಅಲ್ಲಿಂದ ನಿಮಗೆ ಅದು 20 ವರ್ಷದನ ಅದೇ ಸಮಾನವಾದಂಥ ಉತ್ಪಾದನೆ ಆಗುತ್ತೆ ನಿಮಗೆ. ಅಲ್ಲಿ ನಾವು ಏನು ಹೇಳ್ತೀವಿ ಪೊಟೆನ್ಷಿಯಾಲಿಟಿ, ಆ ಪೊಟೆನ್ಷಿಯಲ್ ರೀಚ್ ಆಗುತ್ತೆ.
4: ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹೇಳುತ್ತಾರೆ,
1: ವಿಕಸಿತ ಭಾರತಕ್ಕಾಗಿ ನಾವು ಒಟ್ಟಾಗಿ ಭವಿಷ್ಯದ ಕೃಷಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗಿದೆ. ನಮ್ಮ ರೈತರ ಸಾಂಪ್ರದಾಯಿಕ ಜ್ಞಾನ, ವಿಜ್ಞಾನದ ಶಕ್ತಿ ಮತ್ತು ಸರ್ಕಾರದ ಬೆಂಬಲ ಒಂದಾದಾಗ ರೈತರು ಸಮೃದ್ಧರಾಗುತ್ತಾರೆ ಮತ್ತು ಭೂಮಿ ತಾಯಿಯೂ ಆರೋಗ್ಯವಾಗಿರುತ್ತಾಳೆ.
4: ಪ್ರಗತಿಯ 12 ವರ್ಷಗಳು
1: ಮೃದು ಸ್ವಾಸ್ಥ್ಯ ಕಾರ್ಡ್, ಮಣ್ಣಿನ ಆರೋಗ್ಯ ಕಾರ್ಡ್, ಸುಮಾರು 26 ಕೋಟಿ ಕಾರ್ಡುಗಳನ್ನು ವಿತರಿಸಲಾಗಿದ್ದು ವೈಜ್ಞಾನಿಕ ಕೃಷಿಗೆ ಉತ್ತೇಜನ ನೀಡಲಾಗಿದೆ.
4: ಕಿಸಾನ್ ಕ್ರೆಡಿಟ್ ಕಾರ್ಡ್ KCC, ಸುಮಾರು 8 ಕೋಟಿ ರೈತರಿಗೆ ಸುಲಭ ಸಾಲದ ಸೌಲಭ್ಯ ಒದಗಿಸಲಾಗಿದೆ.
1: ದಾಖಲೆಯ ಆಹಾರ ಧಾನ್ಯ ಉತ್ಪಾದನೆ, ಆಹಾರ ಧಾನ್ಯ 2024-2025 ಭಾರತವು ದಾಖಲೆಯ 357.73 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯ ಉತ್ಪಾದಿಸಿದೆ. ಇದರಲ್ಲಿ 150.18 ಮಿಲಿಯನ್ ಮೆಟ್ರಿಕ್ ಟನ್ ಅಕ್ಕಿ ಮತ್ತು 117.94 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿ ಸೇರಿದೆ.
4: ಮೀನು ಉತ್ಪಾದನೆ ಶೇಕಡ 106% ದಾಖಲೆಯ ಬೆಳವಣಿಗೆ ಕಂಡಿದೆ.
1: ಕೃಷಿ ಮಿಷನ್ಗಳು. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ 18 ಲಕ್ಷಕ್ಕೂ ಅಧಿಕ ರೈತರು ನೋಂದಾಯಿಸಿಕೊಂಡಿದ್ದು, ಪ್ರತಿ ಎಕರೆಗೆ ವಾರ್ಷಿಕ 4,000 ರೂಪಾಯಿಗಳ ಪ್ರೋತ್ಸಾಹಧನ ನೀಡಲಾಗುತ್ತದೆ.
4: ಡಿಜಿಟಲ್ ಕೃಷಿ ಮಿಷನ್ 11 ಕೋಟಿ ರೈತರಿಗೆ ಅಗ್ರಿಸ್ಟ್ಯಾಕ್ ಡಿಜಿಟಲ್ ಗುರುತಿನ ಚೀಟಿ ನೀಡಲಾಗುತ್ತಿದೆ.
1: ಪಿಎಂ ಧನಧಾನ್ಯ ಕೃಷಿ ಯೋಜನೆ. 100 ಹಿಂದುಳಿದ ಜಿಲ್ಲೆಗಳಲ್ಲಿ ನೀರಾವರಿ ಮತ್ತು ದಾಸ್ತಾನು ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ.
4: ಕೃಷಿ ಸಖಿ ಮತ್ತು ಸುಧಾರಿತ ತಳಿಗಳು. ಕೃಷಿ ಸಖಿ 18 ಜೂನ್ 2024 ಸನ್ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 30,000ಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ಕೃಷಿ ಸಖಿ ಪ್ರಮಾಣ ಪತ್ರ ವಿತರಿಸಿದರು.
1: ಸುಧಾರಿತ ತಳಿಗಳು. 11 ಆಗಸ್ಟ್ 2024 ಹೆಚ್ಚಿನ ಇಳುವರಿ ನೀಡುವ 61 ಬೆಳೆಗಳ 109 ಹವಾಮಾನ ಸ್ನೇಹಿ ತಳಿಗಳನ್ನು ಬಿಡುಗಡೆ ಮಾಡಲಾಯಿತು.
4: ತಂತ್ರಜ್ಞಾನ ಮತ್ತು ಶ್ವೇತಕ್ರಾಂತಿ. ಭಾರತ್ ವಿಸ್ತಾರ್, ಇದು ಅಗ್ರಿಸ್ಟ್ಯಾಕ್ ಮತ್ತು ICAR ಸಹಯೋಗದ ಬಹುಭಾಷಾ AI ಕೃಷಿ ಸಲಹಾ ವೇದಿಕೆಯಾಗಿದ್ದು, ಹವಾಮಾನ ಮತ್ತು ಮಾರುಕಟ್ಟೆ ದರಗಳ ಮಾಹಿತಿಯನ್ನು 24/7 ಒದಗಿಸುತ್ತದೆ.
1: ಹಾಲು ಉತ್ಪಾದನೆ. ಭಾರತವು ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲೇ 1 ಸ್ಥಾನದಲ್ಲಿದೆ. 2024-25 ಸುಮಾರು 24.8 ಕೋಟಿ ಟನ್ ಹಾಲು ಉತ್ಪಾದನೆಯಾಗಿದೆ.
4: ಶ್ವೇತಕ್ರಾಂತಿ 2.0. ಮುಂದಿನ 5 ವರ್ಷಗಳಲ್ಲಿ ಹಾಲು ಸಂಗ್ರಹಣೆಯನ್ನು ಶೇಕಡ 50% ಹೆಚ್ಚಿಸುವ ಗುರಿ ಹೊಂದಲಾಗಿದೆ.
2: ಸಾಮಾನ್ಯವಾಗಿ ಏನು ಪೊದೆಯನ್ನ ಮಾಡ್ತಾರಲ್ವಾ, ಈ ಪೊದೆ ಮಾಡುವಾಗ ತಾವು ಹೇಳ್ತೀರಿ ಸಿಕೇಚರ್ನೆ ಬಳಸಿ ಅಂತ ಹೇಳಿ, ಆದ್ರೆ ತುಂಬಾ ಜನ ಕುಡುಗೋಲನ್ನ ಬಳಸ್ತಾರೆ ಕತ್ತರಿಸೋದಕ್ಕೆ ಕಡ್ಡಿಯನ್ನು, ಅದರಿಂದ ಏನಾದರೂ ಸಮಸ್ಯೆ ಇದೆಯಾ?
3: ಸಿಕೇಚರ್ ಅಂತಕ್ಕಂಥದ್ದು ಪ್ರಥಮವಾಗಿ ಟ್ರೈನ್ ಮಾಡಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ಕಟ್ ಮಾಡೋ ಟೈಮಲ್ಲಿ ನೀಟಾಗಿ ಕಟ್ ಮಾಡಬೇಕು, ಹೈಟು ಎಲ್ಲ ಮಾಡೋದು ಈಸಿ ಆಗೋದು ಸಿಕೇಚರಲ್ಲಿ. ನೀವು ಆದ ನಂತರ 1 ವರ್ಷ ಆದ ನಂತರ ಅವಾಗ ನಾವು ಸಿಕೇಚರ್ ಯೂಸ್ ಮಾಡ್ತೀವಿ. ಬಟ್ ಸಿಕೇಚರ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಜಾಸ್ತಿ, ಯಾಕಂದರೆ ನಿಮಗೆ ಡ್ಯಾಮೇಜ್ ಕಮ್ಮಿ ಆಗುತ್ತೆ. ಸೊ ಡ್ಯಾಮೇಜ್ ನೀವು ಕಮ್ಮಿ ಮಾಡಿದಷ್ಟು ನಿಮಗೆ ಹೆಲ್ತಿ ರೊಂಬೆಗಳು ಕೊಂಬೆಗಳು ಜಾಸ್ತಿ ಬರುತ್ತೆ.

0: ಜಾಸ್ತಿ 2 ಎಕರೆ 3 ಎಕರೆ ತೋಟ ಇರಲಿಲ್ಲ, ಒಂದು ಊರಲ್ಲೇ 100 ಜನ ರೈತರು ಇದ್ದರು, ರೇಷ್ಮೆ ರೈತರು, ಅವ್ರು ಒಂದೇ ಒಟ್ಟಿಗೆ ಕಸ್ಟಮೈಸ್ಡ್ ಆಗಿ ಅದನ್ನು ಉಪಯೋಗಿಸಿ ಮಾಡ್ಬೋದು. ಸೊ ನೀವು ಕಟ್ ಮಾಡೋ ಬಸ್ಸಿಲ್ಲ, ಮಿಷಿನ್ ಕಟ್ ಮಾಡಿ ಬಂಡಲ್ ಮಾಡಿ ಆಗ್ತೈತೆ
1: ಅಂದರೆ ಟ್ರ್ಯಾಕ್ಟರ್ ಚಾಲಿತ ಯಂತ್ರ
0: ಟ್ರ್ಯಾಕ್ಟರ್. ಸೊ
1: ಹೌದಾ?
0: ಈ ವರ್ಷ ಮೋಸ್ಟ್ಲಿ ಅದನ್ನು ಕೆಲವೊಂದು ರೈತರುಗಳಿಗೆ ಅದನ್ನು ಬಿಡುಗಡೆ ಮಾಡೋ ಅವಶ್ಯಕತೆ ಇದೆ.
1: ಈ ಬ್ಯಾಟ್ರಿ ಆಪರೇಟೆಡ್ ಸಿಕ್ಯಾಚರ್ ಅಂದ್ರಲ್ಲ ಅದು,
0: ಅದು ಬ್ಯಾಟ್ರಿ ಆಪರೇಟ್ ಸಿಕ್ಯಾಚರ್ ನಾವು ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ಇಲ್ಲ ನೀವು ಮೈಸೂರು ಬೆಂಗಳೂರಲ್ಲಿ ಯಾವುದೇ ಫರ್ಟಿಲೈಸರ್ ಶಾಪ್ಗೆ ಹೋದರೆ ಅವರು 2000 ರೂಪಾಯಿ 2.5 ಸಾವಿರ ರೂಪಾಯಿಗೆ ಚೆನ್ನಾಗಿರೋ ಸಿಕ್ಯಾಚರ್ ಕೊಡ್ತಾರೆ. ಸೊ ಚಾರ್ಜ್ ಮಾಡಿದ್ರೆ 3-4 ತಲಸು ನಿಮಗೆ ಜಸ್ಟ್ ಹಿಂಗೆ ಬಟನ್ ನಿಮಗೆ ಪ್ರೆಸ್ ಮಾಡಿ ಸಾಕು, ನಿಮಗೆ ಭಾಳ ಅನುಕೂಲತೆ. ಸಿಕ್ಯಾಚರ್ ಕಷ್ಟ ಆಗುತ್ತೆ, ದಪ್ಪ ರಂಬೆ ಬೆಳೆದ್ರೆ ಸಿಕ್ಯಾಚರ್ ಕಷ್ಟ ಆಗುತ್ತೆ. ಇದು ಅನುಕೂಲತೆ ಅಂತ ಒಂದು 15 ವರ್ಷದಿಂದ 80 ವರ್ಷದವರೆಗೂ ಕಟ್ ಮಾಡ್ಬೋದು ಬ್ಯಾಟ್ರಿ ಆಪರೇಟ್ ಸಿಕ್ಯಾಚರ್.
1: ಇನ್ನೂ ಆ ಥರ ಯಾವ್ದಾದ್ರು ಸರಳವಾದ ಸಾಧನ ತಾವು ಅಭಿವೃದ್ಧಿಪಡಿಸಿದಿರೆ?
0: 1 ಎಕರೆ ಉಳಿದಾಗ ಬ್ಯಾಟ್ರಿ ಸಿಕ್ಯಾಚರ್ ಬೆಸ್ಟ್. ಅದಿಲ್ಲಾಂದ್ರೆ ನಿಮ್ಗೆ ಜಾಸ್ತಿ 2 ಎಕರೆ 3 ಎಕರೆ ಇತ್ತು, ಜಾಸ್ತಿ ಸೊಪ್ಪು ಕಟ್ ಮಾಡೋಕಂದ್ರೆ ನೀವು ಯಂತ್ರ, ಈಗ ನಾವು ಹೇಳಿದಂಥ ಶೂಟ್ ಹಾರ್ವೆಸ್ಟರ್ ಕಮ್ ಬೈಂಡರ್ ಅಂತ ಏನು ಮಿಷಿನ್ ಇದೆ ಅದನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಅದು ಏನು, ಯಾಕಂದರೆ ಸೊಪ್ಪು ಬೇಕಾಗಿರೋದು ಜಾಸ್ತಿ ಲಾಸ್ಟ್ ಒಂದು 8 ದಿನದಲ್ಲಿ 5th ಸ್ಟಾರ್ ಬಂದಾಗ ಆಲ್ಮೋಸ್ಟ್ ನಿಮಗೆ 100 ಕೆಜಿ 200 ಕೆಜಿ ಸೊಪ್ಪು ಬೇಕಾಗುತ್ತೆ ಪ್ರತಿದಿನ. ಸೊ ಆ ಟೈಮಲ್ಲಿ ಈ ಒಂದು ಉಪಕರಣಗಳು ಉಪಯೋಗ ಆಗುತ್ತೆ.
1: ಈಗ ಒಂದು ಕಾಂಡ, ಒಂದು ಸ್ಟಂಪ್ ಅಂತಿರಲ್ಲ ನೀವು, ಅದರ ಮೇಲೆ ಎಷ್ಟು ಕಡ್ಡಿ ಇರಬೇಕು?
0: ಸೊ ನಾರ್ಮಲಿ ನೀವು ಪ್ರಾಪರಾಗಿ ಟ್ರೈನ್ ಮಾಡಿದ್ರೆ ಒಂದು ಕಾಂಡದಲ್ಲಿ 12-14
1: ಅಷ್ಟೇನಾ?
0: ಅಷ್ಟೇ ಇದ್ರೆ ಬೆಟ್ರು. ಆಕ್ಚುಲಿ ಹೆಂಗಿರುತ್ತೆ, ಮಲ್ಬರಿ ಒಂದು ಈ ಪೊದೆಯಲ್ಲಿ ಏನಾಗುತ್ತೆ ಅಂದರೆ, ನೀವು ಪೊದೆನ ಪ್ರಾಪರಾಗಿ ಟ್ರೈನ್ ಮಾಡಿದ್ರೆ ಆ ಪೊದೆ ಮೇಲೆ ಇರತಕ್ಕಂಥ 12-14 ರೆಂಬೆಗಳು ಸಮಾನವಾಗಿರ್ಬೇಕು ಹೈಟ್. ಸಮಾನವಾಗಿದ್ದರೆ ಒಂದೇ ಥರದ ಎಲೆ ಇರುತ್ತೆ ಕ್ವಾಲಿಟಿ ಎಲೆ. ಸೊ ಏನಾಗುತ್ತೆ, ನಾರ್ಮಲಿ ಈಗ ರೈತರು ಸರಿಯಾಗಿ ಟ್ರೈನ್ ಮಾಡಿಲ್ಲ ಅಂದರೆ ಆ ಒಂದು 12 ಕೊಂಬೆಯಲ್ಲಿ ಒಂದು 8 ಕೊಂಬೆ ಹೈಟ್ ಇರುತ್ತೆ, 4 ಕೊಂಬೆಗಳು ಮೀಡಿಯಮ್ ಹೈಟ್ ಇರುತ್ತೆ, ಮತ್ತೊಂದು 3-4 ಕೊಂಬೆಗಳು ಶಾರ್ಟ್ ಹೈಟ್ ಇರುತ್ತೆ. ಸೊ ಶಾರ್ಟ್ ಹೈಟ್ ಇರೋ ಕೊಂಬೆಗಳಲ್ಲಿ ಜಾಸ್ತಿ ಮಾಯಿಶ್ಚರ್ ಇರುತ್ತೆ, ಅಲ್ಲಿರ್ತಕ್ಕಂಥ ಲೀಫಲ್ಲಿ ಜಾಸ್ತಿ ವಾಟರ್ ಇರುತ್ತೆ, ಮಾಯಿಶ್ಚರ್ ಇರುತ್ತೆ. ಸೊ ಅದೇನಾಗುತ್ತೆ, ಅದು ನಾವು 15th ಸ್ಟೇಜಲ್ಲಿ ತಿನ್ನಿಸಿದ್ರು ನೆರಳು ಇಮ್ಮೆಚೂರ್ ಲೀಫ್ ತಿನ್ನಿಸಿದ್ರಗಿನ ಜಾಸ್ತಿ ರೋಗ ಬರೋಂಥ ಒಂದು ಗುಣ ಲಕ್ಷಣಗಳು ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಹಂಗಾಗಿ ಇದು ಮಾಡ್ತೇವೆ. ಸೊ ಇನ್ನೊಂದು ರೀಸೆಂಟಾಗಿ ಏನು ಮಾಡ್ತಾರೆ ರೈತರು ಅಂದರೆ, ಈಗ ನಮಗೆ ಈಗ 6th 15th ಸ್ಟಾರ್ ಬಂದಿದ್ದೆ ಲಾರ್ವಾ ಅಂದರೆ, ಒಂದು 2 ದಿನ ಮುಂಚೆನೇ ಅವರು ಮೇಲೆ ಚೂಟಿ ಬಿಡ್ತಾರೆ ಕೊಂಬೆ ಚೂಟಿಗೆ ಅಂತ ಹೇಳ್ತಾರೆ. ಸೊ ಅದ್ರ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಮೇಲ್ಗಡೆ ಒಂದು 2-3 ಲೀಫ್ ಎಲ್ಲನೂ ಮೆಚೂರ್ ಆಗಿಬಿಡುತ್ತೆ, ಅಷ್ಟು ಮೆಚೂರ್ ಆಗಿಬಿಡುತ್ತೆ. ಸೊ ಇನ್ನೂ ಜಾಸ್ತಿ ಗುಣಮಟ್ಟವಾದಂಥ ಸೊಪ್ಪು, ಇದಕ್ಕೆ 15th ಸ್ಟಾರ್ ಬೇಕಂಥ ಸೊಪ್ಪು ಆ ಕ್ವಾಲಿಟಿಯಿಂದ ಸಿಗುತ್ತೆ. ಸೊ ಈ ಒಂದು ಪದ್ಧತಿನೇ ಅವರು ಕೊಂಬೆ ಚೂಟ ಒಂದು ಪದ್ಧತಿನೂ ಅವರು ಅಳವಡಿಸ್ಕೋಬೋದು.
1: ಕೆಳಗಡೆ ಜಲಗಡ್ಡೆಗಳು ಅಂತೇಳಿ ಬರ್ತಾನೆ ಇರ್ತವೆ, ಅಂಥ ಕಡ್ಡಿಗಳನ್ನು ತೆಗೆದು ಕುರಿ ಸಾಕಿ ಮೇಕೆ ಸಾಕಿ ಅಂತ ಸಲಹೆ ಕೊಡ್ತಾರೆ. ಅಂದರೆ ಅವನ್ನೆಲ್ಲ ಹುಳುಗಳಿಗೆ ತಿನ್ನಿಸಬಾರ್ದು ಅನ್ನೋದು ಇದರ ವಿಚಾರ, ತಿನ್ನಿಸಿದ್ರೆ ಏನಾಗುತ್ತೆ ಹುಳುಗೆ?
0: ಸೊ ಜಲಗಡ್ಡೆಗಳಂತಾರೆ ಕೆಳಗಡೆ ಒಂದು, ಈಗ ಸರಿಯಾಗಿ ಟ್ರೈನಿಂಗ್ ಮಾಡಿಲ್ಲ ಅಂದರೆ ಕೆಳಗಡೆ ಒಂದು 5-4 ತೆಳ್ಳನ ಕಡ್ಡಿ ಸಣ್ಣ ಲೀಫು, ಅದು ಜಾಸ್ತಿ ನೀರು ಅಂತ ಕಡ್ಡಿ ಇರುತ್ತೆ. ಸೊ ಅದನ್ನು ನೀವು ಕಟ್ ಮಾಡಿ ಬಿಸಾಕಿ ಇಲ್ಲ ಕಟ್ ಮಾಡಿ ಕ್ಯಾಟಲ್ಗಳಿಗೆ ಕುರಿಗಳಿಗೆ ಹಾಕೋದು ಬೆಟ್ರ್, ಯಾಕಂದ್ರೆ ಆ ಸೊಪ್ಪು ತಿನ್ನಿಸೋದ್ರಿಂದ ರೋಗ ಕೀಟಾಣುಗಳು ಬಾಧೆ ಜಾಸ್ತಿ ಆಗುತ್ತೆ ರೇಷ್ಮೆ ಹುಳುಗಳಿಗೆ. ಆ್ಯಕ್ಚುಲಿ ಇದನ್ನು ಒಂದು 40-45 ದಿನ ಕಟ್ ಮಾಡಿ 40-45 ದಿನಕ್ಕೆ ಈ ಕಟ್ ಮಾಡಿಬಿಟ್ಟು ಇದನ್ನು ಬಿಸಾಕಿ ಅಂತ ಹೇಳ್ತೀವಿ ನಮ್ಮ ರೆಕಮೆಂಡೇಷನಲ್ಲಿ. ಸೊ ಅದರಿಂದ ಏನಾಗುತ್ತೆ, ಬೇರೆ ರೆಂಬೆಗಳಿಗೆ ಆಹಾರ ಏನಿದೆ, ಬೇರೆ ಯಾವುದು ರೇಷ್ಮೆ ತಿನ್ನಲಿಕ್ಕೆ ಅವಕ ಮಾಡಿರತಕ್ಕಂಥ ರೆಂಬೆಗಳಿದೆ ಅದಕ್ಕೆ ಅನುಕೂಲವಾಗಿ ಹೋಗ್ಬಿಡುತ್ತೆ, ವೇಸ್ಟ್ ಆಗಲ್ಲ. ಸೊ ಈ ಒಂದು ಪ್ರಾಕ್ಟೀಸೂ ಭಾಳ ಇಂಪಾರ್ಟೆಂಟ್.
1: ಈಗ ಕಡ್ಡಿ ನಾಟಿ ಮಾಡಿದ ಮೇಲೆ ಮೊದಲನೇ ಬಾರಿ ಕಟಾವು ಯಾವಾಗ ಮಾಡ್ತಾರೆ?
0: ಸೊ ಮೊದಲನೇ ಬಾರಿ ಕಟಾವು ಬಂದ್ಬಿಟ್ಟು ಸರ್ ಈಗ 6 ತಿಂಗಳಾದ್ಮೇಲೆ ಮಾಡ್ತಾರೆ.
1: 6 ತಿಂಗಳವರೆಗೂ ಸುಮ್ಮನೆ ಬೆಳೆಯಕ್ಕೆ ಬಿಡ್ಬೇಕು?
0: ಬೆಳೆಗ್ಗೆ ಬಿಡಬೇಕು.
1: ಅದು ಎಷ್ಟಾರು ಕಡ್ಡಿ ಬರಲಿ ಏನಾದ್ರು ಆಗಲಿ
0: ಏನಾದರೂ ಆಗಲಿ, ಅದು ಆ್ಯಕ್ಚುಲಿ ನಾವು 6 ತಿಂಗಳ ಮಧ್ಯೆ ಏನು ಮಾಡ್ಬೋದು ಅಂದರೆ, ಈ ಒಂದು ನಾಟಿ ಮಾಡಿದ ಸಸಿಯಿಂದ ಸೈಡಲ್ಲಿ ಬರ್ತಕ್ಕಂಥವ್ರನ್ನ ಕಟ್ ಮಾಡಿಬಿಡ್ತೀವಿ ನಾವು ಸ್ವಲ್ಪ. ಸೊ ಅದನ್ನು ಎತ್ತರ ಬೆಳ್ಕೊಳ್ಳೋಂತ ಅವಕಾಶ ಮಾಡಿಕೊಡ್ತೀವಿ.
1: ಒಂದೇ ಕಡ್ಡಿ ನೇರ,
0: ಒಂದೇ ಕಡ್ಡಿ ನೇರ ಬೆಳೆ ಬೆಳ್ಕೊಳ್ಳೋಂತ ಒಂದು ಅವಕಾಶ ಮಾಡಿಕೊಡ್ಬೇಕು.
1: ಸೈಡಲ್ಲಿ ಬರೋದನ್ನ
0: ಸೈಡ್ ಕಟ್ ಮಾಡಬೇಕು. ಸೊ ಹಿಂಗೆ ಅವಕಾಶ ಮಾಡಿದ್ರೆ ಏನಾಗುತ್ತೆ ನಿಮಗೆ, ಸ್ಟ್ರೈಟ್ ಆಗಿರುತ್ತೆ, ಆಮೇಲೆ ಕಂಡ ದಪ್ಪ ಆಗುತ್ತೆ. ಆ ದಪ್ಪ ಆದ್ರಿಂದ ನಮಗೆ ಬೇಗನೆ ಕ್ರೌನ್ ಜಾಸ್ತಿ ಆದಷ್ಟು ಜಾಸ್ತಿ ರಂಬೆಗಳು ಬರುತ್ತೆ.
1: ಈಗ 6 ತಿಂಗಳಾದ್ಮೇಲೆ ನೆಲದಿಂದ ಎಷ್ಟು ಅಡಿ ಬಿಟ್ಟು ಮೊದಲನೇ ಬಾರಿ ಕಟಾವು ಮಾಡ್ತೀರಿ?
0: 6 ತಿಂಗಳಾದ್ಮೇಲೆ ನೆಲದಿಂದ 1/2 ಅಡಿ
1: ಅರ್ಧ ಅಡಿ
0: 6 ಇಂಚ್ ಹೈಟಲ್ಲಿ ಕಟ್ ಮಾಡಬೇಕು. 6 ಇಂಚ್ ಕಟ್ ಮಾಡಿ ಅವಾಗಿಂದ ನಿಮ್ಗೆ ರೇಷ್ಮೆ ಸ್ಟಾರ್ಟ್ ಆಗುತ್ತೆ ನಾರ್ಮಲಿ. ಅಲ್ಲಿಂದ ನೀವು ನೋಡಿದ್ರೆ ಅಲ್ಲಿ ಮತ್ತೆ ಅಲ್ಲಿಂದ 3-4 ಬ್ರಾಂಚ್ ಬರುತ್ತೆ
1: ಒಂದು ಕಡ್ಡಿಯಿಂದ.
0: ಸೊ 4 ಬ್ರಾಂಚಿನ ನೀವು ಒಂದು 1.5 ತಿಂಗಳು ಬಿಟ್ಟರೆ ಅದು ಸೊಪ್ಪು ಬಂದಿರುತ್ತೆ. ಆ ಸೊಪ್ಪನ್ನು ಮತ್ತೆ ಒಂದು ಕಮ್ಮಿ ಒಂದು ಏನಂತಾರೆ, ಈಗ ನಾವು ಒಂದು ರೈತರಿಗೆ 100 ಮೊಟ್ಟೆ ತರ್ತಿದ್ರು ಅಂದ್ಕೊಂಡು, 1 ಎಕರೆಗೆ 100 ಮೊಟ್ಟೆ ತರ್ತಿದ್ರು, ಆ ಟೈಮಲ್ಲಿ ಅಷ್ಟು ಸೊಪ್ಪು ಇರಲ್ಲ, ಏನೋ ಒಂದು 50 ಇಲ್ಲ 30 ಮೊಟ್ಟೆ ಅಷ್ಟು ಸೊಪ್ಪು ಬರುತ್ತೆ. ಸೊ ಅಷ್ಟು 30-50 ಮೊಟ್ಟೆ ಸೊಪ್ಪು ಅವರು ಸ್ಟಾರ್ಟ್ ಮಾಡ್ಬೋದು.
1: ಈಗ ಎರಡನೇ ಹಂತದ ಕಟಾವು ಯಾವಾಗ ಮಾಡ್ಬೋದು? ಆ ಬೆಳೆ ಮುಗಿದ
0: 6 ತಿಂಗಳ ಮೊದಲೇ ಕಟಾವು ಅದನ್ನು ಟ್ರೈನ್ ಮಾಡ್ತೀವಿ ಸರ್. ಟ್ರೈನ್ ಮಾಡಿದ್ಮೇಲೆ 2.5-3 ತಿಂಗಳು ಮತ್ತೆ 2ನೇ ಕಟಾವು ಮಾಡ್ಬೋದು. ಅದಾದ್ಮೇಲೆ ಪ್ರತಿ 2 ತಿಂಗಳು ಅಥವಾ 2.5 ತಿಂಗಳಲ್ಲಿ ಕಟಾವು ಮಾಡ್ಕೊಂತ ಹೋಗ್ಬೋದು. ಸೊ ವರ್ಷಕ್ಕೆ 5 ಬೆಳೆ.
1: ಮೊದಲನೇ ಬಾರಿಗೆ 6 ತಿಂಗಳಲ್ಲಿ 1/2 ಅಡಿ ಕಟ್ ಮಾಡಿ
0: 1/2 ಅಡಿ ಕಟ್ ಮಾಡ್ತೀವಿ.
1: ಈಗ ಎರಡನೇ ಬಾರಿ ಕಟಾವು ಮಾಡುವಾಗ ಯಾವ ಹೈಟಲ್ಲಿ ಕಟ್
0: 2 ಅಡಿ ಕಟ್ ಮಾಡಿ ಎಲ್ಲಿ ಮಾಡಿರ್ತೀವೋ 6 ಅಡಿ ಅದ್ರ ಮೇಲೆ 4 ಕೊಂಬೆ ಬಂದಿರುತ್ತೆ, ಅದರಲ್ಲಿ ನಾವು 3 ಇಡ್ಕೋಬೇಕು. ಸೊ ಆತ 3ನ ಅಲ್ಲಿಂದ 3 ಅಡಿ 4 ಇಂಚು ಅಷ್ಟೇ, ಟೋಟಲ್ 10 ಇಂಚು ಅಷ್ಟೇ ಬರುತ್ತೆ ಹೈಟ್ ಮಣ್ಣಿಂದ.

0: ಅಷ್ಟು ಕಟ್ ಮಾಡಿಕೊಂಡು ಅದನ್ನು ಸಮಾನಾಗಿಡಬೇಕು. ಅಲ್ಲಿಂದ ನೆಕ್ಸ್ಟು ಕಟ್ ಮಾಡೋದು ಅಲ್ಲೇ ಕಟ್ ಮಾಡಬೇಕು ಇದಕ್ಕೆ. ಸೊ ಇದು ಬೆಳೀತಾ ಇರುತ್ತೆ ಹಿಂಗೆ ಬ್ರಾಂಚ್ ಬೆಳೀತಾ ಇರುತ್ತೆ ಸರ್. ಅದು
1: ಅಂದರೆ ನೆಲದಿಂದ ಎಷ್ಟು ಅಡಿ ಎತ್ತರದಲ್ಲಿರಬೇಕು?
0: ನೆಲದಿಂದ ಸರ್ ಈಗ ಜೋಡಿಸಾಲ ಪದ್ಧತಿ ಅಥವಾ 3x3 ಗಳಿ ಪದ್ಧತಿಯಲ್ಲಿ ಒಂದು ಅಡಿಕ್ಕಿಂತ ಜಾಸ್ತಿ ಹೋಗಬಾರ್ದು.
1: ಒಂದಡಿ ಗರಿಷ್ಠ?
0: ಗರಿಷ್ಠ ಒಂದಡಿ.
1: ಕೆಲವರು 1.5 2 ಅಡಿನೂ
0: ಅದು 4x4 5x5 ಇದು ಮಾಡಿದ್ರೆ ನೀವು ಒಂದಕ್ಕಿಂತ ಮೇಲೆ ಹೋಗ್ಬೋದು. ನಾರ್ಮಲಿ ನಾವು ಹೇಳಿದಂಗೆ 6x6 5x4 ಮಾಡಿದ್ರೆ ಅಲ್ಲಿ 2x2 ಹೋಗ್ತಾರೆ ಹೈಟ್. ಅಲ್ಲಿ ನೀವು ಜಾಸ್ತಿ ಸ್ಪೇಸಿಂಗ್ ಇದ್ದಷ್ಟು ಹೈಟ್ ಜಾಸ್ತಿ ಆಗ್ಬೋದು. ಸ್ಪೇಸಿಂಗ್ ಕಮ್ಮಿ ಇದ್ದಷ್ಟು
1: ಹೈಟ್ ಕಮ್ಮಿ ಮಾಡಬೇಕು. ಓಕೆ,
0: ಜಾಸ್ತಿ
1: ಸ್ಪೇಸಿಂಗ್ ಕೊಡ್ತೀವಪ್ಪ, ಅವಾಗ ಒಂದು ಸ್ಟಂಪ್ ಅಲ್ಲಿ ಎಷ್ಟು ಕಡ್ಡಿ ಬಿಡ್ಬೋದು?
0: ಅವಾಗ ಒಂದು ಕಡ್ಡಿಯಲ್ಲಿ 40 ಕಡ್ಡಿ ಬರುತ್ತೆ. ಈಗ ಸಪೋಸ್ ನಾವು 6x6 ಹೇಳಿದ್ವಿ ಇಲ್ಲ 5x3 ಹೇಳಿದ್ವಿ, ಸೊ ಅದರಲ್ಲಿ ಸ್ಟಾರ್ಟಿಂಗ್ ಬಂದು ಅಲ್ಲಿ ನಾವು ಯೂಶಲಿ 6 ತಿಂಗಳು ಒಂದು ಸಸಿ ನಾಡ್ತೀವಿ. ಸೊ ಅದು ಆಲ್ಮೋಸ್ಟ್ ಒಂದು 3 ಅಡಿ ಸಸಿ ಇರ್ತದೆ, ಅದು ಬೆಳ್ಕೊಳಕ್ಕೆ ಬಿಡ್ತೀವಿ 6 ತಿಂಗಳು. ಬೆಳೆದ್ಮೇಲೆ 2 ಅಡಿ ಕಟ್ ಮಾಡ್ತೀವಿ ಸರ್, ಅದನ್ನು ನೆಲದಿಂದ 2 ಅಡಿ ಕಟ್ ಮಾಡಿಬಿಟ್ಟು ಅಲ್ಲಿಂದ ಅದನ್ನು ಮತ್ತೆ ಬೆಳೆಯಕ್ಕೆ ಬಿಡ್ತೀವಿ. ಸೊ ಅದನ್ನು ಒಂದು 3 ವರ್ಷ ತಗೊಳ್ಳೋ ಟೈಮು. ಪ್ರತಿ ಮೊದಲೇ ವರ್ಷ ಒಂದು 4 ಕೊಂಬೆ, 2ನೇ ವರ್ಷಕ್ಕೊಂದು 8 ಕೊಂಬೆ, ಅಲ್ಲಿ ಒಂದು 3 ವರ್ಷಕ್ಕೆ ಬರತ್ತಿಗೆ ಒಂದು 30-35 ರಂಬೆ ಬರುತ್ತೆ. ಸೊ 35 ರಂಬೆ. ಸೊ ಆ 35 ಜಾಸ್ತಿ ಬರೋಲ್ಲ, ಮ್ಯಾಕ್ಸಿಮಮ್ 40 ಅಷ್ಟೇ. ಈಗ ಡಿಪೆಂಡ್ ಅದು ಬೆಳೀತಾ ಬೆಳೀತಂಗಲ್ಲ ಜಾಸ್ತಿ ರಂಬೆ ಆಗುತ್ತೆ ನಾರ್ಮಲಿ.
1: ಈಗ ರೆಂಬೆಗಳೆಲ್ಲ ಒಂದೇ ಬಾರಿಗೆ ಮೆಚೂರ್ ಆಗಬೇಕು, ಎಲ್ಲದರ ಗುಣಮಟ್ಟನೂ ಒಂದೇ ರೀತಿ ಇರಬೇಕು ಅಂತಾದರೆ ಒಂದೇ ದಿನ ಎಲ್ಲವನ್ನು ಕತ್ತರಿಸಬೇಕು.
0: ಒಂದೇ ದಿನ ಎಲ್ಲ. ಈಗ ನಾವು ನಾರ್ಮಲಿ ಹೇಳ್ದಂಗೆ ಸೊಪ್ಪು ಕಟಾವು ಜಾಸ್ತಿ, ನಮ್ಗೆ 100 ಕೆಜಿ ಸೊಪ್ಪಲ್ಲಿ 90 ಕೆಜಿ ಸೊಪ್ಪು ಸಿಗೋದು ನಮಗೆ ಲಾಸ್ಟ್ 15 ಸ್ಟಾರು. ಅದೊಂದು 5-6 ದಿನ ಇರುತ್ತೆ ರೇರಿಂಗು. ಸೊ ಆ ಟೈಮಲ್ಲಿ ಆಲ್ಮೋಸ್ಟ್ ನಮಗೆ ಎಲ್ಲ ಜಮೀನು ಕಟ್ಟಾಗಿರುತ್ತೆ, ಒಂದೇ ಸಲ ಬಂದುಬಿಡುತ್ತೆ. ಸೊ ಆಮೇಲೆ ನಾವು ಒಂದೇ ಕ್ವಾಲಿಟಿ ಬರಲಿಕ್ಕೆ ಏನು ಮಾಡ್ತೀವಿ, 2 ಹೇಳಿದ್ವಿ ಆಗಲೇ, 40 ದಿನಕ್ಕೆ ಈಗ ಹೇಳಿದ್ರೆ ಜಲಕಡ್ಡಿ ಅಂತ ಸೈಡಿಗೆ ಇರತಕ್ಕಂಥ ಕಟ್ ಮಾಡಿ ಬಿಸಾಕತ್ತ ಕುರಿ ಹಾಕೋದು. ಈಗ 5 ಸ್ಟಾರ್ ಬರೋಕೆ ಒಂದು 2 ದಿನ ಮುಂಚೆನೆ ಚೂಟ್ ಅದು. ಇವೆರಡರಿಂದ ನಿಮಗೆ ಸಂಪೂರ್ಣವಾಗಿ ಪೂರ್ತಿ ಪೊದೆಯಲ್ಲಿ ಒಂದೇ ಗುಣಮಟ್ಟದವಾದಂಥ ಸೊಪ್ಪು ಸಿಗೋಂಥ ಒಂದು ಲಕ್ಷಣ ಬರುತ್ತೆ.
1: ಈ ಕತ್ತರಿಸೋದು ಅಂದರೆ ಗಿಡ ಗಾಯ ಮಾಡಿದಾಗೆ ಅಲ್ವಾ? ಕತ್ತರಿಸ್ಬಿಟ್ಟು ಸುಮ್ಮನೆ ಬಿಡಬೇಕಾ ಅಥವಾ ಅದಕ್ಕೇನಾದರೂ ಶಿಲೀಂದ್ರನಾಶಕಗಳು ಅಥವಾ ಯಾವುದೇ ರೀತಿ ರೋಗಾಣುಗಳು ಆ ಗಾಯದ ಮೂಲಕ ಪ್ರವೇಶ ಮಾಡಿದ ಹಾಗೆ ಏನಾದರೂ ಸಿಂಪರಣೆ ಮಾಡಬೇಕಾ ಹೇಗೆ?
0: ಸರ್ ನಾರ್ಮಲಿ ಏನಾಗುತ್ತೆ ಅಂದರೆ ನಮ್ಮದು ಮಲ್ಬೆರಿ ಬಂದುಬಿಟ್ಟು ಲ್ಯಾಟೆಕ್ಸ್ ಪ್ಲ್ಯಾಂಟ್. ಸೊ ಇದನ್ನು ಕಟ್ ಮಾಡ್ತಾನೆ ಅಲ್ಲಿ ಒಂದು ಲ್ಯಾಟೆಕ್ಸ್ ಬಂದುಬಿಟ್ಟು ಕವರ್ ಆಗಿಬಿಡುತ್ತೆ ನಾರ್ಮಲಿ.
1: ಹೌದಾ?
0: ಹಾಂ ಸರ್. ಸೊ ಅದು ಇನ್ ಕೇಸ್ ಡ್ರೈ ಏರಿಯಾ ಇತ್ತಂದ್ರೆ, ಡ್ರೈ ಏರಿಯಾದಲ್ಲಿ ಅಂತಲ್ಲಿ ಎಲ್ಲಿ ಫಂಗಿ ಜಾಸ್ತಿ ಮಳೆ ಅಷ್ಟಾದ ಪ್ರದೇಶದಲ್ಲಿ, ಸೊ ಅಲ್ಲಿ ಅದು ಲ್ಯಾಟೆಕ್ಸ್ ಬರೋ ಮುಂಚೆನೆ ಫಂಗಸ್ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಅಂಥ ಪ್ರದೇಶದಲ್ಲಿ ನಾವು ಬ್ಯಾವೆಸ್ಟಿನ ಪೇಸ್ಟನ್ನು ಅಂಟಿಸ್ಬಿಡ್ತೀವಿ ಅಂತ ಹೇಳ್ತೀವಿ. ಸೊ ಅದು ನಾರ್ಮಲಿ ಎಲ್ಲ ಕಡೆ ಬೇಕಾಗಲ್ಲ, ಅದು ಅವಶ್ಯಕತೆ ಇಲ್ಲ. ಕೆಲವೊಂದು ಏರಿಯಾದಲ್ಲಿ ಎಲ್ಲಿ ಮಾಯಿಶ್ಚರ್ ಜಾಸ್ತಿ ಇರುತ್ತೆ ಅಂಥ ಪ್ರದೇಶಕ್ಕೆ ಅಷ್ಟೇ ನಾವು ಬ್ಯಾವೆಸ್ಟಿನ ಪೇಸ್ಟನ್ನು ಕಟ್ ಮಾಡಿದ ಪೋರ್ಷನ್ ಇದು ಮಾಡಲಿಕ್ಕೆ ಹೇಳ್ತೀವಿ ಸರ್.
1: ತುಂಬ ಜನ ಈ ಸಗಣಿ ಹಾಕ್ತಾರಲ್ವಾ, ಅದೇನು ಅದು ಏನಷ್ಟು ಉಪಯೋಗ ಆಗಲ್ವಾ?
0: ಸಗಣಿ ಏನು ಉಪಯೋಗ ಆಗಲ್ಲ ಸರ್, ಯಾಕಂದರೆ ಅಲ್ಲಿ ನಿಮ್ಮ ಸಗಣಿಯಲ್ಲಿ ಫಂಗಸ್ ಇದ್ದೇ ಚಾನ್ಸ್ ಇರುತ್ತೆ, ಮತ್ತೆ ನೀವು ಫಂಗಸ್ ಇನ್ಫೆಕ್ಷನ್ ಮಾಡ್ದಂಗೆ ಆಗುತ್ತೆ. ಅದೇನು ಬೇಕಾಗಿಲ್ಲ ಫಂಗಸ್.
1: ಅಂದರೆ ಎಲ್ಲಿ ಜಾಸ್ತಿ ಮಳೆ ಆಗುತ್ತೋ ಅಂತ
0: ಹ್ಯುಮಿಡಿಟಿ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬ್ಯಾವೆಸ್ಟಿನ್ ಪೇಸ್ಟನ್ನು ನೀವು ಅಣಿಸ್ಕೊಂಡ್ಬಿಟ್ರೆ ಅದು ಫಂಗಸ್ ಬೆಳೆಯೋಕೆ ಒಂದು ಇದು ಬಿಟ್ಟು ಹೋಗ್ಬಿಡಿ ಸರ್.
1: ಕಟ್ ಮಾಡಿರೋ ಜಾಗ,
0: ಜಾಗ ಕಟ್ ಮಾಡೋ ಜಾಗಕ್ಕೆ.
1: ಓಕೆ, ಈಗ ಬೆಳವಣಿಗೆ ಹಂತದಲ್ಲಿ ಯಾವ ರೀತಿ ತೋಟನ ನೋಡ್ಕೋಬೇಕು, ಏನು ವ್ಯವಸಾಯಿಕ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ?
0: ಸರ್ ವ್ಯವಸಾಯ ಕ್ರಮಗಳು ಬಂದ್ಬಿಟ್ಟು ಫಸ್ಟ್ ನಾವು ಕಟಾವು ಮಾಡಿ ನೆಕ್ಸ್ಟ್ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡೋದಾದರೆ ಮೊದಲು ಬಂದ್ಬಿಟ್ಟು ಮಣ್ಣನ್ನು ನಾವು ನೀಟಾಗಿ ಉಳುಮೆ ಮಾಡಿಬಿಟ್ಟು ಬೇರು ಎಷ್ಟು ಗಾಳಿ ತಗೊಳುತ್ತೆ ಅಷ್ಟು ಗಿಡ ಬೇಗ ಬೆಳೆಯುತ್ತೆ, ಅಷ್ಟು ರೆಂಬೆ ಎತ್ತರ ಬೆಳೆಯುತ್ತೆ. ಸೊ ಮಣ್ಣು ನಿಮಗೆ ಉಳುಮೆ ಮಾಡಬೇಕು, ಅದು ಫಸ್ಟ್ ಕೆಲಸ. ಅದು ಒಂದು ವಾರಗಳು ಮಾಡಬೇಕು. ಗಿಡ ಸುತ್ತ ಇರತಕ್ಕಂಥ ವೀಡ್ಸು ಈ ಕಳೆ ಎಲ್ಲನೂ ಕ್ಲೀನಾಗಿ ಮಾಡಬೇಕು. ಇದರಿಂದ ಕಳೆ ತೆಗೆದ್ರಿಂದ 3-4 ಲಾಭಗಳಿದೆ. ಒಂದು ಬಂದ್ಬಿಟ್ಟು ನಿಮಗೆ ಮಣ್ಣು ಇರತಕ್ಕಂಥ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಗಿಡಕ್ಕೆ ಹೋಗುತ್ತೆ, ಕಳೆ ಎಲ್ಲ ತೊಗೊಳ್ಳಲ್ಲ. ಎರಡನೇ ಬಂದ್ಬಿಟ್ಟು ರೋಗ ಏನೇ ಉಳ್ಕೊಂಡಿರುತ್ತೆ, ರೋಗ ಕೀಟಗಳು ಅದೆಲ್ಲ ಎಲ್ಲನೂ ನಾವು ರಿಮೂವ್ ಮಾಡಿಬಿಡ್ತೀವಿ ಸರ್. ಸೊ ಇದು ಅಡ್ವಾಂಟೇಜ್. ಅದು ಅದಾದಮೇಲೆ ನೆಕ್ಸ್ಟು ಇರಿಗೇಷನ್ನ ಡ್ರಿಪ್ ಆದರೆ ಎವ್ರಿ ಆಲ್ಟರ್ನೇಟ್ ಡೇ ಕೂಡ ಅಂತ ಹೇಳ್ತೀವಿ ನಾವು ನಾರ್ಮಲಿ. ಸೊ ಅದು ಸ್ಟಾರ್ಟಿಂಗಲ್ಲಿ ಕಮ್ಮಿ ರಿಕ್ವೈರ್ಮೆಂಟ್ ಇರುತ್ತೆ, ಬೆಳೀತಾ ಬೆಳೀತಾ ಜಾಸ್ತಿ ರಿಕ್ವೈರ್ಮೆಂಟ್ ಆಗುತ್ತೆ. ನಾರ್ಮಲಿ ನಾವು ಹೇಳ್ತೀವಿ ಎವ್ರಿ ಡೇ 2 ಲೀಟ್ರ್. ಸೊ 1 ಗಂಟೆ ರನ್ ಮಾಡಿಬಿಡಿ.
1: ಸ್ಪ್ರಿಂಕ್ಲರ್ ರೈನ್ ಗನ್ನು ಬಳಸ್ಬೋದು?
0: ಸ್ಪ್ರಿಂಕ್ಲರ್ ರೈನ್ ಗನ್ ಬೆಳೆಸ್ಬೋದು ಸರ್, ಬಟ್ ಡ್ರಿಪ್ ಬೆಸ್ಟ್.
1: ಹೌದಾ?
0: ಯಾಕಂದ್ರೆ ನಿಮಗೆ ಡ್ರಿಪ್ಪಲ್ಲಿ ನಿಮಗೆ ನೀರು ಕಮ್ಮಿ ರಿಕ್ವೈರ್ಮೆಂಟ್ ಇರುತ್ತೆ. ಸ್ಪ್ರಿಂಕ್ಲರಲ್ಲಿ ಆಲ್ಮೋಸ್ಟ್ ಡ್ರಿಪ್ ಎಷ್ಟು ನೀರು ಕೊಡ್ತೀವಿ ಅಷ್ಟು ಡಬಲ್ ಸ್ಪ್ರಿಂಕ್ಲರ್ಗೆ ಹೋಗುತ್ತೆ ನೀರು. ಇವನು ನೀವು ಫ್ಲಡ್ ಇರಿಗೇಷನ್ ಮಾಡಿದರೆ ಅದಿನ್ನೂ ಜಾಸ್ತಿ ನೀರು ಬೇಕು
1: ಅಲ್ವಾ?
0: ಸೊ ಬೆಸ್ಟ್ ಅಂದರೆ ಡ್ರಿಪ್.
1: ಡ್ರಿಪ್ ಇರಿಗೇಷನಲ್ಲಿ ನೀರು ಕೊಡ್ತಾರೆ, ಉಳುಮೆ ಮಾಡ್ತಾರೆ. ಗೊಬ್ಬರಗಳು ಏನೇನು ಹಾಕ್ಬೇಕಾಗುತ್ತೆ
0: ಸರ್? ಗೊಬ್ಬರಗಳು ಬಂದ್ಬಿಟ್ಟು ನಾವು ನಾರ್ಮಲಿ ಈಗ ಕೊಟ್ಟಿಗೆ ಗೊಬ್ಬರ ಅದು ಎಕರೆಗೆ 10 ಟನ್ ಅಂದರೆ ಆಲ್ಮೋಸ್ಟ್ ಲೈಕ್ 4 ಟ್ರ್ಯಾಕ್ಟರ್. ಅದನ್ನು ನಾವು ಬೇಸಿಗೆ ಮುಂಚೆ ಆಮೇಲೆ 2 ಬೆಳೆ ಆದಮೇಲೆ ಮತ್ತೆ 3ನೇ ಬೆಳೆಗೆ ಹಾಕ ಅಂತ ಹೇಳ್ತೀವಿ. ಅದನ್ನು ಪೂರ್ತಿ ಜಮೀನಲ್ಲಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಂತ ಹೇಳ್ತೀವಿ. ಸೊ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ನಮಗೆ ಜಾಸ್ತಿ ನಮಗೆ ಈ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತೂ ಅದು ಇದರಿಂದ ಸಿಗುತ್ತೆ. ಎರಡನೇ ಬಂದ್ಬಿಟ್ಟು ಸಾಯಲಲ್ಲಿ ಚೆನ್ನಾಗಿ ಮಾಯಿಶ್ಚರ್ ರಿಟೈನ್ ಮಾಡೋಂಥ ಕೆಪಾಸಿಟಿ ಸಿಗುತ್ತೆ. ಆ ಗೊಟ್ಟಿ ಗೊಬ್ಬರ ಹಾಕೋದ್ರಿಂದ ದಷ್ಟಪುಷ್ಟವಾದ ಕ್ವಾಲಿಟಿ ಬರುತ್ತೆ ಸೊಪ್ಪಲ್ಲಿ. ಬರೀ ನೀವು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಎಲೆಯಲ್ಲಿ ದಷ್ಟಪುಷ್ಟತೆ ಬರೋಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟು. ಆ ದಷ್ಟಪುಷ್ಟದ ಎಲೆ ಸೊಪ್ಪು ಬಂದ್ಬಿಟ್ಟು ಎಷ್ಟು ಥಿಕ್ ಆಗಿರುತ್ತೆ, ಎಷ್ಟು ನಿಮಗೆ ಸಾಫ್ಟ್ ಆಗಿರುತ್ತೆ, ಎಷ್ಟು ಮಾಯಿಶ್ಚರ್ ಹೋಲ್ಡ್ ಮಾಡುತ್ತೆ, ಅದೆಲ್ಲ ಡಿಪೆಂಡ್ ಆಗೋದು ಈ ಕೊಟ್ಟಿಗೆ ಗೊಬ್ಬರಿಂದಾನೆ. ಅದು ಹಾಕೋದು ಭಾಳ ಇಂಪಾರ್ಟೆಂಟ್. ಅದನ್ನು ನಾವು ನಾರ್ಮಲಿ ಇದು ಹಾಕ್ತೀವಿ ಸರ್, ಇದು ನಾರ್ಮಲಿ ಒಂದು ಕಟಾವು ಮಾಡಿ ಒಂದು ಉಳಿವು ಮಾಡಿ ಒಂದು ಆ ಟೈಮಲ್ಲಿ ಒಂದು ಹಾಕ್ಬಿಡ್ತೀವಿ. ಯೂಶಲಿ 3 ವಾರ ನಂತರ ಕಟಾವು ಮಾಡಿದ 3 ವಾರ ನಂತರ ರಾಸಾಯನಿಕ ಗೊಬ್ಬರ ಹಾಕೋದು ಹೇಳ್ತೀವಿ. ಸೊ ರಾಸಾಯನಿಕ ಗೊಬ್ಬರ ಬಂದ್ಬಿಟ್ಟು ನಾವು ಈ ರೇಷೋ 350 140 140 ಅಂದರೆ 350 ನೈಟ್ರೋಜನ್ನು, 140 ಫಾಸ್ಫರಸ್ಸು, ರಂಜಕ 140 ಪೊಟ್ಯಾಶ್, ಇದು ಸ್ಟ್ಯಾಂಡರ್ಡ್ ಒಂದು ಹೆಕ್ಟರ್ಗೆ. ಸೊ ಅವರು ಜಮೀನು ಎಷ್ಟಿದೆ ಅದ್ರ ಪ್ರಕಾರ ಅವ್ರು ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ನಮಗೆ ನೋಡಿದರೆ ಅದು ಆ ರೇಷೋದಲ್ಲಿ ನಿಮ್ಮ ಜಮೀನಿಗೆ ಎಷ್ಟು ಬರುತ್ತೋ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ 3 ವಾರ ನಂತರ ಆ ಗಿಡದಿಂದ 4 ಇಂಚ್ ಬಿಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಪ್ರತಿ ಒಂದು ಗಿಡಕ್ಕೆ ಒಂದು 18 ಗ್ರಾಮ್ 20 ಗ್ರಾಮ್ ಬರುತ್ತೆ ಸರ್. ಅದನ್ನು ನೀಟಾಗಿ ಯೂನಿಫಾರ್ಮ್ ಆಗಬೇಕು ಎಲ್ಲ ಗಿಡಕ್ಕೆ. ಸೊ ಗಿಡ ಪಕ್ಕ 4 ಇಂಚ್ ಬಿಟ್ಟು ಸ್ವಲ್ಪ ಗುಂಡಿ ತೊಡ್ಕೊಂಡು ಕೈಯಲ್ಲೇ ಹಿಂಗೆ ತೊಡ್ಕೊಂಬಿಟ್ಟು ಹಾಕಿದ್ರೆ ಮುಚ್ಚಿಬಿಟ್ರೆ ಆ ಪೂರ್ತಿ ರಾಸಾಯನಿಕ ಗೊಬ್ಬರ ನೀರು ಕೊಟ್ಟ ಮೇಲೆ ಪೂರ್ತಿ ಕೆಳಗಡೋಗ್ಬೇಕು. ಆ ಪೂರ್ತಿ ರೂಟಿನ ತೊಗೊಂಬಿಟ್ಟು ಗಿಡ ಬೆಳ್ಕೋಬೇಕು. ನೀವು ಮೇಲ್ಗಡೆ ಹಾಕಿದ್ರೆ ಏನಾಗುತ್ತೆ, ಮಳೆ ಬಂದರೆ ಇಲ್ಲ ಬಿಸಿಲಿಗೆ ಎಲ್ಲನೂ ಲಾಸ್ ಆಗೋಗುತ್ತೆ.
1: ಈ ಡ್ರಿಪ್ ಮೂಲಕ ಗೊಬ್ಬರ ಕೊಡ್ತಾರೆ ಫರ್ಟಿಗೇಷನ್, ಅದನ್ನು ನೀವು ಸಜೆಸ್ಟ್ ಮಾಡಲ್ವೇ?
0: ಹಾಂ ಮಾಡ್ತೀವಿ ಸರ್. ಸೊ ಡ್ರಿಪ್ ಮೂಲಕ ಫರ್ಟಿಗೇಷನ್ನು 2 ಥರ ಇದೆ. ಒಂದು ಲಿಕ್ವಿಡ್ ಫರ್ಟಿಲೈಸರ್ ಕೊಡೋಂಥದ್ದು, ಇನ್ನೊಂದು ಗ್ರ್ಯಾನ್ಯುಲರ್ ಫರ್ಟಿಲೈಸರ್ ಅಂತೀವಿ. ಅದನ್ನು ನಾವು ಬಕೆಟಲ್ಲಿ ಒಂದು ದಿನ ಮುಂಚೆ ಬಕೆಟಲ್ಲಿ ನೀರಲ್ಲಿ ಡಿಸಾಲ್ವ್ ಮಾಡಿಬಿಟ್ಟು ಅದನ್ನು ಫಿಲ್ಟರ್ ಮಾಡಿಬಿಟ್ಟು ನಾವು ಡ್ರಿಪ್ಪಲ್ಲಿನೇ ಅದು ವೆಂಚೂರಿ ಅಂತ ಬರುತ್ತೆ ಒಂದು ಸಕ್ ಮಾಡುತ್ತೆ ವಾಟರ್ ಜೊತೆ, ಅದರಲ್ಲಿ ಅದನ್ನು ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಮಣ್ಣಿಗೆ ಕೊಡೋಂಗಿದ್ರೆ ಒಂದೇ ಬೆಳೆಗೆ ಒಂದು ಸಲ ಕೊಡ್ತೀವಿ, ಬಟ್ ಇದು ಡ್ರಿಪ್ ಮೂಲಕ ಅಂದರೆ ನೀವು ಪ್ರತಿ ವಾರ ಕೊಡಬೇಕು. ಸೊ ಆಲ್ಮೋಸ್ಟ್ ಲೈಕ್ ಒಂದು ಬೆಳೆಗೆ 7 ಸಲ ಕೊಡ್ಬಿಡ್ತೀವಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಯಾವ ಟೈಮಲ್ಲಿ ಎಷ್ಟು ಬೇಕಾಗುತ್ತೆ ಆ ಟೈಮಲ್ಲಿ ಅಷ್ಟೇ ಕ್ವಾಂಟಿಟಿ ಅಷ್ಟೇ NPK ನಾವು ಕೊಡ್ತೀವಿ ಇಲ್ಲಿ. ಈಗ ಡ್ರಿಪ್ ಮೂಲಕ ಕೊಡೋದ್ರಿಂದ ಅಡ್ವಾಂಟೇಜ್ ಆಗುತ್ತೆ ಅಂದರೆ ಸರ್, ನಮಗೆ ಈ ಮಣ್ಣಲ್ಲಿ ಕೊಡ್ತಕ್ಕಂಥದ್ರಲ್ಲಿ 25% ಕಮ್ಮಿ ಮಾಡ್ಬೋದು ನಾವು, ಅಷ್ಟು ಕೊಡೋದು ಬೇಕಿಲ್ಲ. ಎರಡನೇದು ಮತ್ತೇನಂದ್ರೆ ಇಳುವರಿ ಕ್ವಾಲಿಟಿ ಇಲ್ಲಿಕ್ಕಿಂತ ಆಲ್ಮೋಸ್ಟ್ 20% ಜಾಸ್ತಿ ಇಳುವರಿ ಕ್ವಾಲಿಟಿ ಬರುತ್ತೆ. ಸೊ ಇದು ನಮಗೆ ಅಡ್ವಾಂಟೇಜ್.
1: ಈಗೆಲ್ಲ ಸಾವಯವ ಕೃಷಿ ಕಾಲ, ಸಾವಯವ ಗೊಬ್ಬರಗಳು ಮತ್ತೆ ಜೀವಾಮೃತ ಈ ಥರದವನ್ನೆಲ್ಲ ಮಾಡಿಕೊಡ್ತೀವಿ ಅಂತಾರಪ್ಪ, ಅದನ್ನು ಕೂಡ ತಾವು ಸಜೆಸ್ಟ್ ಮಾಡ್ತೀರ?
0: ಸೊ ಯಾರ್ಯಾರು ರೈತರ ಹತ್ರ ಈ ಕೊಟ್ಟಿಗೆ ಗೊಬ್ಬರ ಅಭಾವವಾಗಿದೆಯೋ ಅಥವಾ ಯಾರು ರೈತರ ಹತ್ರ ಚೆನ್ನಾಗಿ ಜಮೀನಿದೆಯೋ ಅವರೆಲ್ಲರಿಗೂ ಸಾವಯವ ಪದ್ಧತಿ ಅಳವಡಿಸ್ಬೋದು. ನಮ್ಮ ಸಾವಯವ ಪದ್ಧತಿಯಲ್ಲಿ ಏನು ಈ ರಾಸಾಯನಿಕ ಗೊಬ್ಬರಗಳನ್ನು ಪೂರ್ತಿ ತೆಗೆದುಬಿಟ್ಟು ಸಾವಯವದಲ್ಲೇ ಈಗ ಬೇವು ಹಿಂಡಿ ದಯಂಚ ಇದು ಬೆಳೀತಕ್ಕಂಥದ್ದು, ಮತ್ತು ಕೊಟ್ಟಿಗೆ ಗೊಬ್ಬರ, ವರ್ಮಿ ಕಾಂಪೋಸ್ಟು, ಇದ್ರ ಮೂಲಕನೇ ನಮಗೆ ಸೊಪ್ಪು ಬೆಳೆಯೋಕ್ಕೆ ರಿಕ್ವೈರ್ಮೆಂಟ್ ಆಗಿರತಕ್ಕಂಥ ಎಲ್ಲನೂ ಪ್ರೊವೈಡ್ ಮಾಡ್ಬೋದು. ಸೊ ಈ ಒಂದು ಪದ್ಧತಿ ನಮ್ಮ ಆಫೀಸಲ್ಲಿ ಮಾಡಿದ್ವಿ, ಈಗ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತಿದ್ವಿ. ಇದರಲ್ಲಿ ಏನು ತೋರಿಸ್ತದೆ ಅಂದರೆ ರಾಸಾಯನಿಕ ಗೊಬ್ಬರ ಇಲ್ಲದೇ ನಿಮಗೆ ಚೆನ್ನಾಗಿ ಉತ್ಪಾದನೆ ಮಾಡೋಂಥ ಒಂದು ಸೊ ಗುಣಮಟ್ಟ ಮತ್ತು ಅಧಿಕ ಉತ್ಪಾದನೆ ಮಾಡೋಂಥ ಒಂದು ಪಾಸಿಬಿಲಿಟಿ ಇದೆ. ಸೊ ಇದನ್ನು ಅಳವಡಿಸ್ಕೋಬೋದು. ಈ ಕುರಿ ಹಿಂಡುಗಳು ತಬ್ಬೋದು ಅದೆಲ್ಲ ಮಾಡ್ತಾರೆ ಸರ್. ಅದರಲ್ಲಿ
1: ಅಂದ್ರೆ ಈಗ ನೀವು ನಿಮ್ಮ ಸಂಸ್ಥೆನಲ್ಲೂ ಅಭಿವೃದ್ಧಿ
0: ಮಾಡಿದ್ವಿ ಸರ್ ಒಂದು ಪ್ಲಾಟ್. ಅದು ಯಾರು ರೈತರು ನೀವು ಸಂಸ್ಥೆಗೆ ಬಂದ್ರೆ ನೋಡ್ಬೋದು ಅವರು ಯಾವ ತರ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತೀವೋ ಅಥವಾ ಯಾವ ಆರ್ಗಾನಿಕ್ ಫಾರ್ಮಿಂಗ್ ಅಂತೋ ಎರಡು ಪದ್ಧತಿಗಳು ನಮ್ಮ ಆಫೀಸಲ್ಲಿದೆ.
1: ಈಗ ಡಾಕ್ಟರ್ ಸುರೇಶ್ ಅವರೇ, ಕಡ್ಡಿಗಳನ್ನ ಪುಡಿ ಮಾಡಿ ಗೊಬ್ಬರ ಮಾಡುವಂಥದ್ದು ಏನಾದರೂ ಯಂತ್ರ ಇದೆಯಾ, ಹಿಪ್ನೇರಳೆ ಕಡ್ಡಿ?
0: ಸೊ ನಾರ್ಮಲಿ ಒಂದು ಎಕರೆಗೆ ಒಂದು 22-24 ಟನ್ ಸೊಪ್ಪು ಬಂದರೆ ಅದರಕ್ಕಿಂತ 22-22 ಟನ್ನು ಕಡ್ಡಿ ಬರುತ್ತೆ. ಸೊ ಆ ಕಡ್ಡಿ ಏನು ಉಪಯೋಗ ಆಗಲ್ಲ ನಮಗೆ, ಭಾಳ ಜನ ರೈತರು ಬೆಂಕಿ ಹಚ್ಚಿ ಅದನ್ನು ವೇಸ್ಟ್ ಮಾಡ್ತಾರೆ. ಸೊ ನಾವು ಹೇಳ್ತೀವಿ ಅದನ್ನು ಸ್ವಲ್ಪ ಒಣಗಿಸಿಬಿಟ್ಟು ಈಗ ಭಾಳ ಒಂದು ಕ್ರಷರ್ ಅಂತ ಬರುತ್ತೆ, ಕ್ರಷರ್ ಅಂತೇಳಿ. ಸೊ ಅದನ್ನು ಜಸ್ಟ್ ನೀವು ಕ್ರಷರ್ಗಳು ಹಾಕಿದರೆ ಅದು ಪುಡಿ ಪುಡಿ ಆಗುತ್ತೆ. ಇವನ್ ನಮ್ಮ ತೆಂಗಿನ ತೋಟದಲ್ಲಿ ತೆಂಗಿನ ರೊಂಬೆಗಳನ್ನು ಪುಡಿ ಮಾಡುತ್ತೆ. ಸೊ ಆ ಒಂದು ಪುಡಿ ಮಾಡಿದ್ಮೇಲೆ ಅದನ್ನು ನೀವು ಗುಂಡಿ ಮಾಡಿಬಿಟ್ಟು ಅದನ್ನು ಕಾಂಪೋಸ್ಟ್ ಮಾಡ್ಬೋದು. ಸೊ ಕಾಂಪೋಸ್ಟ್ ನೀವು ಜಮೀನಿ ಹಾಕ್ಬೋದು. ಸೊ ನಿಮ್ಗೆ 20 ಟನ್ನು ಡಿಗ್ರೇಡ್ ಎಲ್ಲ ಆದ್ಮೇಲೆ ಕಾಂಪೋಸ್ಟ್ ಆದಮೇಲೆ ನಿಮ್ಗೆ ನಿಯರ್ಲಿ ಒಂದು 2-3 ಟನ್ನು ನಿಮಗೆ ಕಾಂಪೋಸ್ಟ್ ಬರುತ್ತೆ. ಸೊ ಮಳ್ಳಿ ಮತ್ತೆ ಜಮೀನಿನ ಜಮೀನಿಗೆ ವಾಪಸ್ ಹಾಕೋದು, ಎಷ್ಟು ಜಮೀನು ತಯಾರಾಗತಕ್ಕಂಥದ್ದನ್ನು ಮತ್ತೆ ಫಲವತ್ತತೆ ಗೊಬ್ಬರ ಮಾಡಿ ಮತ್ತೆ ನೀವು ಜಮೀನು ಹಾಕೋದು. ಸೊ ಇದರಿಂದ ನಿಮಗೆ ಕೊಟ್ಟಿ ಗೊಬ್ಬರ ಖರೀದಿ ಮಾಡೋದು ಅಥವಾ ಬೇರೆ ರಾಸಾಯನಿಕ ಗೊಬ್ಬರ ಎಷ್ಟು ಹಾಕಬೇಕಾಗುತ್ತೋ ಅದರ ಕಮ್ಮಿನೂ ಹಾಕ್ಬೋದು ನೀವು.
1: ಈಗ ತೆಂಗಿನ ತೋಟದೊಳಗಡೆ ಹಿಪ್ನೇರಳೆ ಬೆಳೀತಾರೆ, ಸಮಸ್ಯಾತ್ಮಕ ಮಣ್ಣಲ್ಲಿ ಬೆಳೀತಾರೆ, ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಮಣ್ಣಿನಲ್ಲಿ ಹಿಪ್ನೇರಳೆ ಬೆಳೀತಾರೆ, ಎಲ್ಲದಕ್ಕೂ ಬೇಸಾಯ ವಿಧಾನ ಒಂದೇನಾ ಅಥವಾ ಪ್ರತಿ ಕಡೆನೂ ಬೇರೆ ಬೇರೆ ಆಗಿರುತ್ತೆ?
0: ಸೊ ನಮ್ಮಲ್ಲಿ ಬೇಸಾಯ ವಿಧಾನಗಳು ಬಂದ್ಬಿಟ್ಟು ಮುಖ್ಯವಾಗಿ 2 ಥರ. ಒಂದು ನೀರಾವರಿ ಇದ್ದಲ್ಲಿ ಯಾವ ಥರ, ಒಂದು ಮಳೆಯಾಶ್ರಿತ ರೇಷ್ಮೆ ಇದ್ದಲ್ಲಿ 2 ಥರ. ನೀರಾವರಿ ಇದ್ದಲ್ಲಿ ಸೇಮ್ ಪದ್ಧತಿ, ನಿಮಗೆ ಅಂತರ ಬೇರೆ ಆಗ್ಬೋದು ಎಲ್ಲ ಆಗ್ಬೋದು, ಬಟ್ ಬೇರೆ ಎಲ್ಲ ಸೇಮ್ ಇರುತ್ತೆ ಸರ್. ನಿಮಗೆ ನ್ಯೂಟ್ರಿಯೆಂಟ್ಸ್ ಎಷ್ಟು ಕೊಡಬೇಕು ಅಷ್ಟು ಹೇಳ್ತೀನಿ ನಾವು ಏರಿಯಾ ವೈಸು, ಮತ್ತು ಇನ್ನುಳಿದೆಲ್ಲ ಸೇಮ್ ಇರುತ್ತೆ ನಮಗೆಲ್ಲ.
1: ಇಲ್ಲ ಈ ತೆಂಗಿನ ತೋಟದಲ್ಲಿ ಹಿಪ್ನೇರಳೆ ಬೆಳೆಸಿ
0: ಅಲ್ಲಿ ವೆರೈಟಿಗಳು ಬೇರೆ ಅಷ್ಟೇ ಇಲ್ಲಿ.
1: ಅಲ್ಲ ಆಯ್ತು, ಸ್ಟಂಪ್ ಫಾರ್ಮೇಷನ್ನು ಕಡ್ಡಿ ಇದೆಲ್ಲ ಒಂದೇ?
0: ಸೇಮ್ ಒಂದೇ ಒಂದೇ. ತೆಂಗಿನ ತೋಟದಲ್ಲಿ ನಾವು ಜಾಸ್ತಿ ಹೈಟ್ ಬೆಳೆಯಲ್ಲ, ತೆಂಗಿನ ತೋಟದಲ್ಲಿ ನಾವು ನಾರ್ಮಲಿ ಜೋಡಿಸಲ ಪದ್ಧತಿ ಬೆಳಿತೀವಿ, ಜಾಸ್ತಿ ಕಮ್ಮಿ ಇಟ್ಟಿರ್ಬೇಕಂತ, ಬ್ಯಾಸ್ ಬಿಸಿಲು ಎಕ್ಸ್ಪೋಜರ್ ಆಗ್ಬೇಕಂತೇಳಿ ಅಲ್ಲಿ ಸೇಮ್ ಜೋಡಿಸಲ ಪದ್ಧತಿ ಬೆಳಿತೀವಿ. ಅದಕ್ಕೂ ಗೊಬ್ಬರನೂ ಸೇಮ್ ಹಾಕ್ತೀವಿ, ತೆಂಗಿನ ತೋಟಕ್ಕೂ ಗೊಬ್ಬರ ಹಾಕ್ತೀವಿ, ಇದಕ್ಕೆ ರೇಷ್ಮೆ ಗೊಬ್ಬರ ಹಾಕ್ತೀವಿ. ಸೊ ಎರಡಕ್ಕೂ ಗೊಬ್ಬರ ಕೊಡಬೇಕಲ್ಲ, ಅವಕಾಶ
1: ಹಾಕ್ಬೇಕಲ್ವಾ? ಓಕೆ, ಅಂದ್ರೆ ಈಗ ವ್ಯತ್ಯಾಸ ಇರೋವಂಥದ್ದು ಬೇಸಾಯ ಮಾಡೋದು ನೀರಾವರಿನಲ್ಲೋ ಮಳೆ ಆಶ್ರಯ.
0: ಮಳೆ ಆಶ್ರಯದಲ್ಲಿ ಓಕೆ,
1: ಈ ಮಳೆ ಆಶ್ರಯ ಅಂತಂದ್ರೆ ಸ್ವಲ್ಪ ವಿಧಾನ ಬೇರೆ ಇರುತ್ತೆ.
0: ಮಳೆ ಆಶ್ರಯದಲ್ಲಿ ವಿಧಾನ ಬೇರೆ, ಯಾಕಂದ್ರೆ ಅಲ್ಲಿ ವರ್ಷದಲ್ಲಿ 5 ಕಟಾವ್ ಬರಲ್ಲ, ಓನ್ಲಿ 3 ಕಟಾವ್ ಬರುತ್ತೆ. ಇಲ್ಲಿ 5 ಕಟಾವ್, 6 ಕಟಾವ್ ಬರುತ್ತದೆ.
1: ಒಟ್ಟಾರೆಯಾಗಿ ಹಿಪ್ಪನೇರಳೆಯನ್ನು ಪೊದೆ ಆಕಾರದಲ್ಲಿ ಬೆಳೆಸ್ಕೋಬೇಕು, ಆ ಪೊದೆಯನ್ನು ನಿರ್ವಹಣೆ ಮಾಡಬೇಕು. ತಾವೇ ಹೇಳಿದಾಗ ಎಷ್ಟು ವರ್ಷ ಇರುತ್ತೆ ಅಂದರೆ?
0: ಸರ್, ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 30 ವರ್ಷ. ಪೂರ್ತಿ ಡ್ಯಾಮೇಜ್ ಮಾಡ್ಕೊಂತೋದಂಗಲ್ಲ, ಅದು ಇಳುವರಿ ಕಮ್ಮಿ ಆಗುತ್ತೆ 30 ವರ್ಷ ಆದಮೇಲೆ, 25-30 ವರ್ಷ ಆದಮೇಲೆ. ಅವಾಗ ನಾವು ಅಷ್ಟೊತ್ತಿಗೆ ಹೊಸ ಒಂದು ತಳಿ ಬಂದಿರುತ್ತೆ, ಸೊ ಅದನ್ನು ತೆಗೆದುಬಿಟ್ಟು ನೀವು ಹೊಸ ತಳಿ ಹಾಕೋಬಹುದು. ಕೆಲವು ಕಡೆ ನೋಡಿದೀವಿ 50 ವರ್ಷದ ತೋಟನೇ ಇದೆ.
1: ಹೌದಾ?
0: 50 ವರ್ಷದ ತೋಟನೂ ಇದೆ.
1: ಪೊದೆ ಮಾಡಿ ಹಿಪ್ಪನೇರಳೆಯನ್ನು ಬೆಳೆಸಿ ಒಳ್ಳೆ ಗುಣಮಟ್ಟದ ಸೊಪ್ಪನ್ನು ಕೊಟ್ಟರೆ ಹುಳುಗಳು ಚೆನ್ನಾಗಿ ತಿಂತವೆ ಅಲ್ವಾ ಸರ್?
0: ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ, ತೋಟದಲ್ಲಿ ಬಂದಿರುತ್ತೆ ಪ್ರತಿಯೊಂದು ಸೊಪ್ಪು ರೇಷ್ಮೆ ತಯಾರಾಗಬೇಕು. ಸೊ ಅಲ್ಲಿ ರೇಷ್ಮೆ ತಯಾರಾಗಬೇಕಂದ್ರೆ ಗುಣಮಟ್ಟದ ಚೆನ್ನಾಗಿರಬೇಕು. ಆ ಗುಣಮಟ್ಟದ ಚೆನ್ನಾಗಿರ್ಬೇಕಂದ್ರೆ ನೀವು ಕರೆಕ್ಟಾಗಿ ಸೂಕ್ತವಾದಂಥ ವೆರೈಟಿ, ಪ್ರಾಪರ್ ಆಗಿ ನೀವು ಮಣ್ಣನ್ನು ಮತ್ತು ಗೊಬ್ಬರ, ರಸಗೊಬ್ಬರ, ನೀರಾವರಿ ಮಾಡಿದರೆ ಸೂಕ್ತವಾದಂಥ ಕ್ವಾಲಿಟಿ ಗೊಬ್ಬರ ಬರುತ್ತೆ.
1: ಡಾಕ್ಟರ್ ಸುರೇಶ್ ಅವರ, ನಿಮ್ಮ ಸಂಸ್ಥೆನಲ್ಲಿ ಮಣ್ಣು ಮತ್ತು ನೀರನ್ನು ಪರೀಕ್ಷೆ ಮಾಡಿಕೊಡ್ತೀರ?
0: ಹಾಂ ಸರ್, ನಮ್ಮ ಸಂಸ್ಥೆಯಲ್ಲಿನ ಮಣ್ಣು ನೀರು ಪರೀಕ್ಷೆ ಓನ್ಲಿ ರೇಷ್ಮೆ ರೈತರಿಗೆ ಮಾತ್ರ.
1: ಸೊ ಇದರಲ್ಲಿ ಬೆಳಿತೀನಿ ಬರೋರ್ಗೂ ಮಾಡ್ಕೊಡ್ತೀವಿ,
0: ಅವ್ರಿಗೆ ಮಾಡಿಕೊಡ್ತೀವಿ. ಇವನ್ ಕೆಲವೊಂದು ಹೊಸ ರೈತರು ಕೆಲವೊಂದು ಕಾಟ್ ಅನ್ನುವಲ್ಲಿ ಬೆಳಿತಿರ್ತಾರೆ, ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಪೆಸ್ಟಿಸೈಡ್ ರೆಸಿಡ್ಯೂಗೂ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ.
1: ಓಹೋ,
0: ಅವಕಾಶದಿಂದ ಅವರಿಗೆ. ಯಾಕಂದ್ರೆ ಕೆಲವರು ಏನು ಮಾಡ್ತಾರೆ, ಎಲ್ಲೋ ಟೊಬ್ಯಾಕೋ ಬೆಳೆದಿರ್ತಾರೆ, ಇಲ್ಲ ಕೆಲವು ಜಾಸ್ತಿ ಕಾಟನ್ ಬೆಳೆದಿರ್ತಾರೆ, ಅಲ್ಲೆಲ್ಲ ಜಾಸ್ತಿ ರೋಗ ಕೀಟನಾಶಕಗಳು ಉಪಯೋಗಿಸ್ಬಿಟ್ಟಿರ್ತಾರೆ, ಆಮೇಲೆ ಅವರು ಇಪ್ಪುನೇಳಾಗ್ತಾರೆ. ಸೊ ಅವಾಗ ಹೇಳ್ತಾರೆ, ಸರ್ ಇದು ಸೊಪ್ಪು ಚೆನ್ನಾಗಿ ಬಂತು ಬಟ್ ತಿನ್ನಿಸಿದ್ರೆ ಸಾಯ್ತಾ ಇದೆ ಹುಳುಗಳು ಅಂತೇಳಿ. ಸೊ ಅದಕ್ಕೆ ಒಂದು ಮಣ್ಣಿನಲ್ಲಿ ಮಣ್ಣು ಪರೀಕ್ಷೆ ನಾರ್ಮಲ್ ಕೇಸ್. ನಿಮ್ಗೇನಾದ್ರು ಈ ಥರ ಬೆಳೆದಂಥ ಬೆಳೆಗಳಿದ್ರೆ ಈ ಕೀಟನಾಶಕಗಳು ಎಷ್ಟಿದೆ ಮಣ್ಣಲ್ಲಿ, ಅದು ಮತ್ತೆ ಅದಕ್ಕೆ ಜಾಸ್ತಿ ಇದ್ರೆ ಅದಕ್ಕೆ ಏನು ತೆಗಿಬೇಕು ಅಂತ ಅದು ಒಂದು ಇನ್ಫಾರ್ಮೇಶನ್ ಕೊಡ್ತೀವಿ.
1: ನೀರಲ್ಲಿ ಏನಿದೆ ಅನ್ನೋದು ಪರೀಕ್ಷೆ ಮಾಡಿ,
0: ನೀರಲ್ಲಿ ನೀರಿನ ಪರೀಕ್ಷೆ ಮತ್ತು ಮಣ್ಣಿನ ಪರೀಕ್ಷೆ ಎರಡು ಮಾಡಿಕೊಡ್ತೀವಿ.
1: ಏನಾದರೂ ನಿಗದಿ ಮಾಡಿದ್ದೀರಾ?
0: ಸೊ ನಮ್ಮಲ್ಲಿ ಭಾಳ ಕಮ್ಮಿ ಇದ್ದಾರೆ, 100-150 ರೂಪಾಯಲ್ಲಿನೇ ಈಗ ಒಂದು ಪರೀಕ್ಷೆ ಮಾಡಿಕೊಡ್ತೀವಿ. ಜಸ್ಟ್ ಅವ್ರು ರೈತರು ನಮ್ಮ ಹತ್ರ ಇನ್ಫಾರ್ಮೇಶನ್ ಇರುತ್ತೆ, ಆ ಥರ ಮಣ್ಣು 1 ಎಕರೆ ಪ್ರದೇಶ ಇದ್ದರೆ ಅವ್ರದ್ದು ಒಂದು 5-6 ಜಾಗದಲ್ಲಿ 1-2 ಅಡಿ ಹಿಂಗೆ ವಿಷಯ ಬತ್ತು ಹೊಡಿಬಿಟ್ಟು ಆ ಮಣ್ಣಿಗೆ ಸ್ಲೈಸ್ ಮಾಡ್ಕೊಂಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಆಲ್ಟರ್ನೇಟ್ ಆಗಿ ಮಣ್ಣು ತಗೊಂಡು ಅದೊಂದು 1/2 ಕೆಜಿ ಅಷ್ಟು ಅವ್ರು ಪಾರ್ಸಲ್ ಮಾಡಿ ಸಾಕು. ಅವ್ರು ಡೀಟೇಲ್ಸ್ ಕೊಟ್ಟರೆ ಫೋನ್ ಮಾಡ್ತಾರೆ, ಅವರು ಅಡ್ರೆಸ್ಸಿಗೆ ಕಳಿಸ್ಕೊಡ್ತಾರೆ.
1: ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಒಳ್ಳೆ ಗುಣಮಟ್ಟದ ಸೊಪ್ಪು ಬೆಳಿಬೇಕು.
0: ಆಕ್ಚುಲಿ 4 ವರ್ಷ ಇಲ್ಲ 5 ವರ್ಷಕ್ಕೆ ಒಂದ್ಸಲ ಮಣ್ಣು ಪರೀಕ್ಷೆ ಮಾಡಿದ್ರೆ ಉತ್ತಮ, ಯಾಕಂದ್ರೆ ಮಣ್ಣು ಪರೀಕ್ಷೆಯಿಂದ ಅವ್ರಿಗೆ ರಾಸಾಯನಿಕ ಗೊಬ್ಬರ ಎಷ್ಟು ಹಾಕ್ಬೇಕಂತ ಒಂದು ನಿಗದಿ ಗೊತ್ತಾಗುತ್ತೆ. ಅವ್ರು ಜಾಸ್ತಿ ಹಾಕೋದ್ ನೆಸಿಟಿ ಇಲ್ಲ, ಸೇವ್ ಮಾಡ್ಬೋದು ಅಮೌಂಟ್ ಅನ್ನು.
1: ಹಿಪ್ಪನೇರಳೆ ತೋಟದ ಸ್ಥಾಪನೆ ಪೊದೆ ಪದ್ಧತಿನಲ್ಲೇ ಬೆಳೆಸೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಡಾಕ್ಟರ್ ಸುರೇಶ್ ಅವರೇ, ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೆ?
0: ಹಾಂ ಸರ್. ಸೊ ನನ್ನ ಮೊಬೈಲ್ ಸಂಖ್ಯೆ 98-00-00-40 ಆಮೇಲೆ 80-95.
1: ಇನ್ನೊಮ್ಮೆ ಹೇಳಿ.
0: 98-00-80-95.
1: ಇನ್ನೂ ಒಂದ್ಸರಿ ಹೇಳಿ ಸರ್.
0: 98-00-80-95.
1: ಒಳ್ಳೆಯದು ಡಾಕ್ಟರ್ ಸುರೇಶ್ ಅವರೇ, ಇದುವರೆಗೂ ಪೊದೆ ಪದ್ಧತಿಯಲ್ಲಿ ಹಿಪ್ಪನೇರಳೆ ತೋಟದ ಸ್ಥಾಪನೆ ಮತ್ತು ಅದರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸರ್, ನಮಸ್ಕಾರ.
2: ಪೊದೆ ಮಾದರಿಯಲ್ಲಿ ಹಿಪ್ಪನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಕುರಿತು ಇದುವರೆಗೂ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಗಮನಿಸಿ, ಮುಂದಿನ ಬುಧವಾರ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಇರುವುದರಿಂದ ನಮ್ಮ ರೇಷ್ಮೆ ರಂಗ ಬಾನುಲಿ ಸರಣಿ ಬುಧವಾರದ ಬದಲಾಗಿ ಮಂಗಳವಾರವೇ ಪ್ರಸಾರವಾಗುತ್ತಿದೆ. ಅಂದು ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳ ಅಂತರ ಬೇಸಾಯ ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಎಂಆರ್ ಭವ್ಯ ಅವರೊಂದಿಗೆ ಸಂದರ್ಶನ ಕೇಳಬಹುದು.
3: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದಿರಿ.
4: ರೇಷ್ಮೆ ಕೃಷಿ ಬೆಳೆಯಿರಿ.
5: ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು.
3: ಸಂಕಲನ ಜಿಎನ್ ಮಂಜುನಾಥ್.
5: ನಿರ್ಮಾಣ ಎನ್ ಕೇಶವಮೂರ್ತಿ.
6: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
7: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
8: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
9: ರೀ ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತಿದೆ?
10: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ
9: ರೀ ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತಿದೆ?
10: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್.

0: ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇಂದಿನ ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಪೊದೆ ಮಾದರಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎನ್ ಕೆ ಶಿವಮೂರ್ತಿ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದೆ. ಇದರಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ಬಾಳೆ ಸಸಿ ಕೃಷಿ ಹಾಗೂ ಮಾರಾಟ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹೆಚ್ ಆರ್ ಮನುಕುಮಾರ್ ಮತ್ತು ಮೈಸೂರಿನ ಪಿಜಿಆರ್ ಫಾರಂನ ಎನ್ ಮಹದೇವ ಪ್ರಸಾದ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ಈಗ ಒಂದೆರಡು ಕೃಷಿ ಹಾಡುಗಳನ್ನು ಕೇಳೋಣ.

ಇದುವರೆಗೆ ಕೃಷಿ ಹಾಡುಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿ ರಂಗ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 7:34. ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ. 7:35 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಇನ್ನು ಮುಂದೆ 7:35 ವಾರ್ತೆಗಳನ್ನು ಕೇಳುವಿರಿ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಭಾಗಿ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿರುವ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸುವ ಸಲುವಾಗಿ ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಮತ್ತು ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಈ ನಡುವೆ ತಮಗೆ ಶುಭ ಹಾರೈಸಿದ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಘಟಕ ಪಕ್ಷಗಳ ನಾಯಕರಿಗೆ ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮೀರಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟವು ಇಂದು 7 ಅಂಶಗಳ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಈ ಐತಿಹಾಸಿಕ ಮೈಲಿಗಲ್ಲು ಸರ್ಕಾರದ ಜನಕಲ್ಯಾಣ ಹಾಗೂ ದೇಶ ಸೇವೆಯ ಸಾಧನೆಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಸರ್ಕಾರದ ಆಡಳಿತದಲ್ಲಿ ಬಡವರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದ್ದು ಪಕ್ಕಾ ಮನೆ, ವಿದ್ಯುತ್ ಮತ್ತು ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗಿದೆ ಎಂದು ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸ್ತುತ 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ಹಾಗೂ 60 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದ್ದು, ಇದು 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಮುಕ್ತಗೊಳಿಸಿದೆ. ಯುವ ಜನತೆಯ ಬೆಂಬಲದಿಂದ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಚಂದ್ರಯಾನದಂತಹ ವೈಜ್ಞಾನಿಕ ಮೈಲುಗಲ್ಲುಗಳನ್ನು ಸಾಧಿಸಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಶೇಕಡ 33% ಮೀಸಲಾತಿ ಮತ್ತು ಲಖ್ಪತಿ ದೀದಿ ಯೋಜನೆ ತರಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಂತಹ ಕ್ರಮಗಳಿಂದ ಕೃಷಿ ರಫ್ತು 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣೆ ಮತ್ತು ಕೃತಕ ಬುದ್ದಿಮತ್ತೆ ವಲಯಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಬಲಗೊಂಡಿದೆ ಎಂದು ನಿರ್ಣಯದಲ್ಲಿ ಶ್ಲಾಘಿಸಲಾಗಿದೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯ 2A ಹಂತಕ್ಕೆ ಅನುಮೋದನೆ ನೀಡಿದ್ದು, ಇದು ಕೋಟೇಶ್ವರ ರಸ್ತೆಯಿಂದ ವಿಮಾನ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ವಿಸ್ತರಣೆಯನ್ನು ಒಳಗೊಂಡಿದೆ. ಇದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಕೇಂದ್ರ ಸರ್ಕಾರದ 2 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047 ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಕಳೆದ 2014-15 ಅವಧಿಯಲ್ಲಿ ಭಾರತವು ಒಟ್ಟು $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು, ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡ 169% ಅಭೂತಪೂರ್ವ ಪ್ರಗತಿ ದಾಖಲಿಸಿದೆ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಡಿಪಿಐಐಟಿಯ ಮಾಹಿತಿಯ ಪ್ರಕಾರ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತವು 2025-26 ಸಾಲಿನಲ್ಲಿ 94 ಶತಕೋಟಿ ಡಾಲರ್ಗೂ ಅಧಿಕ ದಾಖಲೆಯ ಎಫ್ಡಿಐ ಹರಿವನ್ನು ಕಂಡಿದೆ. ಇದರಲ್ಲಿ ಶೇಕಡಾ 90ಕ್ಕಿಂತ ಹೆಚ್ಚು ಈಕ್ವಿಟಿ ಹರಿವು ಸ್ವಯಂಚಾಲಿತ ಮಾರ್ಗದ ಮೂಲಕವೇ ಬಂದಿರುವುದು ವಿಶೇಷ. ಈ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಡಿಪಿಐಐಟಿ ಜಂಟಿ ಕಾರ್ಯದರ್ಶಿ ಸುಮಿತ್ ಜರಂಗಲ್, ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಂತಹ ಪ್ರಮುಖ ಉಪಕ್ರಮಗಳು ಜಾಗತಿಕ ಹೂಡಿಕೆಯನ್ನು ವಿದೇಶಿ ಉತ್ಪಾದನಾ ಪ್ರಗತಿಯನ್ನಾಗಿ ಪರಿವರ್ತಿಸಲು ನೆರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಗಾಗಿ 20 ಅತ್ಯಾಧುನಿಕ ಸಾಮರ್ಥ್ಯದ ಜಾಗತಿಕ ಸಂಚಾರ ಉಪಗ್ರಹ ವ್ಯವಸ್ಥೆ ಜಿಎನ್ಎಸ್ಎಸ್ ಜಾಮರ್ಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಇಂದು 449 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಸ್ವದೇಶಿ ವಿನ್ಯಾಸ ಅಭಿವೃದ್ಧಿ ಮತ್ತು ಉತ್ಪಾದನೆ ವರ್ಗದಲ್ಲಿ ಈ ಒಪ್ಪಂದ ನಡೆದಿದ್ದು, ಜಾಮರ್ಗಳಲ್ಲಿ ಕನಿಷ್ಠ ಶೇಕಡ 75% ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ ಪಿಎಲ್ಐ 3ನೇ ಸುತ್ತಿನಡಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಜವಳಿ ಸಚಿವಾಲಯ, ಯೋಜನೆಯ ಒಟ್ಟು 3 ಸುತ್ತುಗಳಡಿ ಇದುವರೆಗೆ 96 ಕಂಪನಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಇವುಗಳಿಂದ ಒಟ್ಟು 12,822 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬದ್ಧತೆಯ ಹೂಡಿಕೆಯಾಗಲಿದೆ ಹಾಗೂ 58,000 ಕೋಟಿ ರೂಪಾಯಿಗಳನ್ನು ಮೀರಿದ ವಹಿವಾಟು ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದೆ. ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದೆ ಸುಷ್ಮಿತಾ ದೇವ್ ಅವರು ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ನಡುವೆಯೇ ಒಂದೇ ವಾರದಲ್ಲಿ ಪಕ್ಷದ ಸಂಸದೀಯ ವರ್ಗದಿಂದ ಹೊರಬಿದ್ದ 2ನೇ ರಾಜೀನಾಮೆ ಇದಾಗಿದೆ. ರಾಜೀನಾಮೆ ನೀಡಿದ ನಂತರ ಸುಷ್ಮಿತಾ ದೇವ್ ಅವರು ನವದೆಹಲಿಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಕ್ಷಿಣ ಭಾರತ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಾರತಿರಾಜ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಪತ್ನಿ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವು ಚಿತ್ರಗಳನ್ನು ನಿರ್ದೇಶಿಸಿರುವ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ ಕಂಗಾಲ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಸಿನಿಮಾ ನಿರ್ದೇಶನದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಪುಟ್ಟಣ ಕಂಗಾಲ್ ತನ್ನ ಗುರು ಎಂದು ಅವರು ಹೇಳಿಕೊಳ್ಳುತ್ತಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಲ್ಗೇರಿಯಾದ ಸೋಫಿಯಾದಲ್ಲಿ ಇರುವ ರಾಷ್ಟೀಯ ಐತಿಹಾಸಿಕ ವಸ್ತು ಸಂಗ್ರಹಾಲಯಕ್ಕೆ ಇಂದು ಭೇಟಿ ನೀಡಿದರು. ಪ್ರಸ್ತುತ ಸೋಫಿಯಾ ಪ್ರವಾಸದಲ್ಲಿರುವ ಸಚಿವರು ಬಲ್ಗೇರಿಯಾದ ಉನ್ನತ ನಾಯಕರನ್ನು ಭೇಟಿಯಾಗಲಿದ್ದಾರೆ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ಫಿನ್ಲ್ಯಾಂಡ್ಗೆ ಭೇಟಿ ನೀಡಲಿದ್ದು ಅಲ್ಲಿ 14ನೇ ಆವೃತ್ತಿಯ ಕುಲ್ತಾರಂತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬದಲಾಗುತ್ತಿರುವ ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬ ವಿಷಯದಡಿ ಈ ಬಾರಿಯ ಸಂವಾದವನ್ನು ಆಯೋಜಿಸಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಎನೆಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪಿಯ ಚಿಯು ಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಮತ್ತು ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಸರಿಯಾಗಿ 7:45:20 ಈ ಸಮಯದಲ್ಲಿ ನೀವು ಆಲಿಸುತ್ತಿರುವಿರಿ. ಇದು ಮೈಸೂರು ಆಕಾಶವಾಣಿ ಎಫ್ಎಂ 100.6. ಇನ್ನೀಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಒಂದು ಪ್ರಕಟಣೆ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಒಲವು ಗೆಲುವು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಸ್ ಜಾನಕಿ ಅವರೊಂದಿಗೆ ಹಾಡಿರುವ ಜಿ ಉದಯಶಂಕರ್ ಅವರ ಗೀತೆ, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಮೂಡಿ ಬರ್ತಾ ಇದೆ ಒಲವೆ ಮಂದಾರ ಚಿತ್ರಕ್ಕಾಗಿ ಹರ್ಷ ಅವರು ಹಾಡಿರುವ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು, ಸಂಗೀತ ನೀಡಿದ್ದಾರೆ ದೇವಾ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಇಲ್ಲಿ ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ ಇದೆ. ಸುಮಾರು 44 ವರ್ಷದ ಆಶಾ ಎಂಬುವವರು ದಿನಾಂಕ 5/5/2026 ಬೆಳಿಗ್ಗೆ 9 ಗಂಟೆಗೆ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಕಾಣೆಯಾಗಿದ್ದು ಇಲ್ಲಿಯವರೆಗೂ ಪತ್ತೆಯಾಗಿಲ್ಲ. 5.2 ಅಡಿ ಎತ್ತರ, ಎಣ್ಣೆಗೆಂಪು ಬಣ್ಣ ಹೊಂದಿರುವ ಇವರು ಕೆಂಪು ಬಣ್ಣದ ಚೂಡಿದಾರ ಧರಿಸಿರುತ್ತಾರೆ. ಈ ಕಾಣೆಯಾದವರ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ 8792804672 ಈ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಅಥವಾ ಹುಣಸೂರು ಪಟ್ಟಣ ಠಾಣೆಯನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು FM 100.6. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ದೇವೇಂದ್ರಪ್ಪ ಅವರ ಜಲತರಂಗ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳುವಿರಿ. ಪಕವಾದ್ಯ ಸಹಕಾರದಲ್ಲಿ ವೈಲಿನ್ ನುಡಿಸಿದ್ದಾರೆ ಮೈಸೂರು ಎಂ ನಾಗರಾಜ್, ಮೃದಂಗ ತುಮಕೂರು ಟಿವಿ ಭದ್ರಾಚಾರ್. ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಂಸಧ್ವನಿರಾಗ ಆದಿತಾಳದಲ್ಲಿರುವ ಕೃತಿ ರಘುನಾಯಕ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ದೇವೇಂದ್ರಪ್ಪ ಅವರ ಜಲತರಂಗ ವಾದನವನ್ನು ಆಲಿಸುತ್ತಿರುವಿರಿ. ಮುಂದೆ ಮಾಯಾ ಮಾಳವಗೌಡರಾಗ ರೂಪಕ ತಾಳದಲ್ಲಿರುವ ತ್ಯಾಗರಾಜರ ಕೃತಿ ತುಳಸೀದಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ಬಿ ದೇವೇಂದ್ರಪ್ಪ ಅವರ ಜಲ್ತರಂಗ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ನೀಡಿದವರು ಮೈಸೂರು ಎಂ ನಾಗರಾಜ್, ಮೃದಂಗ ಸಹಕಾರ ತುಮಕೂರು ಟಿವಿ ಭದ್ರಾಚಾರ್. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಮೂಡಿಬಂತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 8:31 ಈ ಸಮಯದಲ್ಲಿ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಲಂಕ್ ಚಿತ್ರದ ಶೀರ್ಷಿಕೆ ಗೀತೆ ಹಾಡಿದ್ದಾರೆ ಅರಿಜಿತ್ ಸಿಂಗ್ ಮತ್ತು ಶಿಲ್ಪಾರಾವ್. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯ, ಪ್ರೀತಮ್ ಅವರ ಸಂಗೀತ ಈ ಗೀತೆಗಿದೆ.

ಹ್ಯಾಪಿ ನ್ಯೂ ಇಯರ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರು ಅರಿಜಿತ್ ಸಿಂಗ್ ಅವರೊಂದಿಗೆ ಹಾಡಿರುವ, ಇರ್ಷಾದ್ ಕಮಿಲ್ ಅವರು ಬರೆದಿರುವ ಗೀತೆ, ವಿಶಾಲ್ ಶೇಖರ್ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

0: This is Akashvani. In the program Spotlight, now we bring you a discussion on key union cabinet decisions. The participants are Prafulla Ketkar, senior journalist, and Lalima Aneja Tang, anchor.
1: The union cabinet today passed a resolution marking June the 10th, 2026 as a historic milestone in the journey of Indian democracy. As our Prime Minister, Narendra Modi becomes the longest serving elected Prime Minister of the country, surpassing the previous record held by Jawaharlal Nehru. Union Minister Ashwini Vaishnav said that today's day is historic as Prime Minister Narendra Modi becomes the longest serving elected PM in India's history.
2: आज 10 जून 2026 का दिन भारतीय लोकतंत्र की यात्रा में एक ऐतिहासिक और प्रेरणादायी पड़ाव के रूप में अंकित हुआ है। आज श्री नरेंद्र मोदी जी निर्वाचित प्रधानमंत्री के रूप में सर्वाधिक अवधि तक निरंतर देश की सेवा करने वाले प्रधानमंत्री बन गए हैं। उन्होंने निर्वाचित पीएम के तौर पर 4,399 डेज की निरंतर सेवा का कीर्तिमान स्थापित किया है, जो स्वतंत्र भारत के इतिहास में पहली बार हुआ है। इससे पूर्व श्री जवाहरलाल जी नेहरू ने 1952 से लेकर 1964 तक निरंतर 4,398 दिन तक इस पद को सुशोभित किया था।
1: Now, what does that reflect? Certainly, a sustained public trust in the Prime Minister and his party. What else? Well, for this and more, we're now joined by senior journalist Mr. Prafulla Ketkar. Namaskar, Prafulla ji, and welcome to Akashvani Studio.
3: Thank you very much.
1: Prafulla ji, looking back at the Prime Minister's tenure since 2014, probably the most important one, if I can pick and choose, is India's foreign policy. That has been a huge success. How do you view this?
3: You know, we need to look at this entire journey with a different perspective.
1: Mm-hmm.
3: Most of our foreign policy decisions earlier used to be hyphenated, this or that.
1: Yes.
3: If you are this bloc, then you are not there. If you are with this country, if you are with Palestine cause, then you can't ally with Israel.
1: Huh.
3: If you are siding with Russia, then you cannot have a strategic partnership with America. So what Prime Minister Modi has done with a typical Indian perspective of Vasudhaiva Kutumbakam, he has moved from the policy of either one alignment or non-alignment to all alignment. And in this, he has de-hyphenated India's foreign policy. He's the first prime minister to visit Israel. And
1: yes,
3: at the same time, he hesitated to visit Palestine also. When he made his first visit, he directly went to Japan without having stopping over in China,
1: mm-hmm,
3: which was the convention. So he broke all the, you know, traditional mindset that if you have to deal with Japan, then you have to first, you know, placate China and then go to, all those things set aside. Secondly, you know, in his first swearing in itself, he called the neighbors, executive heads of the neighbors. So that clearly gave the vision that how does India look at India's neighborhood, irrespective of relationship, even with Pakistan or Bangladesh, the way we dealt with our neighbors. But another important aspect of this entire foreign policy thing, which you specifically asked,
1: mm-hmm,
3: the way India started projecting itself as a civilizational state.
1: Yes.
3: I'll just give you one example and then you'll understand that when India proposed International Day for Yoga, and now we will be celebrating the next edition, the 10th edition. When in 2014 November, I remember when this was mooted by India, this became first ever proposal in the United Nations history where one country proposed, 177 countries seconded, including 43 Muslim countries, and unanimously the resolution was passed. That was not just a resolution proposed by Prime Minister Modi. It was a recognition to India's civilizational wisdom on yoga.
1: Right.
3: So that is how we have changed looking at. The same thing happened about International Solar Alliance. India proposed it and immediately 135 countries seconded it. And eventually, International Solar Alliance headquartered in 2052 has been headquartered at Gurugram in India.
1: Mm-hmm.
3: So that shows that the India stature and India's ideas now has got global stage. That is one most important aspect when it comes to foreign policy, I believe.
1: Prime Minister, yes, he took diplomacy to another level. When we had the Trump tariff war coming, we signed up FTAs with various countries, thereby broadening our trade choices. And that has helped our economy very well. We are still the fastest growing economy. and we have widened our choices of buying from various sources. How do you view that?
3: As I said, the policy had changed to all alignment. But while all aligning, you have to make, you know, because we are in the realist world, whatever ideas and whatever ideals do we have, ultimately we have to deal with the global realities thanks to the post-Westphalian nation-state system. So when it comes to the diversification of our energy needs, we have on the one hand had very, very stringent targets when it comes to renewable energy. So we have moved fast. In fact, 2030 targets we have already met in 2026. So on the renewable energy front, we have moved ahead. We are moving ahead in nuclear energy front. And the way eventually now India is becoming hub for oil refineries.
1: Yes.
3: That our technology is now recognized all over the world. So we don't have oil, but when it comes to the refining process, even the worst kind of, you know, oil, most hard kind of oil can be refined in Indian refineries. So that clearly shows that when it comes to diplomacy at certain points, you know, whether his Prime Minister Modi's whether namaste or what many people try to trivialize, whether hug diplomacy or there, he brought in the very, very human element to the diplomatic aspect. And at the same time, when it comes to the hard decision making, which even President Trump recognized a couple of times, that he's a very, very, he is my good friend, but he's a very hard negotiator.
1: Yes.
3: So he has shown both the sides that, you know, when it comes to diplomacy, you have to maintain. When it comes to the our vaccine diplomacy or vaccine maitri, which was called, we went out of the way to help out the countries. In fact, we fought at the WTO level to make vaccines patent free. With South Africa, we lobbied there. So we clearly showed that when it comes to human interest, we are ready to go beyond our conventional realist politics. But when it comes to our national interest, we are ready to negotiate hard and we are ready to diversify. So our energy things, not just energy things, even our defense production,
1: yes,
3: has been very vastly diversified in last 10, 12 years, which many people do not understand. At one point, you know, 70-75% of dependence was there on Russia. Now 36% almost coming. And now there are around 200 smaller parts and products related to defense equipments we are now exporting.
1: Yes.
3: So your domestic policy and your international stature, diplomacy, your foreign policy has to go, you know, in congruence. Prime Minister Modi has beautifully displayed it, how to execute it.
1: We also took care of our farmers. We have a great success story through the KCC, that's the Kisan Credit Card. We are going about soil testing. We've also had a great scheme of the Kisan Samman Nidhi program. Every time people used to talk about the farmers must get some kind of pension, and this Kisan Samman Nidhi program has done a lot of good for the farmers. We are also now moving towards natural farming. And when you talked about widening our sources for many things, now in the geopolitical climate, we managed to get fertilizers from other sources and are giving our farmers at subsidized rates. That's another success story. So it seems that beyond India, within India, we've managed it pretty well. Don't you think so?
3: Important thing is we balance between our food security requirements.
1: Mm-hmm.
3: You know, despite all odds, whether during COVID or international disturbances, we have maintained our food reserves. And we have ensured not just giving safety. I always believe that unfortunately our foreign policy, our policy analysts generally try to see the things in binaries. Urban versus rural, agriculture versus industry. And even when it comes to the farmers, farmers' interest or the consumer's interest. Here, the government has tried to balance the both. So on the one hand, farmers are getting incentives either through Kisan Samman Nidhi or when urea, the black marketing was stopped within 1 year of this government coming. So all these things were, you know, great incentivization for the farmers. Though many things still are in pipeline and many reforms are still, is an ongoing process.
1: Mm-hmm.
3: But other hand, we have ensured, you know, whether the supply chain, whether the storage, whether, you know, their reach to the market and also consumers, you know, we are 80 crore families. That clearly shows that we are showing the kind of, in a way, food power or food capital of the world where these many people are fed, with the government support, which is not just feeding people, it is also supporting farmers. And that is also true when it comes to the MSP price, the way it has been revised and the way it has been delivered. The biggest success of earlier also policies were made, good policies were made. Hmm. The best part about this government is the way they have kept the targets and the way they have delivered on them. That is the biggest success story of Prime Minister Modi and his government. In fact, many of the lingering projects for 40, 50, 60 years also have been completed. And the another important part, the way this government has integrated technology in this delivery
1: process. Yes, digitized India.
3: Digitization. The Jam Trinity or the way day-to-day monitoring. Which government has ever tried to even bring in, like, you can actually monitor which how many villages are electrified in rural India.
4: Hmm.
3: You know, with one click you can now monitor it. Forget about the government officers, even any individual can. So the way the transparency was brought in through technological integration in policy implementation process, that is quite incredible.
1: Well, Praful ji, moving on to other areas of the decision, Union Minister Ashwini Vaishnav mentioned the other decisions that were taken during the cabinet meeting.
2: आज कैबिनेट में तीन फैसले लिए गए. एक फैसला अहमदाबाद में मेट्रो के विस्तार का है और दो फैसले अमरावती जो कि आंध्र प्रदेश का नया कैपिटल निर्मित हो रहा है, बन रहा है, डेवलप हो रहा है, उसके दो फैसले लिए.
1: Well, today cabinet approved the construction of the general pool residential accommodation GPRA at new capital city Amaravati, Andhra Pradesh. How do you see that as a progress towards a Vikasit Bharat?
3: Two important projects that were got the sanction today, and Amaravati is one of them.
1: Ji.
3: Now this new capital is coming up, but when such capital comes up, when that is the way. Generally, the tradition was, you know, if you really want to decongest the urban spaces, yeah, then you have to think differently.
1: Yes.
3: And that is, I believe, Amaravati is going to be one of the best examples of this, where Amaravati is under development and there is no adequate rental accommodation available for government employees. So the construction of General Pool is more than 1,500 residential quarters are being constructed. Hmm. So this will incentivize the government officers to, because when the new state was carved out, there was always a discussion going on whether the capital will be shared, the Hyderabad city will be shared as a capital,
1: right,
3: then whether it will be moved to Vizag or Vishakhapatnam. All these debates were there.
1: Hmm.
3: But if new city comes up, then obviously you create a new urban space, you create new opportunities, you create new infrastructure, and you for that you need to create new residential spaces. I believe that going forward, and this is again example of a beautiful cooperative federalism, because Andhra government had initiated this idea, but center is now indirectly helping them with this central government residential complex so that the state can take forward the project of building the new capital.
1: Right. And a quick word on the Ahmedabad Metro Rail Project Phase 2A, sir.
3: It's a very, very ambitious project, not just because of the local commuting network that is being built in Ahmedabad, Gandhinagar and GIFT City that connects to Sardar Vallabhbhai International Airport of Ahmedabad. But remember, the futuristic vision, again, Prime Minister Modi is different from other people. He is looking at 2030 Commonwealth Games and the kind of requirement this future emerging Ahmedabad, Gandhinagar, GIFT City, Trinity.
1: Yes.
3: Of cities, mm-hmm, the greater Ahmedabad, which is called,
1: mm-hmm,
3: is going to require. And therefore, and this is going to generate employment again.
1: Mm-hmm.
3: This infrastructure will give a new kind of boost when it comes to the investment. So again, a Gujarat model perhaps will get a new kind of recognition with the completion of this project when the Commonwealth Games are actually played in 2030.
1: Right. Thank you, Praful ji. You've really given us a very nice overview of today's decisions on by the CCEA. Thank you very much.
3: Thank you.
0: You were listening to a discussion on key Union Cabinet decisions. The participants were Praful Ketkar, Senior Journalist, and Lalima Aneja Tang, Anchor. This program was produced and presented by the News Services Division of Akashvani.
5: Spotlight. Krida Loka. Saptahika Krida Sanchike. Thank you.
4: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಜಿಮ್ನಾಸ್ಟ್ ಸೋನಿಕಾ ಗೌಡ ಅವರು. ಈ ಬ್ಯಾಲೆನ್ಸಿಂಗ್ ಗೇಮ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕರಾಗಲು ಹೇಗೆ ಸಾಧ್ಯ ಆಯಿತು ಅನ್ನುವುದರ ಕುರಿತಾಗಿ ಅವರ ಜೊತೆಗೆ ಮಾತನಾಡೋಣ. ಸೋನಿಕಾ ಗೌಡ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
5: ನಮಸ್ತೆ ಎಲ್ಲರಿಗೂ.
4: ಸೋನಿಕಾ ಅವರೇ, ಹೇಳಿ, ಈ ಡಿಫಿಕಲ್ಟ್ ಮತ್ತು ರಿಸ್ಕಿ ಗೇಮ್ ನಿಮ್ಮ ಜೀವನದ ಭಾಗವಾಗಲು ಕಾರಣ ಏನು? ಎಷ್ಟನೇ ವಯಸ್ಸಿನಲ್ಲಿ ಈ ಆಟದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ?
5: 3 ವರ್ಷ ಇದ್ದಾಗ ಜಿಮ್ನಾಸ್ಟಿಕ್ಸ್ ಶುರು ಮಾಡಿದ್ದೆ. ನನ್ನ ಅಣ್ಣ ಇದ್ದಾರೆ, ಅವ್ರ ಜೊತೆ ಶುರು ಮಾಡಿದ್ದೆ. 3 ವರ್ಷದಿಂದ 5 ವರ್ಷ ತನಕ ಸುಮ್ನೆ ಅವನ ಜೊತೆ ಹೋಗಿ ಆಟ ಆಡ್ತಿದ್ದೆ. ಆಮೇಲೆ 5 ವರ್ಷ ಆದ್ಮೇಲೆ ಮನೋಹರ್ ಕಾಮತ್ ಸರ್ ಹತ್ರ ಜಾಯ್ನ್ ಆದೆ, ಜಯನಗರ್ ಅಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಅಂತ. ಆ ಅಕಾಡೆಮಿಲಿ ಜಾಯ್ನ್ ಆದ್ಮೇಲಿಂದ ನನ್ನ ಜಿಮ್ನಾಸ್ಟಿಕ್ಸ್ ಜರ್ನಿ ಸ್ಟಾರ್ಟ್ ಆಯ್ತು. ಸರ್ ಹೆಂಗಂದ್ರೆ ತುಂಬಾ ಸ್ಟ್ರಿಕ್ಟ್, ತುಂಬಾ ಡಿಸಿಪ್ಲಿನ್, ತುಂಬಾ ಪಂಚುಯಲ್, ಆ ಎಲ್ಲ ನಮ್ ಜೀವನದಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ.
4: ಈ ಜಿಮ್ನಾಸ್ಟಿಕ್ ಕ್ರೀಡೆನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಬೇಕಾದಷ್ಟು ಕ್ರೀಡೆಗಳಿದ್ದು ಅದು ನಿಮ್ಮನ್ನ ಆಕರ್ಷಣೆ ಮಾಡ್ಲಿಕ್ಕೆ ಕಾರಣ ಏನು?
5: ಅದೇನಕ್ಕಂದ್ರೆ ಮೊದಲು ನಾನು ಡಾನ್ಸ್ ಮಾಡ್ತಿದ್ದೆ. ಅಲ್ಲಿ ಆ ಸರ್ ಏನಂದಿದ್ರು ಫ್ಲೆಕ್ಸಿಬಿಲಿಟಿ ಎಲ್ಲ ಬೇಕು ಅಂತ. ಒಂದ್ಸರಿ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿ ಅದರಿಂದ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಆಮೇಲೆ ಮತ್ತೆ ಡಾನ್ಸ್ ಕಂಟಿನ್ಯೂ ಮಾಡ್ಬೋದಂತ ನಮ್ಮಅಮ್ಮ ಫಸ್ಟ್ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿಸಿದ್ರು. ಅದಾದ್ಮೇಲಿಂದ ಡಾನ್ಸ್ ಬೇಡ, ಇದೇ ಕಂಟಿನ್ಯೂ ಆಗ್ಲಿ ಅಂತ ಹಂಗೆ ಕಂಟಿನ್ಯೂ ಮಾಡಿದ್ವು.
4: ಒಂಚೂರು ನಿಮ್ಗೆ ಲಯ ತಪ್ಪಿದ್ರೆ ಬೆನ್ನು ಅಥವಾ ಕಾಲಿಗೆ ಪೆಟ್ಟಾಗುವ ಸಂಭವ ಜಾಸ್ತಿ ಈ ಆಟದಲ್ಲಿ.
5: ತುಂಬಾ ಜಾಸ್ತಿ.
4: ಹೌದು. ಪಾಲಕರು ಹೇಗೆ ಪ್ರೋತ್ಸಾಹ ನೀಡಿದ್ರು?
5: ಇಲ್ಲಿ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಏನ್ ಇಂಪಾರ್ಟೆಂಟ್ ಅಂದ್ರೆ ನಮ್ ಮೈಂಡ್. ಮ್ಯಾಮ್, ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ ಮೈಂಡ್ ಕಾನ್ಸಂಟ್ರೇಟ್ ಆಗಿಟ್ಟರೆ ನಾವ್ ಜಿಮ್ನಾಸ್ಟಿಕ್ ನ ನೀಟಾಗಿ ಮಾಡಕ್ ಆಗತ್ತಿಲ್ಲ ಅಂದ್ರೆ ಇಂಜುರೀಸ್ ತುಂಬಾ ಆಗೋ ಸಾಧ್ಯತೆ ಇದೆ ಜಿಮ್ನಾಸ್ಟಿಕ್ಸ್ ಅಲ್ಲಿ. ನಾವ್ ಮಾಡ್ಬೇಕಾದ್ರೆ ನಮ್ ಫ್ರೆಂಡ್ಸ್ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರ ಮೋಟಿವೇಶನ್ ಕೊಡ್ತಾರಲ್ವಾ, ಅದು ನಮ್ಗೆ ಇನ್ನೂ ಹೈ ಆಗಿ ಹೋಗತ್ತೆ. ಅದು ಲೈಕ್ ಮಾಡ್ಬೇಕು ಅದು ಅಂತ, ಆಮೇಲೆ ಕಾನ್ಸಂಟ್ರೇಟ್ ಬರುತ್ತೆ, ಇದು ಕಲಿಬೇಕು ನಾವು, ಲೈಕ್ ಸಾಧಿಸ್ಬೇಕು ಏನಾದ್ರೂ ಇದ್ರಲ್ಲಿ ಅಂತ. ಫ್ರೆಂಡ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಜಿಮ್ನಾಸ್ಟಿಕ್ ಅಲ್ಲಿ. ಅವರಿಂದಾನೇ ಲೈಕ್ ಅರ್ಧ ಕಾನ್ಸಂಟ್ರೇಟ್ ಮೈಂಡ್ ಸೆಟ್ ಇದ್ ಮಾಡ್ಬೇಕು ಅನ್ನೋದು ಅವರಿಂದಾನೇ ಬರುತ್ತೆ. ಆಮೇಲೆ ನಮ್ ಕೋಚ್ ಇದಾರೆ, ಅವ್ರು ತುಂಬಾ ಲೈಕ್ ಮಾಡೋಕ್ಕೂ ಮುಂಚೆ ಹೆಂಗ್ ಮಾಡ್ಬೇಕು, ಮೈಂಡ್ ಎಲ್ಲಿರ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅನ್ನೋ ತುಂಬಾ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆತರ. ಸೊ ಅದರಿಂದ ಅಭ್ಯಾಸ ಆಗಿ ಮಾಡ್ತೀವಿ.
4: ಅಪ್ಪ ಅಮ್ಮ ಮೊದಲಿಗೆ ಬೇಡ ಅಂತ ಹೇಳಿ?
5: ಇಲ್ಲ ಇಲ್ಲ, ಆತರ ಹೇಳೇ ಇಲ್ಲ. ಆಕ್ಚುಲಿ ನನ್ ಜಿಮ್ನಾಸ್ಟಿಕ್, ನಮ್ಮ ಅಣ್ಣನು ಜಿಮ್ನಾಸ್ಟ್ ಮ್ಯಾಮ್, ಅವನು ಇಂಟರ್ನ್ಯಾಷನಲ್ ಎಲ್ಲ ರೆಪ್ರೆಸೆಂಟ್ ಮಾಡೋವನೆ, ರೂಪೇಶ್ ಗೌಡ ಅಂತ. ಆಕ್ಚುಲಿ ಇನಿಷಿಯೇಟಿವ್ ತಗೊಂಡಿದ್ದು ಜಿಮ್ನಾಸ್ಟಿಕ್ ಜಾಯಿನ್ ಮಾಡ್ಸಕ್ಕೆ ನಮ್ಮ ಅಮ್ಮ. ಏನೇನ್ ಸಾಧಿಸ್ಬೇಕೋ ಅದನ್ ಬಿಟ್ಟು, ಅವ್ರ ಕೆಲ್ಸನೆಲ್ಲ ಬಿಟ್ಟು, ದಿನ ನಮ್ಗೆ ಡ್ರಾಪ್ ಮಾಡೋದು ಬರೋದು ಎಲ್ಲ ಅವರೇ ಮಾಡಿದ್ ಮ್ಯಾಮ್. ಆಮೇಲೆ ನಮ್ಮ ಅಪ್ಪ ತುಂಬಾ ಸಪೋರ್ಟಿವ್ ಇದ್ರು ಇದ್ರಲ್ಲಂತೂ. ಯಾವ ಕಾಂಪಿಟೇಷನ್ಗು ಯಾವತ್ತು ಪ್ರಾಕ್ಟೀಸ್ಗು ಬೇಡ ಈ ತರ ಹೋಗ್ಬೇಡ ಅದು ಇದು ಏನು ಅಂದಿಲ್ಲ. ನಮ್ ಫ್ಯಾಮಿಲಿ ಆಕ್ಚುಲಿ ಎಲ್ಲರೂ ಬೈತಿದ್ರು ನಮ್ಮ ಅಪ್ಪ ಅಮ್ಮಂಗೆ, ಇವಳು ಹುಡುಗಿ ಏನಕ್ಕೆ ಇವಳಿಗ್ ಸೇರಿಸ್ತೀಯ, ಇವಳಿಗೇನಾದ್ರೂ ಬಿದ್ರೆ ಏನಾದ್ರೂ ಆದ್ರೆ ಏನಾಗ್ಬೋದು ಅಂತ,
4: ಮುಂದೆ
5: ಏನ್ ಆಗ್ಬೋದು ಅಂತ. ಬಟ್ ಅದನ್ನ ನಮ್ಮ ಅಪ್ಪ ಅಮ್ಮ ಯಾರು ತಲೆ ಕೆಡ್ಸ್ಕೊಂಡಿರ, ಏನಾದ್ರೂ ಸಾಧಿಸ್ಬೇಕು ನಮ್ ಮಕ್ಳುನ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಸಪೋರ್ಟ್ ಮಾಡಿದಾರೆ ನಮ್ ಪೇರೆಂಟ್ಸ್ ಅಂತೂ.
4: ಹೌದು,
5: ನಿಜ, ಅವ್ರದೇ 50% ಇದು ಅಂತ.
4: ನಿಮ್ಗೆ ಜಿಮ್ನಾಸ್ಟಿಕ್ ನಲ್ಲಿ ಆಸಕ್ತಿ ಹೆಚ್ಚಿತ್ತು, ಹಾಗಾಗಿ ಈ ಕ್ರೀಡೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ ಅಂತ ಹೇಳಿದ್ರಿ. ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ಜಿಮ್ನಾಸ್ಟಿಕ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭಿಸಿದ್ರಿ? ನಿಮ್ಮ ಮೊದಲ ಸ್ಪರ್ಧೆಯನ್ನ ನೆನಪಿಸಿಕೊಳ್ಳೋದಾದ್ರೆ?
5: ನಾನು ಮೊದಲು 3 ವರ್ಷ ಇದ್ದಾಗ ಸುಮ್ನೆ ಜಿಮ್ನಾಸ್ಟಿಕ್ ಹೋಗ್ತಿದ್ದೆ. ಆಕ್ಚುಲಿ ಅವಾಗ ಒಂದು ನ್ಯಾಷನಲ್ಸ್ ಬಂದಿತ್ತು ಹೈದರಾಬಾದ್ ಅಲ್ಲಿ, ಅವಾಗ ನಾನು ಇನ್ನೂ 4 ಇಯರ್ಸ್ ಇದ್ದೆ.
4: ಕಾಂಪಿಟೇಷನ್ ಅಂದ್ರೆ ಏನ್ ಅನ್ನೋದೇ
5: ಗೊತ್ತಿರಲಿಲ್ಲ ನಂಗಿನ್ನು, ಜಿಮ್ನಾಸ್ಟಿಕ್ ಅನ್ನೋದೇ ಏನಂತ ಗೊತ್ತಿರಲಿಲ್ಲ. ಆ ವಯಸ್ಸಲ್ಲಿ ಫಸ್ಟ್ ನಾನು ಕೋರ್ಮಂಗಲದಲ್ಲಿ ಒಂದ್ ಜಿಮ್ನಾಸ್ಟಿಕ್ ಇತ್ತು, ಅಲ್ಲಿ ಹೋಗ್ತಿದ್ದೆ. ಅವಾಗ ಸುಮ್ನೆ ನೋಡೋಣ ಹೆಂಗಿರತ್ತೆ ಕಾಂಪಿಟೇಷನ್ ಅಂತ ಫಸ್ಟ್ ನಾನು ಹೋಗಿದ್ದು ಹೈದರಾಬಾದ್ಗೆ. ಅಲ್ಲಿ ಹೋಗಿ ಎಲ್ಲ ಕಾಂಪಿಟೇಷನ್ ನೋಡಿ ಆಮೇಲೆ ನಮ್ಗೆ ಅನ್ಸ್ತು, ನಾನು ಇವಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿರೋ ತರ ಮಾಡ್ತಿದ್ನೋ ಅದ್ರಲ್ಲಿ ನಾನೇನು ಸಾಧಿಸಕ್ಕಾಗಲ್ಲ, ಮಾಡಿದ್ರೆ ಒಂದ್ ಒಳ್ಳೆ ಕೋಚ್ ಇರ್ಬೇಕು. ನಮ್ಮಅಮ್ಮ ಎಲ್ಲ ತುಂಬಾ ಅಬ್ಸರ್ವ್ ಸ್ಟ್ರಾಂಗ್ ಮಾಡಿದ್ರು. ಆ ಕಾಂಪಿಟೇಷನ್ ಇನ್ನು ಚಿಕ್ಕ ವಯಸ್ಸು, ನೇನು ನೆಂಪಿರ್ಲಿಲ್ಲ.
6: ಅಂದ್ರೆ 4ನೇ ವಯಸ್ಸಿನಿಂದ ಕಾಂಪಿಟೇಷನ್ ಪ್ರಾರಂಭ ಆಗುತ್ತಾ, ಹೇಗೆ ಅದು?
5: ಇಲ್ಲ, ಆಕ್ಚುಲಿ ಅದು ಸುಮ್ನೆ ನಂಗೆ ಹಂಗೆ ಕಳ್ಸಿದ್ದು. ಆ ಕಾಂಪಿಟೇಷನ್ ಆದ್ಮೇಲೆ ನಾನು ಇಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಮನೋಹರ್ ಕಾಮತ್ ಸರ್ ಇದ್ದಾರೆ ಅವ್ರ ಹತ್ರ ಜಾಯ್ನ್ ಆಗಿದ್ದೆ. ಯಾಕಂದ್ರೆ ತುಂಬಾ ಡಿಸಿಪ್ಲಿನ್
6: ನೋಡಿದ್ರ ಅಲ್ಲಿ ನಿಮ್ಮ,
5: ಅವ್ರು ನೋಡಿರ್ಲಿಲ್ಲ. ಅವ್ರ ಕ್ಲಬ್ ಇಂದ ಇನ್ ಕೆಲವು ಜನ ಬಂದಿದ್ರು. ಅವಾಗ ಅವ್ರು ನಮ್ಮ ಅಮ್ಮಂಗೆ ಇದನ್ನ ಹೇಳಿದ್ರು, ಈ ತರ ಇಲ್ಲೊಂದಿದೆ ಜಯನಗರ ಅಲ್ಲಿ ಒಂದು ಅಕಾಡೆಮಿ ಇದೆ, ಅಲ್ಲಿ ಸೇರಿಸಿದ್ರೆ ನೀವು ಮುಂದೆ ಹೋಗ್ಬೋದು ಅಂತ ಅವಾಗ ನಮ್ಮ ಅಮ್ಮಂಗೆ ಹೇಳಿದ್ದು. ಆಮೇಲೆ ವಾಪಸ್ ಬಂದ್ಮೇಲೆ ಇಲ್ಲಿಗೆ ಸೇರಿಸಿದ್ರು ನನಗೆ.
6: ಹಾಗೆ 2023 ಜೂನಿಯರ್ ಅಕ್ರೋಬೆಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ವುಮೆನ್ ಫೇರ್ ಬ್ಯಾಲೆನ್ಸಿಂಗ್ ನಲ್ಲಿ ಸಿಲ್ವರ್ ಮೆಡಲ್, ಫೇರ್ ಡೈನಾಮಿಕ್ ಮತ್ತು ಫೇರ್ ಕಂಬೈನ್ ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರಿ. ಜಿಮ್ನಾಸ್ಟಿಕ್ ನಲ್ಲಿ ಈ ಇವೆಂಟ್ಸ್ ಕುರಿತಾಗಿ ಹೇಳಿ.
5: ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ಸ್, ಲೈಕ್ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎಷ್ಟೋ ಡಿಸಿಪ್ಲಿನ್ ಇದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್, ಅಕ್ರೋಬಾಟಿಕ್ಸ್, ರಿದಮಿಕ್ ಜಿಮ್ನಾಸ್ಟಿಕ್ಸ್, ಏರೋಬಿಕ್ ಜಿಮ್ನಾಸ್ಟಿಕ್, ಟಂಬ್ಲಿಂಗ್ ಜಿಮ್ನಾಸ್ಟಿಕ್ ಅಂತ. ಇವಾಗ ಇದ್ರಲ್ಲಿ ನಾನು ಸೂರತ್ ಅಲ್ಲಿ ನ್ಯಾಷನಲ್ಸ್ ಅಲ್ಲಿ ಮಾಡಿದ್ದು ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್. ಅದರಲ್ಲಿ ವುಮೆನ್ಸ್ ಪೇರ್ ಅಂದ್ರೆ ಇಬ್ರು ಹುಡುಗಿಯರು ಮಾಡೋದು. ಒಬ್ಳು ಹುಡುಗಿ ನನ್ಕಿಂತ ಚಿಕ್ಕವಳು, ಅವಳು ನನ್ ಮೇಲೆ ಜಿಮ್ನಾಸ್ಟಿಕ್ಸ್ ಮಾಡೋದು. ಬ್ಯಾಲೆನ್ಸ್ ಅಂದ್ರೆ ಇವಾಗ ಬರೀ ಒಂದ್ ಪೊಸಿಷನ್ ಹೋಗಿ ಹೋಲ್ಡ್ ಮಾಡ್ಬೇಕು, ಅಲ್ಲಿ ಒಂದ್ 4 ಸೆಕೆಂಡ್ ಹೋಲ್ಡ್ ಮಾಡ್ಬಿಟ್ಟು ಆಮೇಲೆ ಡ್ರಾಪ್ ಮಾಡ್ಬೇಕು. ಇವಾಗ ನನ್ ಕೈ ಮೇಲೆ ಬರ್ತಾಳೆ, ಅಲ್ಲಿ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾಳೆ, ಮಾಡಿ ಒಂದ್ 3 ಸೆಕೆಂಡ್ಸ್ ಡ್ರಾಪ್ ಮಾಡಿ ವಾಪಸ್ ಬರ್ಬೇಕು. ಆತರನೇ ಬೇರೆ ಬೇರೆ ಎಲಿಮೆಂಟ್ಸ್ ಇರತ್ತೆ, ಅದು ಬ್ಯಾಲೆನ್ಸ್ ಅಂದ್ರೆ. ಬ್ಯಾಲೆನ್ಸ್ ಅಲ್ಲಿ ನಂಗೆ ಸಿಲ್ವರ್ ಬಂದಿತ್ತು. ಇವಾಗ ವುಮೆನ್ಸ್ ಪೇರ್ ಅಲ್ಲಿ ಡೈನಾಮಿಕ್ ಅಂದ್ರೆ ನಮ್ ಮೇಲೆ ನಿಂತ್ಕೊಂಡು ನಾನು ಇವಾಗ ಕೈಯಲ್ಲಿ ನಿಂತಿರ್ತಾಳೆ, ಎಸ್ದೆ ಅಲ್ಲಿಂದ ಅವಳು ಏನಾದ್ರೂ ಬ್ಯಾಕ್ ಸಾಲ್ಟ್ ಫ್ರಂಟ್ ಸಾಲ್ಟ್ ಆತರ ಮಾಡಿ ಕೆಳಗ್ ಲ್ಯಾಂಡ್ ಆಗಿ, ಅದಕ್ಕೆ ಡೈನಾಮಿಕ್ ಅಂತಾರೆ. ಕಂಬೈನ್ ಅಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಎರಡು ಮಿಕ್ಸ್ ಆಗಿರತ್ತೆ. ಇವಾಗ ಬ್ಯಾಲೆನ್ಸ್ ಅಲ್ಲಿ ನಾವು ಬರೀ 5 ಎಲಿಮೆಂಟ್ಸ್ ಮಾಡ್ಬೇಕು, ಡೈನಾಮಿಕ್ ಅಲ್ಲೂ 5 ಎಲಿಮೆಂಟ್ಸ್ ಮಾಡ್ಬೇಕು. ಕಂಬೈನ್ ಏನ್ ಹೆಂಗಂದ್ರೆ 3 ಬ್ಯಾಲೆನ್ಸ್ 3 ಡೈನಾಮಿಕ್ ಆತರ ಕಂಬೈನ್ ಮಾಡಿ ಮಾಡ್ಬೇಕು. ಅಕ್ರೋಬಾಟಿಕ್ಸ್ ಅಲ್ಲಿ ಆಕ್ಚುಲಿ ವುಮೆನ್ಸ್ ಪೇರ್ ಅಂತ ಇದೆ, ಮೆನ್ಸ್ ಪೇರ್ ಅಂತ ಇದೆ, ಮಿಕ್ಸ್ ಪೇರ್ ಅಂದ್ರೆ ಒಂದ್ ಹುಡುಗ ಹುಡುಗಿ ಮಾಡೋದು, ಆಮೇಲೆ ವುಮೆನ್ಸ್ ಗ್ರೂಪ್ ಅಂತ ಇದೆ, 3 ಹುಡುಗಿಯರು ಮಾಡೋದು. ಮೆನ್ಸ್ ಗ್ರೂಪ್ ಇದೆ, 4 ಹುಡುಗರು ಮಾಡೋದು. ಅದ್ರಲ್ಲಿ ನಾನು ವುಮೆನ್ಸ್ ಪೇರ್ ಮಾಡೋದು. ನಾನು ಮತ್ತೆ ಫಸ್ಟ್ ನನ್ನ ಪಾರ್ಟ್ನರ್ ಇದ್ದು ವೈಷ್ಣವಿ ಆಚಾರ್ಯ ಅಂತ, ಇವಾಗ ಜಾನ್ವಿ ಗೌಡ.
6: ನ್ಯಾಷನಲ್ ಚಾಂಪಿಯನ್ಶಿಪ್ ಗೆ ಆಯ್ಕೆ ಆಗುವ ಪೂರ್ವದಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರ, ಹೇಗೆ ಆಯ್ಕೆ ಮಾಡಿದ್ರ ಇದನ್ನ?
5: ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಮುಂಚೆ ಲೈಕ್ ಕರ್ನಾಟಕದಲ್ಲಿ ಸೆಲೆಕ್ಷನ್ಸ್ ನಡೆಯುತ್ತೆ, ಅಲ್ಲಿ ಸೆಲೆಕ್ಟ್ ಆಗೋದು ಈಸಿನೇ ಆಕ್ಚುಲಿ. ಯಾಕಂದ್ರೆ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ಸ್ ಅಷ್ಟೊಂದು ಯಾರು ಮಾಡಲ್ಲ ಕರ್ನಾಟಕದಲ್ಲಿ, ಬೆಂಗಳೂರಲ್ಲೇ ಜಾಸ್ತಿ ಮಾಡೋದು. ಸೊ ನಮ್ಗೆ ಸೆಲೆಕ್ಟ್ ಆಗೋದಂತ ಕಷ್ಟ ಅಂತ ಏನಿರ್ಲಿಲ್ಲ.
6: ಯಾಕೆ ಜಾಸ್ತಿ ಜನ ಇದನ್ನ ಮಾಡಲ್ಲ? ಬ್ಯಾಲೆನ್ಸ್ ಏನಾದ್ರೂ ತಪ್ಪಿದ್ರೆ ಕೈ ಕಾಲಿಗೆ ಪೆಟ್ ಆಗ್ತದೆ
5: ಅಂದ್ರೆ ಇದು ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಸರಿಯಾಗಿರೋ ಕೋಚಸ್ ಬೇಕು ಆಕ್ಚುಲಿ. ಆಮೇಲೆ ಕರ್ನಾಟಕದಲ್ಲಿ ನಂಗನ್ಸೋ ಪ್ರಕಾರ ಅಷ್ಟು ಕೋಚಸ್ ಲೈಕ್ ಹೆಲ್ಪ್
6: ಮಾಡಲ್ಲ,
5: ಕಾಂಪಿಟೇಷನ್ ಲೆವೆಲ್ ಮಾಡಲ್ಲ ಅವ್ರಿಗೆ. ಲೈಕ್ ಎಷ್ಟು ಬೇಕೋ ಸುಮ್ನೆ ಬೇಸಿಕ್ಸ್ ಹೇಳ್ಕೊಡ್ತಾರೆ, ಕಾಂಪಿಟೇಷನ್ ಲೆವೆಲ್ ಗೆ ಯಾರು ಟ್ರೈನ್ ಮಾಡಲ್ಲ ಅಂತ. ಬೆಂಗಳೂರಲ್ಲಿ ನಮ್ ಕೋಚ್ ಎಲ್ಲದಕ್ಕೂ ಮಾಡ್ತಾರೆ.
6: ನ್ಯಾಷನಲ್ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ನಿಮ್ದು ಅಲ್ಲಿ ಪದಕಗಳನ್ನ ತಗೊಂಡ್ರಿ, ಹೇಗಿತ್ತು ಅನುಭವ ಅದು? ಅಂದ್ರೆ ನಿಮ್ಮ ಮೊದಲ ನ್ಯಾಷನಲ್ ಇದು ಹೇಗೆ?
5: ಇಲ್ಲ ಇಲ್ಲ, ನಾನು ಮೊದಲು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಮಾಡ್ತಿದ್ದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಂದ್ರೆ ಇದು ಇಂಡಿವಿಜುವಲ್, ಈ ತರ ಅಕ್ರೋಬಾಟಿಕ್ಸ್ ತರ ಇಬ್ರಿಬ್ರು ಮಾಡೋದು ಆತರ ಎಲ್ಲ. ಆರ್ಟಿಸ್ಟಿಕ್ ಅಲ್ಲಿ ಬರೀ ಇಂಡಿವಿಜುವಲ್ ಗೇಮ್ ಅದು. ಇವಾಗ ಆರ್ಟಿಸ್ಟಿಕ್ ವುಮೆನ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ 4 ಆಪರೇಟರ್ಸ್ ಇರತ್ತೆ, ಒಂದು ಬೀಮ್ ಬ್ಯಾಲೆನ್ಸಿಂಗ್ ಬೀಮ್, ಇನ್ನೊಂದು ಫ್ಲೋರ್, ಇನ್ನೊಂದು ಟೇಬಲ್ ವಾಲ್ಟ್, ಇನ್ನೊಂದು ಅನಿವನ್ ಬಾರ್ಸ್ ಅಂತ, ಈ ತರ 4 ಆಪರೇಟರ್ಸ್ ಇರುತ್ತೆ. ಆದ್ರೆ ಎಲ್ಲದ್ರಲ್ಲೂ ಮಾಡ್ಬೇಕು. ಬಟ್ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಏನಂದ್ರೆ ಇಂಡಿಯಾದಲ್ಲಿ ತುಂಬಾ ಕಷ್ಟ, ತುಂಬಾ ಕಾಂಪಿಟೇಟರ್ಸ್ ಇದಾರೆ. ಇವಾಗ ಸಿಮೋನ್ ಬೈಲ್ಸ್ ಇದೆ ನೋಡಿ, ಅವರು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಮಾಡೋದು ಆಕ್ಚುಲಿ. ಸೊ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಷ್ಟ ನಂಗೆ ಆಗ್ತಿರ್ಲಿಲ್ಲ ಅಂತ. ನಾನು ಆಕ್ಚುಲಿ ಅಕ್ರೋಬಾಟಿಕ್ಸ್ ಅಲ್ಲಿ ನ್ಯಾಷನಲ್ ಮುಂಚೆ ನಾನು ಇಂಟರ್ನ್ಯಾಷನಲ್ ಫಸ್ಟ್ ಮಾಡಿದ್ದು. ಏಷ್ಯನ್ ಚಾಂಪಿಯನ್ಶಿಪ್ ಸೆಲೆಕ್ಷನ್ಸ್ ಇತ್ತು, ಅದರಲ್ಲಿ ನಮ್ಮ ಕೋಚ್ ಸುಮ್ಮನೆ ಟ್ರೈ ಮಾಡೋಣ ಅಂತ ಅಂದ್ರು. ಲೈಕ್ ನಾನು ಯಾವತ್ತೂ ಅಕ್ರೋಬಾಟಿಕ್ಸ್ ಕಾಂಪಿಟೇಷನ್ ಲೆವೆಲ್ ಮಾಡಿರ್ಲಿಲ್ಲ, ಮಾಡಿದ್ದೆ ಬಟ್ ಕಾಂಪಿಟೇಷನ್ ಲೆವೆಲ್ ಮಾಡಿರ್ಲಿಲ್ಲ. ಟ್ರೈ ಮಾಡೋಣ ಯಾಕೆ ಅಂತ ಕರ್ನಾಟಕದಿಂದ 4 ಟೀಮ್ ಕಳಿಸಿದ್ರು. ಆ ಸೆಲೆಕ್ಷನ್ ಮಹಾರಾಷ್ಟ್ರ ಅಲ್ಲಿ ನಡೀತು. ಅದೇ ನನ್ನ ಫಸ್ಟ್ ದೊಡ್ಡ ಅಕ್ರೋಬಾಟಿಕ್ ಸೆಲೆಕ್ಷನ್ ಅಂದ್ರೆ ಏಷ್ಯನ್ ಚಾಂಪಿಯನ್. ಅಲ್ಲಿ ನಾವೇನ್ ಅನ್ಕೊಂಡಿದ್ವಿ, ನಾವೇನ್ ಸೆಲೆಕ್ಟ್ ಆಗಲ್ಲ, ಲೈಕ್ ಅಷ್ಟು ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ, ಇದೇ ಫಸ್ಟ್ ಟೈಮ್ ನಾವು ಮಾಡ್ತಿರೋದು ಅಂತ ಅನ್ಕೋತಿದ್ವಿ. ಸುಮ್ನೆ ಏನೋ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ವಾಪಸ್ ಬರ್ಬೇಕು ಅಷ್ಟೇ, ಆ ಮೈಂಡ್ ಸೆಟ್ ಅಲ್ಲಿ ಇದ್ವಿ ನಾವು. ನಮ್ ವುಮೆನ್ಸ್ ಪೇರ್ ಅಲ್ಲಿ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ವಿ. ಆಮೇಲೆ ನಾವು ಸೆಲೆಕ್ಟ್ ಆದ್ವಿ ಇಂಟರ್ನ್ಯಾಷನಲ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಸೆಲೆಕ್ಟ್ ಆದ್ವಿ. ಅಲ್ಲಿ ಉಜ್ಬೇಕಿಸ್ತಾನ್ ಹೋಗಿದ್ವಿ. ಸೊ ಫಸ್ಟ್ ನಾನು ಅಕ್ರೋಬ್ಯಾಟಿಕ್ ಸ್ಟಾರ್ಟ್ ಆಗಿದ್ದೆ ನಾನು ಇಂಟರ್ನ್ಯಾಷನಲ್.
6: ಇದರಿಂದ ಅಂದ್ರೆ ಈಗ ಬೇರೆ ಸ್ಪೋರ್ಟ್ಸ್ ಗಳಲ್ಲೆಲ್ಲ ಏನಿರುತ್ತೆ ರ್ಯಾಂಕಿಂಗ್ ಮೇಲೆ ತಗೋತಾರೆ ಆಯ್ಕೆ ಮಾಡ್ತಾರೆ, ಇದ್ರಲ್ಲಿ ಹಾಗಿಲ್ಲ.
5: ಇದ್ರೂ ನಮ್ದು ಎಷ್ಟು ಸ್ಕೋರ್ ಬರುತ್ತೆ ಅಂತ ಅದ್ರ ಮೇಲೆ ಡಿಸೈಡ್ ಆಗತ್ತೆ. ಇವಾಗ
6: ಟ್ರಯಲ್ ಇಟ್ಟಿರ್ತಾರೆ,
5: ಟ್ರಯಲ್ ಇಟ್ಟಿರ್ತಾರೆ, ಸೆಲೆಕ್ಷನ್ ಸೆಟ್ ಇರ್ತಾರೆ. ಇವಾಗ ಏನು ಜಿಮ್ನಾಸ್ಟಿಕ್ ಫೆಡರೇಷನ್ ಅವರು ಇಷ್ಟು ಸ್ಕೋರ್ ಅಂತ ಇಟ್ಟಿರ್ತಾರೆ. ನಮ್ ವುಮೆನ್ಸ್ ಪೇರ್ ಅವ್ರಿಗೆ 40 ಮೇಲ್ ಬಂದ್ರೆ ಕರ್ಕೊಂಡು ಹೋಗ್ತಾರೆ. ಹಾ, ಅವ್ರ 38 ಬಂದು ಅವ್ರು ಫಸ್ಟ್ ಇದ್ರು ಅವ್ರಿಗೆ ಕರ್ಕೊಂಡು ಹೋಗಲ್ಲ.
6: ಆ ರೀತಿ
5: ಆಯ್ಕೆ ಮಾಡೋದು. ಸೊ ಒಂದ್ ಸ್ಕೋರ್ ಸೆಟ್ ಮಾಡಿರ್ತಾರ, ಅದ್ರ ಮೇಲೆ ನಾವೇನಾದ್ರು ಬಂದ್ರೆ ಅವಾಗ ನಮ್ನ ಸೆಲೆಕ್ಟ್ ಮಾಡೋದು. ಅಂತಲ್ಲ,
6: ಆ ರೀತಿ ಆಯ್ಕೆಯನ್ನ ಮಾಡ್ತಾರೆ. ಅದೇ ವರ್ಷ ನೀವು ಜೂನಿಯರ್ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿಯ ಪದಕ ಪಡೆದುಕೊಂಡ್ರಲ್ಲ. ಈ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ಅಂದ್ರೆ ಏನು, ಹೇಗಿರುತ್ತೆ ಈ ಸ್ಪೋರ್ಟ್?
5: ಟಂಬ್ಲಿಂಗ್ ಅಂದ್ರೆ ನಾನು ಹೇಳ್ದಂಗೆ, ಇವಾಗ ಜಿಮ್ನಾಸ್ಟಿಕ್ ಅಲ್ಲಿ ಎಷ್ಟೊಂದು ಡಿಸಿಪ್ಲಿನ್ಸ್ ಇದೆ, ಅದರಲ್ಲಿ ಟಂಬ್ಲಿಂಗ್ ಅಂದ್ರೆ ಒಂದ್ ಸಿಂಗಲ್ ಫ್ಲೋರ್. ಅದರಲ್ಲಿ ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಕೊಂಡು ಹೋಗ್ಬೇಕು, 7 ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಬೇಕು. ಟಂಬ್ಲಿಂಗ್ ಅಂದ್ರೆ ಇವಾಗ ಒಂದ್ ಸಿಂಗಲ್ ಫ್ಲೋರ್ ಇರುತ್ತೆ, ಎಷ್ಟೋ ಎಲಿಮೆಂಟ್ಸ್.
6: ಇಂಡಿವಿಜುವಲ್ ಗೇಮ್,
5: ಇಂಡಿವಿಜುವಲ್ ಗೇಮ್, ಇದನ್ನು ಇಂಡಿವಿಜುವಲ್ ಗೇಮ್. 7 ಎಲಿಮೆಂಟ್ಸ್ ಮಾಡ್ಬೇಕು ಟಂಬ್ಲಿಂಗ್ ಅಲ್ಲಿ, ಕಂಟಿನ್ಯೂಸ್ ಹೋಗ್ತಾ ಇರ್ಬೇಕು, ಲೈಕ್ ಬ್ಯಾಕ್ ಲಿಫ್ಟ್, ರೌಂಡ್ ಆಫ್, ಸಾಲ್ಟೋಸ್, ರೋಲ್ಸ್, ಅದೆಲ್ಲ ಕಂಟಿನ್ಯೂಸ್ ಮಾಡ್ಬೇಕು.
6: ಎಷ್ಟು ನಿಮಿಷ ಅದು ಮಾಡೋದಿರುತ್ತೆ?
5: ಅದು ಒಂದ್ ಜಸ್ಟ್ ಏನೋ ಒಂದ್ 10 seconds ಇಲ್ಲ,
6: ಆದ್ರೆ
5: ಕಂಟಿನ್ಯೂ ಇರ್ಬೇಕು. ಅಕಸ್ಮಾತ್ ಸ್ಟಾಪ್ ಮಾಡಿದ್ರೆ ಮಧ್ಯದಲ್ಲಿ
6: ಪಾಯಿಂಟ್
5: ಕಟ್ ಆಗತ್ತೆ, ಆಮೇಲೆ ಬಿದ್ರೆ ಮಧ್ಯದಲ್ಲಿ ಏನಾದ್ರು ಆಗ್ಬೋದು. ಅದಕ್ಕೆ
6: ಎಷ್ಟು ಜನ ಭಾಗವಹಿಸಿದ್ರಿ ಈಗ ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ಇತ್ತಲ್ಲ, ಎಲ್ಲೆಲ್ಲಿಂದ ಬಂದಿದ್ರು? ಬೆಳ್ಳಿಯ ಪದಕ ಪಡೆದಿದ್ರಿ, ಗೋಲ್ಡ್ ಯಾರು ಪಡೆದುಕೊಂಡಿದ್ರಲ್ಲಿ?
5: ಟಂಬ್ಲಿಂಗ್ ಅಲ್ಲಿ ಗೋಲ್ಡ್ ಕೇರಳದಿಂದ ಬಂದಿತ್ತು. ಆಕ್ಚುಲಿ ಕೇರಳ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಕೇರಳ, ಮಹಾರಾಷ್ಟ್ರ. ಆಕ್ಚುಲಿ ನಾನು ಟಂಬ್ಲಿಂಗ್ ಅದೇ ಫಸ್ಟ್ ಟೈಮ್ ಮಾಡಿದ್ದು, ನಾನು ಬೇರೆ ಯಾಸರಿನ ಮಾಡಿರ್ಲಿಲ್ಲ. ನಾವ್ ಇನ್ನೊಬ್ರು ಕೋಚ್ ಮಂಜುನಾಥ್ ಸರ್ ಅಂತ ಇದಾರೆ, ಅವರು ಸುಮ್ನೆ ಟ್ರೈ ಮಾಡು, ಏನ್ ಮೆಡಲ್ ಏನ್ ಬೇಕಾಗಿಲ್ಲ, ಸುಮ್ನೆ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡು ಅಂತ ಅಂದ್ರು. ಅದನ್ನು ಟ್ರೈ ಮಾಡಿದೆ, ಅವಾಗ ಸಿಲ್ವರ್ ಬಂತು. ಈ ಟಂಬ್ಲಿಂಗ್ ಅಲ್ಲಿ ಮಹಾರಾಷ್ಟ್ರ, ಕೇರಳ, ವೆಸ್ಟ್ ಬೆಂಗಾಲ್, ಕರ್ನಾಟಕ ಅವರೆಲ್ಲಾರು ಪಾರ್ಟಿಸಿಪೇಟ್ ಮಾಡಿದ್ರು.
6: ಅವರು ಡಾಮಿನೇಟಿಂಗ್ ಇದ್ದಾರೆ,
5: ಮಹಾರಾಷ್ಟ್ರ ಡಾಮಿನೇಟಿಂಗ್ ಇದ್ರು ಇದರಲ್ಲಿ, ಮಹಾರಾಷ್ಟ್ರ ಮತ್ತೆ ಕೇರಳನು.
6: ಅಲ್ಲಿ ಮಲ್ಲಕಂಬ ಎಲ್ಲ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀನಿ ಮಹಾರಾಷ್ಟ್ರದಲ್ಲಿ.
5: ಮಹಾರಾಷ್ಟ್ರದಲ್ಲಿ ಹೌದು, ಮಹಾರಾಷ್ಟ್ರದಲ್ಲಿ ಮಲ್ಲಕಂಬ ತುಂಬಾ ಜಾಸ್ತಿ. ಇವಾಗ ನಾವ್ ಯಾರ್ಯಾರ ಜೊತೆ ಕಾಂಪಿಟೇಟ್ ಮಾಡ್ತಿದೀವೋ ಅವ್ರ ಮಲ್ಲಕಂಬ ಕಾಂಪಿಟೇಷನ್ ಗೆ ಹೋಗ್ತಾರೆ ಮಹಾರಾಷ್ಟ್ರದ.
6: ಅದಕ್ಕೆ ಅವ್ರಿಗೊಂಥರ ಹಿಡಿತಾ ಇರುತ್ತೆ,
5: ಅವ್ರಿಗೇನು ಭಯ ಅನ್ನೋದು ಜಾಸ್ತಿ ಇರಲ್ಲ.
6: 2024 ಸೂರತ್ ನಲ್ಲಿ ನಡೆದ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಯಾವ್ಯಾವ ಇವೆಂಟ್ಸ್ ನಲ್ಲಿ ಭಾಗವಹಿಸಿದ್ರಿ, ಹಾಗೆ ಅದರ ರಿಸಲ್ಟ್ ಏನಿತ್ತು?
5: ಸೂರತ್ ನ್ಯಾಷನಲ್ಸ್ ಅಲ್ಲೂ ನಾನು ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಮಾಡಿದ್ದೆ, ಅದರಲ್ಲಿ ವುಮೆನ್ಸ್ ಪೇರ್ ಜೂನಿಯರ್ ಅಲ್ಲಿ ಮಾಡಿದ್ದೆ ಅವಾಗ. ಸೊ ವುಮೆನ್ಸ್ ಪೇರ್ ಬ್ಯಾಲೆನ್ಸ್ ಅಲ್ಲಿ ನನಗೆ ಬ್ರಾನ್ಸ್ ಬಂದಿತ್ತು, ವಿಚ್ ವಾಸ್ ವೆರಿ ಡಿಸಪಾಯಿಂಟ್ಮೆಂಟ್ ಆಕ್ಚುಲಿ. ಯಾಕಂದ್ರೆ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ಒಂದು ಶೀಟ್ ಇರುತ್ತೆ, ತಾರೀಫ್ ಶೀಟ್ ಅಂತ, ಅದರಲ್ಲಿ ನಾವು ಯಾವ ಎಲಿಮೆಂಟ್ಸ್ ಮಾಡ್ತೀವೋ ಅದೆಲ್ಲ ಹಾಕಿರ್ಬೇಕು, ಆ ಡ್ರಾ ಮಾಡಿ ಅಥವಾ ಪ್ರಿಂಟ್ ಮಾಡಿ ಅದರದ್ದು ಸ್ಕೋರ್ ಬರ್ದಿ ಜಡ್ಜಸ್ ಕೊಡ್ಬೇಕು ನಾವು. ನಂದು ತಾರೀಫ್ ಶೀಟ್ ಅಲ್ಲಿ ಏನಾಗಿತ್ತಂದ್ರೆ ಒಂದು ಮಿಸ್ ಆಗಿತ್ತು ಎಲಿಮೆಂಟ್. ಸೊ ಆತರ ಮಿಸ್ ಆಗಿ ನಾವು ಬೇರೆ ಎಲಿಮೆಂಟ್ ಮಾಡಿದ್ರೆ ನಮ್ಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ,
6: ಹಾಗೂ ಮಾಡ್ತಾರೆ,
5: ಆತರನು ಮಾಡ್ತಾರೆ. ಹೌದು,
6: ನಿಮ್ದು ತಪ್ಪಿರಲ್ಲ, ಅವಾಗ
5: ನಮ್ದು ತಪ್ಪಿರಲ್ಲ, ಬಟ್ ಆ ಶೀಟ್ ಅಲ್ಲಿ ನಾವು ಬೈ ಮಿಸ್ ಆಗಿ ತಪ್ಪಾಕಿರ್ತೀವಿ. ಸೊ ಅದರಿಂದ ನನಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅದ್ ಬ್ಯಾಲೆನ್ಸ್ ಅಲ್ಲಿ, ಬಟ್ ಅದೊಂದು ಮಿಸ್ಟೇಕ್ ಇಂದ ನನಗೆ ಬ್ರಾನ್ಸ್ ಬಂತು. ಆಕ್ಚುಲಿ
6: ಅದು ಬೇಜಾರಾಗಿತ್ತು,
5: ತುಂಬಾ ಬೇಜಾರು.
6: ಎಷ್ಟು ಜನ ಇದ್ರು ಅವಾಗ ಅಲ್ಲಿ ಪಾರ್ಟಿಸಿಪೇಟ್?
5: ನಾ ವುಮೆನ್ಸ್ ಪೇರ್ ಅಲ್ಲಿ 10 states ಇತ್ತು.
6: ಬಹಳ ಟಫ್ ಕಾಂಪಿಟೇಷನ್.
5: ಟಫ್ ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಡೈನಾಮಿಕ್ ಅಲ್ಲಿ ಏನಾಯ್ತು ಅಂದ್ರೆ ಅದ್ರಲ್ಲಿ ನನಗೆ ಸಿಲ್ವರ್ ಬಂತು. ಯಾಕಂದ್ರೆ ನಮ್ದು ಫಾಲ್ ಆಯ್ತು, ಒಂದು ನನ್ನ ಪಾರ್ಟ್ನರ್ ಗೆ ಮೇಲಿಂದ ಮಾಡಿಸ್ತಿದ್ನ, ಒಂದ್ ಎಲಿಮೆಂಟ್ ಮಾಡಿ ನೆಲಕ್ಕೆ ಕೈ ಟಚ್ ಮಾಡಿದ್ ಅಷ್ಟೇ,
6: ಸ್ಲಿಪ್ ಆಯ್ತು,
5: ಅದಕ್ಕೆ ಸಿಲ್ವರ್ ಬಂತು. ಆಮೇಲೆ ಕಂಬೈನ್ ಅಲ್ಲಿ ನಮಗೆ ಗೋಲ್ಡ್ ಬಂತು.
6: ಒಟ್ಟು 3 ವರ್ಣದ ಪದಕಗಳು ನಿಮಗೆ
5: ಬಂತು.
6: ಅಂದ್ರೆ ನೀವು ಹೋದಲ್ಲೆಲ್ಲ ಪದಕಗಳನ್ನ ಜಾಸ್ತಿ ತಗೊಂಡ್ಬರ್ತೀರಿ, ಏನಿದ್ರ ಗುಟ್ಟು, ಯಶಸ್ಸಿನ ಗುಟ್ಟು?
5: ನಮ್ ಲೈಕ್ ಅಕ್ರೋಬ್ಯಾಟಿಕ್ಸ್ ಏನಾಗಿದೆ, ನನ್ ಒಂಥರ ಮೇನ್ ತರ ಆಗ್ಬಿಟ್ಟಿದೆ ನನ್ಗೆ. ಇವಾಗ ಹೋದ್ರೆ ನಂಗೆ ಮೆಡಲ್ ಬರ್ಲೇಬೇಕು ಅಲ್ಲಿ,
6: ಅಂದ್ರೆ ಆ ರೀತಿ ಒಂದು ಮನಸ್ಥಿತಿಯಲ್ಲೇ ಹೋಗ್ಬಿಡ್ತೀರಾ.
5: ವುಮೆನ್ಸ್ ಪೇರ್ ಅಲ್ಲಿ ಇಲ್ಲಿಯವ್ರಿಗೆ ಏನ್ ಮಾಡಿದ್ರು, ನಾನು ನನ್ನ ಪಾರ್ಟ್ನರ್ ಏನಾಗಿರ್ಲಿ ಎಲ್ಲರಿಗಿಂತ ಲೈಕ್ ಬೆಸ್ಟ್ ಎಲಿಮೆಂಟ್ಸ್ ಇದೆ. ಯಾಕಂದ್ರೆ ಆಕ್ರೋಬ್ಯಾಟಿಕ್ಸ್ ಮುಂಚೆ ನಾವು ಆರ್ಟಿಸ್ಟಿಕ್ ಮಾಡ್ತಿದ್ವಿ. ಆರ್ಟಿಸ್ಟಿಕ್ ಒಂಥರ ಬೇಸ್ ಇಂದಾಗೆ ಆಕ್ರೋಬ್ಯಾಟಿಕ್ಸ್ಗೆ. ನಾವು ಆರ್ಟಿಸ್ಟಿಕ್ ಅಲ್ಲಿ ಏನೇನು ಎಲಿಮೆಂಟ್ಸ್ ಮಾಡ್ತೀವೋ ಅದೇ ಆಕ್ರೋಬ್ಯಾಟಿಕ್ಸ್ಗೆ ಹೆಲ್ಪ್ ಆಗೋದು. ಸೊ ನಾವು ಆಕ್ರೋಬ್ಯಾಟಿಕ್ಸ್ ಶಿಫ್ಟ್ ಆದಾಗ ಬೇಗ ಪಿಕಪ್ ಮಾಡ್ಕೊಂಡ್ವಿ, ಲೈಕ್ ಎಲ್ಲ ಬೇರೆ ಎಲಿಮೆಂಟ್ಸ್ ಎಲ್ಲ ಬೇಗ ಬೇಗ ಮಾಡಕ್ ಶುರು ಮಾಡಿದ್ವಿ. ನಾವಿನ್ನು ಲೈಕ್ ಇವಾಗ ಎಷ್ಟೊಂದು ಜನ ಇದಾರೆ, ಅವ್ರ ಎಷ್ಟೋ ವರ್ಷದಿಂದ ಆಕ್ರೋಬ್ಯಾಟಿಕ್ಸ್ ಮಾಡ್ತಿರ್ಬೋದು, ಇನ್ನು ಬೇಸಿಕ್ಸ್ ಅಲ್ಲೇ ಇದಾರೆ. ಬಟ್ ನಮಗೆ ಏನ್ ಹೆಲ್ಪ್ ಅಂದ್ರೆ ಈ ಆರ್ಟಿಸ್ಟಿಕ್ ಮಾಡಿದ್ವಲ್ಲ, ಸೊ ಅದಕ್ಕೆ ನಮ್ಗೆ ಬೇಗ ಎಲಿಮೆಂಟ್ಸ್ ಪಿಕಪ್ ಮಾಡ್ಕೊಳಕ್ಕೆ ಹೆಲ್ಪ್ ಆಯ್ತು.
6: ಆ ರೀತಿ ನೀವು ಕಾಂಪಿಟೇಷನ್ ನಲ್ಲಿ ಪದಕಗಳನ್ನ ಗಳಿಸಲಿಕ್ಕೆ ಸಹಾಯಕಾರಿ ಆಗ್ತು ಹೇಳ್ಬೋದು. 2025 ಜಮ್ಮುವಿನಲ್ಲಿ ನಡೆದ ಏರೋಬಿಕ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಏರೋ ಡ್ಯಾನ್ಸ್ ಮತ್ತೆ ಏರೋಬಿಕ್ಸ್ ನಲ್ಲಿ ಪದಕಗಳನ್ನ ಪಡೆದಿದ್ದೀರಿ. ಈ ಏರೋಬಿಕ್ಸ್ ಮತ್ತೆ ಜಿಮ್ನಾಸ್ಟಿಕ್ಸ್ ನಲ್ಲಿ ಏನಾದ್ರೂ ಸಾಮ್ಯತೆ ಇದೆನಾ?
5: ಏರೋಬಿಕ್ಸ್ ಅಂದ್ರೆ ಇವಾಗ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎರಡ್ ತರ ಏರೋಬಿಕ್ಸ್ ಇದೆ, ಒಂದು ಸ್ಪೋರ್ಟ್ಸ್ ಏರೋಬಿಕ್ಸ್, ಒಂದು ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್. ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್ ಅಂದ್ರೆ ಮೂವ್ಮೆಂಟ್ಸ್ ಇರುತ್ತೆ, ಒಂದ್ 7 ಬೇಸಿಕ್ ಸ್ಟೆಪ್ಸ್ ಇರುತ್ತೆ. ಆ 7 ಬೇಸಿಕ್ ಸ್ಟೆಪ್ಸ್ ಅಲ್ಲಿ ನಾವು AMPs ಅಂತ ಇರುತ್ತೆ, ಅದು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ನಾವು ಎಲಿಮೆಂಟ್ಸ್ ಲೈಕ್ ಸ್ಮಾಲ್ ಸ್ಮಾಲ್ ಎಲಿಮೆಂಟ್ಸ್, ಏರೋಬಿಕ್ಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಪಿವೋಟ್ ಟರ್ನ್ ಅನ್ನೋದು, ಹೆಲಿಕಾಪ್ಟರ್ ಅನ್ನೋದು, ಆತರ ಎಲಿಮೆಂಟ್ಸ್ ಇರುತ್ತೆ. ಅದನ್ನ ನಾವು ಮಧ್ಯದಲ್ಲಿ ಹಾಕೊಂಡು ಫುಲ್ ಕಾಂಬಿನೇಷನ್ ನ ಕಂಪ್ಲೀಟ್ ಮಾಡ್ಬೇಕು.
6: ಅದಕ್ಕೆ ಟೈಮಿಂಗ್ ಏನಾದ್ರೂ ಇದೆ?
5: ಏರೋಬಿಕ್ಸ್ ಅಲ್ಲಿ 2 minutes.
6: ಏರೋ ಡ್ಯಾನ್ಸ್ ಆಗಿರ್ಬೋದು, ಏರೋಬಿಕ್ಸ್ ನಲ್ಲಿ
5: ಆಗಿಲ್ಲ, ಇಲ್ಲ ಆಕ್ಚುಲಿ ಏರೋಬಿಕ್ಸ್ ಅಲ್ಲಿ 1 minute 30 seconds. ಏರೋ ಡ್ಯಾನ್ಸ್ ಹೆಂಗಂದ್ರೆ ಅದು 8 members ಮಾಡೋದು. ಏರೋ ಡ್ಯಾನ್ಸ್ ಅಲ್ಲಿ ಎಲಿಮೆಂಟ್ಸ್ ಇರಲ್ಲ, ಬರೀ ಏರೋಬಿಕ್ಸ್ ಪ್ಲಸ್ ನಮ್ ಡಾನ್ಸ್, ನಾರ್ಮಲ್ ಡಾನ್ಸ್ ಇರುತ್ತೆ ನೋಡಿ, ಇವಾಗ ವೆಸ್ಟರ್ನ್ ಆಗಿರ್ಲಿ ಕ್ಲಾಸಿಕಲ್ ಆಗಿರ್ಲಿ, ಅದ್ ನಾವು ಜಾಯಿನ್ ಮಾಡ್ಕೋಬಹುದು. 30 seconds ನಾರ್ಮಲ್ ಡಾನ್ಸ್ ಇರ್ಬೇಕು, 1 minute ಏರೋಬಿಕ್ಸ್ ಇರ್ಬೇಕು, ಅದು ಏರೋ ಡಾನ್ಸ್. 8 members ಮಾಡೋದು ಅದು ಮಾತ್ರ.
6: ಅಲ್ಲಿ ಏನಿತ್ತು ನಿಮ್ ರಿಸಲ್ಟ್? ಈ ಏರೋ
5: ಡಾನ್ಸ್ ಅಲ್ಲಿ ನಮ್ಗೆ ಸಿಲ್ವರ್ ಬಂದಿತ್ತು ಆಕ್ಚುಲಿ. ಆಮೇಲೆ ಏರೋ ಡಾನ್ಸ್ ನಾವು ರೀಸೆಂಟ್ ಆಗಿ ಶುರು ಮಾಡ್ಕೊಂಡ್ ಬಂದಿದ್ದು ಏರೋ ಡಾನ್ಸ್, ಅದು ಜಮ್ಮುಲಿ ನಾನು ಫಸ್ಟ್ ಟೈಮ್ ಮಾಡಿದ್ದು.
6: ಎಲ್ಲಾ ಫಸ್ಟ್ ಟೈಮ್, ಆದ್ರೆ ಪದಕಗಳ ಮಾತ್ರ ಗ್ಯಾರಂಟಿ ಅಂತ ಹೇಳ್ಬೋದು.
5: ನಾನು ಆದ್ರೆ ಆರ್ಟಿಸ್ಟಿಕ್ ತುಂಬಾ ಸರಿ ಮಾಡಿದೀನಿ, ಆರ್ಟಿಸ್ಟಿಕ್ ಅಲ್ಲಿ ತುಂಬಾ ನ್ಯಾಷನಲ್ಸ್ ಹೋಗಿದ್ದೀನಿ, ಬಟ್ ಯಾವತ್ತೂ ಆರ್ಟಿಸ್ಟಿಕ್ ಅಲ್ಲಿ ಮೆಡಲ್ ಅಂತ ಆಗಿಲ್ಲ, ತುಂಬಾ ಕಷ್ಟ ಇರುತ್ತೆ ಅದು ಅದಕ್ಕೆ. ಬಟ್ ಏರೋಬಿಕ್ಸ್, ಏರೋ ಡಾನ್ಸ್, ಅಕ್ರೋಬ್ಯಾಟಿಕ್ಸ್ ಅದೆಲ್ಲ ಮೆಡಲ್ಸ್
6: ಆಗಿದೆ. ಸೋನಿಕಾ, 38th ನ್ಯಾಷನಲ್ ಗೇಮ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡೆದಿದ್ರಿ, ಇದರ ಕುರಿತಾಗಿ ಹಂಚಿಕೊಳ್ಳಿ.
5: ನ್ಯಾಷನಲ್ ಗೇಮ್ಸ್ ನಂದು ಹೋಗೋದು ಆಕ್ಚುಲಿ ಡಿಸೈಡ್ ಆಗಿರ್ಲಿಲ್ಲ, ಒಬ್ರು ಬಿಟ್ರು ಅಂತ ನನ್ನ ಸೇರ್ಸ್ಕೊಂಡಿದ್ದೆ ಅದ್ರಲ್ಲಿ. ಮನೋಹರ್ ಸರ್ ಇದಲ್ವಾ, ಅವ್ರು ನನ್ ಲೈಕ್ ನೀನ್ ಟ್ರೈ ಮಾಡ್ಬೋದು ಇದರಲ್ಲಿ, ಯಾಕಂದ್ರೆ ನಾನು ಅಕ್ರೋಬ್ಯಾಟಿಕ್ಸ್ ಮುಂಚಿಂದನು ಮಾಡ್ತಿದ್ದೆ, ಸೊ ಅದಕ್ಕೆ ನಾನು ಟ್ರೈ ಮಾಡ್ಬೋದು ಅಂತ ಮಾಡಿದ್ರು. ಬಟ್ ಇದ್ರಲ್ಲಿ ನಾನು ಮಾಡಿದ್ದು ವುಮೆನ್ಸ್ ಗ್ರೂಪ್, 3 ಇರೋದು,
6: 3
5: ಒಬ್ರು ಕೆಳಗೆ, ಅವ್ರ ಮೇಲೆ ನಾನು, ನನ್ ಮೇಲೆ ಇನ್ನೊಬ್ಳು, ಆತರ ಮಾಡೋದು. ನಾನು ಮಿಡಲ್ ಬೇಸ್ ಆಗಿದ್ದೆ. ಇದು ನಂದು ಫಸ್ಟ್ ಟೈಮ್ ಮಾಡ್ತಿರೋದು ವುಮೆನ್ಸ್ ಗ್ರೂಪ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಆಮೇಲೆ ನಾನು ನ್ಯಾಷನಲ್ ಗೇಮ್ಸ್ ಹೋಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನ್ಯಾಷನಲ್ ಗೇಮ್ಸ್ ಇಂಡಿಯಾದಲ್ಲಿ ತುಂಬಾ ದೊಡ್ಡದು, ಅದಕ್ಕೆ ಹೋಗಕ್ಕೆ ತುಂಬಾ ಕಷ್ಟ ಆಕ್ಚುಲಿ.
6: ಅದು ನಿಮ್ಗೆ ಸಡನ್ ಆಗಿ
5: ವೆರಿ ಸಡನ್ ಆಗಿ ಸಿಕ್ತು ಆಪರ್ಚುನಿಟಿ, ಅದಕ್ಕೆ ನಂಗೆ ತುಂಬಾ ಖುಷಿಯ ಆಪರ್ಚುನಿಟಿ ಸಿಕ್ಕಿದಕ್ಕೆ. 3 ಏನ್ ಮಾಡ್ತಿದ್ವಿ ಮುಂಚೆನೂ, ಯಾತರಾದ್ರೂ ಪಾರ್ಟ್ನರ್ಸ್ ಇರ್ಲಿಲ್ಲ, ಸೊ ಅದೆಲ್ಲ ಲೈಕ್ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಕ್ರೋಬ್ಯಾಟಿಕ್ಸ್ ಅಲ್ಲಿ. ಮಾಡ್ಬೇಕಾದ್ರೆ ನಮ್ ಮೈಂಡ್ ಸೆಟ್ ಎಲ್ಲಾರ್ದು ಸೇಮ್ ಇರ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಪಾರ್ಟ್ನರ್ಶಿಪ್. ಅದು ವುಮೆನ್ಸ್ ಗ್ರೂಪ್ ಅಲ್ಲಂತೂ 3 ಮಾಡೋದು ಡಿಫಿಕಲ್ಟ್ ಇರತ್ತೆ, ಸೊ ಅದ್ರಲ್ಲಿ ನಂಗೆ ಬ್ರಾನ್ಸ್ ಬಂತು ಅಂದ್ರೆ ತುಂಬಾ. ಆಮೇಲೆ ಇದು ಸೀನಿಯರ್ಸ್ ಅಲ್ಲಿ ನಾನು ಮಾಡಿದ್ದೆ ಆಕ್ಚುಲಿ. ಸೊ ಸೀನಿಯರ್ಸ್ ಅಲ್ಲಿ ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಗುಜರಾತ್ ಅವರೆಲ್ಲ ತುಂಬಾ ಲೈಕ್ ಎಕ್ಸ್ಟ್ರೀಮ್ ಕಾಂಪಿಟೇಷನ್ ಅವ್ರದ್ದು ಅಕ್ರೋಬ್ಯಾಟಿಕ್ಸ್ ಅಲ್ಲಿ.
6: ಅಂದ್ರೆ ಅವರೆಲ್ಲ ಮಾಡ್ತಾನೆ
5: ಮುಂಚಿಂದನೆ. ಮಹಾರಾಷ್ಟ್ರವರೆಲ್ಲ ಏನಂದ್ರೆ ಆಕ್ಚುಲಿ ಅವ್ರು ಯಾರು ಆರ್ಟಿಸ್ಟಿಕ್ ತರ ಚೇಂಜ್ ಮಾಡಿಲ್ಲ, ಮೊದ್ಲು ಸ್ಟಾರ್ಟಿಂಗ್ ಇಂದ ಇವಾಗ ತನಕ ಅವ್ರು ಬರೀ ಅಕ್ರೋಬ್ಯಾಟಿಕ್ಸ್
6: ಮಾಡ್ಕೊಂಡ್ರೇಷನ್
5: ಎಷ್ಟೋ ಲೈಕ್. ಇವಾಗ ಮಹಾರಾಷ್ಟ್ರ ಸೀನಿಯರ್ಸ್ ಇದಾರೆ ಅವರು, ಇವಾಗ ಏಜ್ ಅವ್ರದ್ದು 20 ಏನೋ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ಇವಾಗಿನ ತನಕ ಬರೀ ಅಕ್ರೋಬ್ಯಾಟಿಕ್ಸ್ ಮಾಡ್ಕೊಂಡ್ ಬಂದಿದ್ದು. ನಾವುಗಳು ಇವಾಗ ಒಂದು 3 ಬ್ಯಾಕ್ ಇಂದ ಅಕ್ರೋಬ್ಯಾಟಿಕ್ಸ್ ಶುರು ಮಾಡಿದ್ದು.
6: ಸೊ ಇವೆಲ್ಲ ಜಿಮ್ನಾಸ್ಟಿಕ್ ಮಾಡುವಾಗ ಹಿನ್ನೆಲೆ ಮ್ಯೂಸಿಕ್ ಏನಾದ್ರೂ ಹಾಕ್ತಾರಾ?
5: ಹೌದು, ಇವಾಗ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ನಾವು ಇವಾಗ ಬ್ಯಾಲೆನ್ಸ್ ಅಂತ ತಗೊಳ್ಳೋಣ, ಅದರಲ್ಲಿ ಇವಾಗ ನಾವು 5 ಮಾಡ್ಬೇಕು. ಬರೀ 5 ಮಾಡ್ಬಿಟ್ಟು ಸುಮ್ನೆ ಆಗೋದಲ್ಲ, ನಾವೇ ಒಂದು ಕೊರಿಯೋಗ್ರಫಿ ಸೆಟ್ ಮಾಡ್ಬೇಕು, ಒಂದ್ ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಆ ಸಾಂಗ್ ಪ್ರಕಾರ ಕೊರಿಯೋಗ್ರಾಫ್ ಮಾಡಿ ಅದ್ರ ಮಧ್ಯದಲ್ಲಿ ಎಲಿಮೆಂಟ್ಸ್ ಹಾಕೊಂಡಿ, ಆಮೇಲೆ ಏನೋ ಟ್ರಾನ್ಸಿಷನ್ಸ್ ಅಂದ್ರೆ ಲಿಫ್ಟ್ಸ್
6: ಅಂದ್ರೆ ಆ ಮ್ಯೂಸಿಕ್ಗೆ ತಕ್ಕ ಹಾಗೆ ನಿಮ್ಮ ಮೂಮೆಂಟ್ ಇರಬೇಕು.
5: ಹಾ, ಡಾನ್ಸ್ ಎಲ್ಲ ಹೌದು, ಅದನ್ನು ಆಕ್ಚುಲಿ ಜಜಿಂಗ್ ತುಂಬಾ ಹೆಲ್ಪ್ ಆಗತ್ತೆ. ನಮ್ ಮ್ಯೂಸಿಕ್ ಮೇಲೂ ಜಜ್ ಮಾಡ್ತಾರೆ, ನಮ್ದು ಕೊರಿಯೋಗ್ರಫಿ ಸಾಂಗ್ ಪ್ರಕಾರ ಇದೆಯಾ ಅಂತ ಅದ್ರ ಮೇಲೂ ಜಜ್ ಮಾಡ್ತಾರೆ. ಹಂಗ್
6: ಅಲ್ಲೂ ಎಲ್ಲ ಪಾಯಿಂಟ್ಸ್ ಗಳು ಸಿಗತ್ತೆ.
5: ಹೌದು,
6: ಹಾಗಾದ್ರೆ ಮ್ಯೂಸಿಕ್ ಬೇಸಿಕ್
5: ಇರ್ಲೇಬೇಕು. ಹೌದು, ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಇರ್ಲೇಬೇಕು.
6: 2023 ಉಜ್ಬೇಕಿಸ್ತಾನದಲ್ಲಿ ನಡೆದ ಏಷ್ಯನ್ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದಿದ್ರಿ. ಇದು ನಿಮ್ಮ ಮೊದಲ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿತ್ತ? ಮೊದಲ ಪ್ರಯತ್ನದಲ್ಲಿ ಪದಕಗಳನ್ನ ಪಡೆದ್ರಲ್ಲ, ಹೇಗಿತ್ತು ಆ ಅನುಭವ?
5: ಇಲ್ಲ, ಆಕ್ಚುಲಿ 2018 ಅಲ್ಲಿ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ನಾನು US ಹೋಗಿದ್ದೆ. ಅಲ್ಲಿ ಲೈಕ್ ಸುಮ್ನೆ ಪಾರ್ಟಿಸಿಪೇಟ್ ಮಾಡಕ್ಕಂತ ಅಷ್ಟೇ ಹೋಗಿದ್ದು. ಸುಮ್ನೆ ಲೈಕ್ ಈ ತರ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರು. ಕರ್ನಾಟಕದಿಂದ 8 ಜನ ಹೋಗಿದ್ವಿ US. ನಾನಿನ್ನು ಚಿಕ್ಕವಳಿದ್ದೆ ಅವಾಗ.
6: ಅಲ್ಲಿ
5: ಇದ್ದೆ ಅವಾಗ ನಾನು ಅಷ್ಟೇ. ಅವಾಗ ನಾನು ಫಸ್ಟ್ ಆಕ್ಚುಲಿ ದೇಶ ಬಿಟ್ಟು ಹೋಗಿದ್ದೆ, US ಹೋಗಿದ್ ನಾನು. ಅಲ್ಲಿ ಏರೋಬಿಕ್ಸ್ ಮಾಡಿದ್ವಿ. ಸೆಕೆಂಡ್ ರೌಂಡ್ ಗೆ ನಾನು ಸೆಲೆಕ್ಟ್ ಆಗಿದ್ದೆ. 6th ಪೊಸಿಷನ್ ಅಲ್ಲಿದ್ದೆ, ಸೆಕೆಂಡ್ ರೌಂಡಿಂಗ್ ಸೆಲೆಕ್ಟ್ ಆದ್ರೆ ಅಲ್ಲಿ 5th ಪೊಸಿಷನ್ ಬಂದೆ.
6: ಕಾಂಪಿಟೇಷನ್ ಜಾಸ್ತಿ.
5: ಯಾವ
6: ದೇಶದವರು ಡಾಮಿನೇಟ್ ಇದ್ದಾರೆ ಈ ಜಿಮ್ನಾಸ್ಟಿಕ್ಸ್ ನಲ್ಲಿ?
5: ಎಲ್ಲಾ ದೇಶಗಳು ಇದೆ, ನಮ್ ಇಂಡಿಯಾ ಸ್ವಲ್ಪ ಕೆಳಗೆ
6: ಇದೆ
5: ಇವಾಗ. ಆದ್ರೆ ತುಂಬಾ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಇಂಡಿಯಾ. ಆಕ್ಚುಲಿ ಮುಂಚಿನ ತರ
6: ಇಲ್ಲ,
5: ಎಷ್ಟೊಂದ್ ಜನ ಇವಾಗ ರೆಪ್ರೆಸೆಂಟ್ ಮಾಡೋರೆ ಇಂಡಿಯಾ.
6: ಇಂಡಿಯಾದಲ್ಲಿ
5: 2 ಟೀಮ್ ಸೆಲೆಕ್ಟ್ ಆಗಿದ್ದು, ನಾನು ಮತ್ತೆ ನನ್ನ ಪಾರ್ಟ್ನರ್, ಮಹಾರಾಷ್ಟ್ರದಿಂದ ಇನ್ನು ಇಬ್ರು ಹುಡುಗಿಯರು. ಸೊ ಅಲ್ಲಿ 6 ಕಾಂಪಿಟೇಟರ್ಸ್ ಇದ್ರು. ಉಜ್ಬೇಕಿಸ್ತಾನಿಂದ 2 ಟೀಮು, ಕಜಾಕಿಸ್ತಾನಿಂದ 2 ಟೀಮು, ಇಂಡಿಯಾದಿಂದ 2 ಟೀಮು. ಫಸ್ಟ್ ನಮ್ದು ಬ್ಯಾಲೆನ್ಸ್ ನಡೀತು. ಫಸ್ಟ್ ಟೈಮ್ ನಾವು ಹೋಗಿದ್ದು, ಆ ಫುಲ್ ಹಾರ್ಟ್ ಬೀಟ್ ಎಲ್ಲ ರೇಸ್ ಆಗಿ ನರ್ವಸ್ನೆಸ್ ತುಂಬಾ ಆಗಿರುತ್ತೆ. ಅದರಲ್ಲಿ ಒಂದ್ ಫಾಲ್ ಆಯ್ತು ನಮ್ದು. ಫಾಲ್ ಆದಾಗ ನನ್ನ ಪಾರ್ಟ್ನರ್ಗೆ ನರ್ವಸ್ನೆಸ್ ಆಗಿ ಉಸಿರು ಇಟ್ಕೊಳಕ್ ಶುರು ಆಯ್ತು. ಬಟ್ ಆದ್ರೂ ಅದು ಫುಲ್ ಕಂಪ್ಲೀಟ್ ಮಾಡಿದ್ವಿ. ಅವಾಗ ನಮ್ ಸ್ಕೋರ್ ಸ್ವಲ್ಪ ಕೆಳಗಿತ್ತು, ಕಡಿಮೆ ಇತ್ತು. ಸೆಕೆಂಡ್ ಡೈನಾಮಿಕ್ಸ್ ಬಂತು. ಡೈನಾಮಿಕ್ಸ್ ಅಲ್ಲಿ ನಾವು ಯಾವ ಎಲಿಮೆಂಟ್ ಇತ್ತೋ ಎಲ್ಲ ಕ್ಲೀನ್ ಆಗಿ ಮಾಡಿದ್ವಿ. ಸೊ ಅದರಿಂದ ನಮ್ ಸ್ಕೋರ್ ಸ್ವಲ್ಪ ಮೇಲೋಯ್ತು. ಆಮೇಲೆ ಕಂಬೈನಿಗೆ ಸೆಲೆಕ್ಟ್ ಆದ್ವಿ ನಾವು.
6: ಬ್ಯಾಲೆನ್ಸ್
5: ಮತ್ತೆ ಡೈನಾಮಿಕ್ ಅಲ್ಲಿ ಎರಡರಲ್ಲೂ ಪಾಯಿಂಟ್ಸ್ ಸೇರಿಸಿ ಅದು ಚೆನ್ನಾಗಿದೆಯಾ ಅಂತ ನೋಡಿ ಆಮೇಲೆ ಇದಕ್ಕೆ ಕಂಬೈನ್ಗೆ ಹೋಗ್ಬೇಕು. ಇಂಡಿಯಾದಿಂದ 2 ಟೀಮ್ ಇದೆ, ಬಟ್ ಒಂದೇ ಟೀಮ್ ಕಳ್ಸೋದು ಕಂಬೈನ್ಗೆ. ಒಂದ್ ಟೀಮ್ ಡ್ರಾಪ್ ಔಟ್ ಮಾಡ್ತಾರೆ, ನಂದು ಮತ್ತೆ ನನ್ನ ಪಾರ್ಟ್ನರ್ ನ ಸೆಲೆಕ್ಟ್. ಲೈಕ್
6: ಅಂದ್ರೆ 2 ಟೀಮ್ ಹೋಗಿತ್ತು, ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾದಿಂದ 2 ಟೀಮ್.
5: ಯಾಕಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಅಲ್ಲಿ ನಮ್ದು ಜಾಸ್ತಿ ಸ್ಕೋರ್ ಬಂದಿತ್ತು ಅವ್ರಕ್ಕಿಂತ. ಸೊ ಅದ್ರಲ್ಲಿ ನಾವ್ ಮತ್ತೆ ಕಂಬೈನ್ ಮಾಡಿದ್ವಿ, ಆಮೇಲೆ ಕಾಂಪಿಟೇಟ್ ಮಾಡಿದ್ವಿ. ಬಟ್ ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್ ಅವ್ರನ್ನೆಲ್ಲ ಬೀಟ್ ಮಾಡೋದು ತುಂಬಾ ಕಷ್ಟ. ಅವ್ರದ್ದು ಎಲಿಮೆಂಟ್ಸ್ ಹೆಂಗಿರತ್ತಂದ್ರೆ ನಮ್ಕಿಂತ ತ್ರಿಪಲ್ ಚೆನ್ನಾಗಿರುತ್ತೆ. ಕಜಾಕಿಸ್ತಾನ್ ಫಸ್ಟ್ ಬಂತು, ಉಜ್ಬೇಕಿಸ್ತಾನ್ ಸೆಕೆಂಡ್ ಬಂತು, ನಾವ್ 3rd ಬಂದ್ವಿ.
6: ಆದ್ರೂ ಕಂಚಿನ ಪದಕ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ. ಕಳೆದ ವರ್ಷ ಗೋವಾದಲ್ಲಿ ನಡೀತಲ್ಲ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ 3 ಇವೆಂಟ್ ನಲ್ಲಿ ಭಾಗವಹಿಸಿ 3 ಬೆಳ್ಳಿಯ ಪದಕ ಪಡೆದಿದ್ದೀರಿ. ಪೇರ್ ಬ್ಯಾಲೆನ್ಸ್ ಯಾವ ರೀತಿ ಇರುತ್ತೆ ಆ ಕಾಂಪಿಟೇಷನ್?
5: ಇದನ್ನು ಅಕ್ರೋಬಾಟಿಕ್ಸ್, ಇವಾಗ ನಾನು ಹೆಂಗ್ ಉಜ್ಬೇಕಿಸ್ತಾನ್ ಹೋಗಿದ್ನು ಇದನ್ನು ಸೇಮ್ ಕಾಂಪಿಟೇಷನ್. ಬಟ್ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಡೆದಿದ್ದು ಏಷ್ಯನ್ ಚಾಂಪಿಯನ್ಶಿಪ್. ಸೊ ಇದಕ್ಕೂ ಮುಂಚೆ ನಮ್ಗೆ ಕ್ಯಾಂಪ್ ಗಳಿರತ್ತೆ, ಲೈಕ್ ಆಲ್ ಓವರ್ ಇಂಡಿಯಾ ಯಾರ್ಯಾರು ಸೆಲೆಕ್ಟ್ ಆಗಿದ್ರು ಅವ್ರ ಜೊತೆ ಎಲ್ಲಾರ ಜೊತೆ ಒಂದು ಗೋವಾದಲ್ಲೇ ಕಾಂಪಿಟೇಷನ್ ಮುಂಚೆ
6: 20 days
5: ಕ್ಯಾಂಪ್ ಇತ್ತು ನಮ್ಗೆ ಅಲ್ಲೇ ಗೋವಾದಲ್ಲೇ. ಸೊ 20 days ಕ್ಯಾಂಪ್, ಆಮೇಲೆ ಕಾಂಪಿಟೇಷನ್ ಇತ್ತು. ಫಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಆಯ್ತು, ಆಮೇಲೆ ಅದ್ರ ಮಧ್ಯದಲ್ಲಿ ಇನ್ನೂ 2 ನ್ಯಾಷನಲ್ಸ್ ನಡೀತು. ಆ ಗ್ಯಾಪ್ ಅಲ್ಲಿ ನಾವು ಇಂಪ್ರೂವ್ ಮಾಡಕ್ ಶುರು ಮಾಡಿದ್ವಿ. ನಮ್ದು ಎಲಿಮೆಂಟ್ಸ್ ಇನ್ನೂ ಹೈಯರ್ ಲೆವೆಲ್ ಗೋಯ್ತು, ನಮ್ ಸ್ಕೋರ್ಸ್ ಇನ್ನೂ ಹೈಯರ್ ಲೆವೆಲ್ ಗೋಯ್ತು. ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ ಸ್ಕೋರ್ ಎಷ್ಟಿತ್ತು, ಲೈಕ್ ಎಲಿಮೆಂಟ್ಸ್ ಅಂದ್ರೆ ಡಿಫಿಕಲ್ಟಿ 30 ಹಂಗಿತ್ತು. ಆದ್ರೆ ಇವಾಗ ನಮ್ ಡಿಫಿಕಲ್ಟಿ ಎಷ್ಟಿದೆ ಅಂದ್ರೆ 70-80 ಅದ್ರಲ್ಲಿದೆ.
6: ಸೊ ಸ್ವಲ್ಪ ಹೈ ಆಗಿತ್ತು.
5: ಹೈ ಆಗಿ
6: ಏನ್ ಕಾರಣ ಅಂತೀರಾ? ಯಾರ ಕೋಚ್ಗಳೆಲ್ಲ ಚೆನ್ನಾಗಿ,
5: ನಮ್ ಮನೋಹರ್ ಕಾಮತ್ ಸರ್ ಇದಾರೆ, ಮಂಜುನಾಥ್ ಸರ್ ಇದಾರೆ, ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಅವರು ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ಆಕ್ಚುಲಿ ಸ್ಮಾಲ್ ಸ್ಮಾಲ್ ಟೆಕ್ನಿಕ್ಸ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್.
6: ಮೇನ್ ಟೆಕ್ನಿಕ್
5: ವೆರಿ ಮೈನರ್, ವೆರಿ ಇಂಪಾರ್ಟೆಂಟ್ ಆ ಟೆಕ್ನಿಕ್ಸ್ ಎಲ್ಲ. ಕೋಚಸ್ ಹೇಳ್ಕೊಡ್ತಾರಲ್ವಾ, ಅದರಿಂದ ಲೈಕ್ ತುಂಬಾ ಚೇಂಜಸ್ ಆಗುತ್ತೆ. ಇವಾಗ ಒಂದ್ ತಪ್ಪು ಮಾಡ್ತಿರ್ತೀವಿ ನಾವು, ಒಂದ್ ಕಡೆ ನಾನ್ ಮಾಡಿಸ್ತಿರ್ತೀನಿ, ಎಲ್ಲೋ ಒಂದ್ ಕೈ ಬೆಂಡ್ ಇರತ್ತೆ, ಆ ಸ್ಮಾಲ್ ಟೆಕ್ನಿಕ್ ನ ಚೇಂಜ್ ಮಾಡ್ತಾರೆ ಅವರು, ಅವಾಗ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ನಾವು ಇವಾಗ ಒಂದ್ ಎಲಿಮೆಂಟ್ ಕಲಿತೀವಿ, ಅದರಿಂದ ನೆಕ್ಸ್ಟ್ ಎಲಿಮೆಂಟ್ ಕಲಿಬೇಕು ಅಂತ ಆಸೆ ಇರತ್ತೆ. ಅದಕ್ಕೆ ನಾವು ಡ್ರಿಲ್ಸ್ ಅನ್ನೋದಿರತ್ತೆ, ಆ ಎಕ್ಸಸೈಸ್ ಮಾಡಿ ಮಾಡಿ ಮಾಡಿ ಮಾಡಿ ಬರ್ತಾ ಇರತ್ತೆ ಎಲಿಮೆಂಟ್ಸ್.
6: ಸನಿಕಾ, ನಿಮ್ಮ ಎಜುಕೇಶನ್ ಏನು, ಹೇಗೆ ಸಮಯವನ್ನ ಹೊಂದಿಸ್ಕೋತೀರಿ ಜಿಮ್ನಾಸ್ಟಿಕ್ ಗೆ?
5: ಇವಾಗ ನಂದು ಸೆಕೆಂಡ್ ಪಿ ಯು ಮುಗ್ದಿದೆ ಜೆ ಎನ್ ಸಿ ಎಂ ಎಸ್ ಯೂನಿವರ್ಸಿಟಿ. ಅಲ್ಲಿ ನಾನು ಬಿ ಬಿ ಎ ಇನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದೀನಿ. ಆಮೇಲೆ ನಾನು ಪಿ ಯು ಲಿದ್ದಾಗನು ನಾನು ಸಿ ಎಂ ಆರ್ ಕಾಲೇಜ್ ಅಂತ ಜಾಯ್ನ್ ಆಗಿದ್ದೆ. ಅಲ್ಲಿ ಟೈಮಿಂಗ್ಸ್ ಹೆಂಗಿತ್ತಂದ್ರೆ ಮಾರ್ನಿಂಗ್ 8:00 ಟು 12:00 ಅಷ್ಟೇ. ಸೊ ನನ್ ಜಿಮ್ನಾಸ್ಟಿಕ್ ಗೆ ಏನು ಅಡ್ಡ ಬರೋದು ಆತರ ಏನು ಇರ್ಲಿಲ್ಲ. ಸೊ ನಂದು ಪ್ರಾಕ್ಟೀಸ್ ಇದ್ದಿದ್ದೆ 4:00, 12 to 4 ಗ್ಯಾಪ್ ಇತ್ತು. ಅಷ್ಟರಲ್ಲಿ ನಂಗೆ ಏನಾದ್ರು ರೆಸ್ಟ್ ಏನಾದ್ರು ಓದೋದು ಎಲ್ಲ ಅಷ್ಟರಲ್ಲೇ ಮುಗಿತಿತ್ತು ನಂಗೆ. ಲೈಕ್ ಮಂಡೇ ಟು ಸ್ಯಾಟರ್ಡೆ ನಾವು 4:00 ಇಂದ ಒಂದು 8:30 ತನಕ ಮಾಡ್ತೀವಿ. ಸಂಡೇಸ್ ಹೆಂಗಂದ್ರೆ ವೈಟ್ ಫೀಲ್ಡ್ ಹೋಗ್ತಿದ್ವಿ, ಗೋಪಾಲನ್ ಸ್ಕೂಲ್ ಇದೆ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಇವಾಗ ಚಂದಾಪುರದಲ್ಲಿ ಎಲೈಟ್ ಸ್ಕ್ವಾಡ್ ಜಿಮ್ನಾಸ್ಟಿಕ್ಸ್ ಅಂತ ಇದೆ. ಸೊ ಎವ್ರಿ ಸಂಡೇ ನಾವು ಅಲ್ಲಿ ಹೋಗ್ತೀವಿ, ಯಾಕಂದ್ರೆ ಅಲ್ಲಿ ಸ್ಪಾಂಜ್ ಪಿಟ್ ಅಂತ ಇದೆ. ಅಲ್ಲಿ ನಾವು ಹೊಸ ಹೊಸ ಎಲಿಮೆಂಟ್ಸ್ ಕಲಿಯೋಕ್ಕೆ ಅಲ್ಲಿ ಹೆಲ್ಪ್ ಆಗುತ್ತೆ. ಇಂಜುರೀಸ್ ಏನೂ ಆಗಲ್ಲ, ಅದ್ರೊಳಗೆ ಬಿದ್ರೂ ಏನೂ ಆಗಲ್ಲ. ಸೊ ಎವ್ರಿ ಸಂಡೇಸ್ ನಾವು ಅಲ್ಲಿ ಒಂದು 7:30 ಹಂಗೆ ಹೋಗ್ತೀವಿ. 7:30 ಒಂದು 11:30 ತನಕ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಸಂಡೇಸ್.
6: ಈ ರೀತಿ ನಿಮ್ಮ ದಿನಚರಿ.
5: ಹೌದು
6: ಸೋನಿಕಾ, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು?
5: ಮೇನ್ ಅಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅನ್ನೋದು. ಇವಾಗ ಏಷ್ಯನ್ಸ್ ಅಲ್ಲಿ ಮಾಡಿದೀವಿ ಓಕೆ, ಬಟ್ ವರ್ಲ್ಡ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ ಅದು 100 times ಡಿಫಿಕಲ್ಟಿ. ಏಷ್ಯನ್
6: ಚಾಂಪಿಯನ್ಶಿಪ್
5: ತುಂಬಾ, ಇವಾಗ ಇದು ಬರೀ ಏಷ್ಯನ್ ಅಲ್ವಾ, ಇದು ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲಾ ಕಡೆನ ಬರ್ತಾರೆ. ಮೆಡಲ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರನ್ನ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಬೇರೆ ಕಂಟ್ರಿ ಅವ್ರು ಮಾಡಿ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಸೊ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ಲೇಬೇಕು ಅಂತ ಒಂದ್ ಮೈಂಡ್ ಸೆಟ್ ಇದೆ.
6: ಒಲಿಂಪಿಕ್ ಅಲ್ಲಿ ಯಾವ್ದಿದೆ ಇವೆಂಟ್? ಈ
5: ಜಿಮ್ನಾಸ್ಟಿಕ್ ಅಲ್ಲಿ ಒಲಿಂಪಿಕ್ ಅಲ್ಲಿ ಬರೀ ಆರ್ಟಿಸ್ಟಿಕ್ ಮತ್ತೆ ರಿದಮಿಕ್ ಎರಡೇ ಇರೋದು, ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಇನ್ನು ಬಂದಿಲ್ಲ.
6: ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿದೆ
5: ಇದೆ. ಹೌದು,
6: ಅದು ನಿಮ್ಮ ಗುರಿ ಅಂತ ಹೇಳಬಹುದು. ಒಳ್ಳೇದು ಸೋನಿಕಾ, ಜಿಮ್ನಾಸ್ಟಿಕ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಮುಂದಿನ ಕ್ರೀಡಾ ಪಯಣ ಉಜ್ವಲವಾಗಿರಲೆಂದು ನಮ್ಮ ಹಾರೈಕೆ. ಧನ್ಯವಾದ, ನಮಸ್ಕಾರ.
5: ಥ್ಯಾಂಕ್ ಯು ಸೋ ಮಚ್.
7: ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
8: ಇದು ಆಕಾಶವಾಣಿ ಮೈಸೂರು FM 100.6.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. 2026-27 ಸಾಲಿಗೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮಂಜೂರಾತಿಗಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ssp.postmetric.karnataka.gov.in ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಪೋಷಕರ ವಾರ್ಷಿಕ ಆದಾಯ ಮಿತಿ 1-8 ತರಗತಿ ವಿದ್ಯಾರ್ಥಿಗಳಿಗೆ 6,00,000, 9-10 ತರಗತಿ ವಿದ್ಯಾರ್ಥಿಗಳಿಗೆ ₹2.5 lakh. ಅರ್ಜಿ ಸಲ್ಲಿಸಲು ಅವಶ್ಯವಿರುವ ದಾಖಲಾತಿಗಳು ವಿದ್ಯಾರ್ಥಿಯ ಸ್ಯಾಟ್ಸ್ ID, ವಿದ್ಯಾರ್ಥಿಯ ಆಧಾರ್, RD ಸಂಖ್ಯೆ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು, ಪೋಷಕರ ಮೊಬೈಲ್ ಸಂಖ್ಯೆ. ಪೋಷಕರು ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿದ್ದಲ್ಲಿ ಸಂಬಂಧಿಸಿದ ಗುರುತಿನ ಚೀಟಿ ಅಥವಾ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ, ಪುರಸಭೆ ಅಥವಾ ನಗರಸಭೆ ಹಾಗೂ ಮಹಾನಗರ ಪಾಲಿಕೆಗಳಿಂದ ಪಡೆದ ಗುರುತಿನ ಚೀಟಿ. ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಅವರ ಬ್ಯಾಂಕ್ ಖಾತೆಯೊಂದಿಗೆ ಕಡ್ಡಾಯವಾಗಿ ಸೀಡ್ ಆಗಿರಬೇಕು. ವಿದ್ಯಾರ್ಥಿಯ ಹೆಸರು ಸ್ಯಾಟ್ಸ್ ಹಾಗೂ ಆಧಾರ್ ಕಾರ್ಡಲ್ಲಿ ಒಂದೇ ಆಗಿರಬೇಕು. 9-10 ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ NSP OTR ವ್ಯಾಲಿಡೇಷನ್ ಮಾಡಿಸಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು Grade 1 ಸಮಾಜ ಕಲ್ಯಾಣ ಇಲಾಖೆ, ಬಾಬು ಜಗಜೀವನ್ ರಾಮ್ ಕಟ್ಟಡ, ಆದಿಪಂಪ ರಸ್ತೆ, ಪಡುವಾರಹಳ್ಳಿ, ಮೈಸೂರು ಇಲ್ಲಿ ಖುದ್ದಾಗಿ ಸಂಪರ್ಕಿಸಬಹುದು. ಅಥವಾ ಮೊಬೈಲ್ ಸಂಖ್ಯೆ 8880942182 8880421982 ಈ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 10 ಗಂಟೆಗಳ ಈ ಸಮಯದಲ್ಲಿ ಇನ್ನೀಗ ಜನಪದ ಸಂಗೀತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲ ತಾಲೂಕು ಸಿದ್ದಯ್ಯನಪುರದ ಕೈಲಾಸಮೂರ್ತಿ ಮತ್ತು ಸಂಗಡಿಗರಿಂದ ಮಂಟೆಸ್ವಾಮಿ ಕಾವ್ಯದ ಕೆಂಪಾಚಾರಿ ಸಾಲು.
1: ಸಿದ್ದಪ್ಪಾಜಿ ಪಾದ ಕುಗೇನೆ, ರಾಚಪ್ಪಾಜಿ ಅವ್ರ ಪಾದ ಕುಗೇನೆ, ಮಂಟೆಸ್ವಾಮಿ ಅವ್ರ ಪಾದ ಕುಗೇನೆ.

0: ಪರಪರ ವಸ್ತು ಪಾವನದ ಮೂರುತಿ.
1: ಹೌದು,
0: ದರೆಯನ್ನ ತಂದವರು ದರೆಗೆ ದೊಡ್ಡವರು, ಭೂಮಿ ತಂದವರು ಭೂಲೋಕವನ್ನ ಪಡೆದಂತ ಮಾಗುರು ರಾಜ ಬೊಪ್ಪೇಗೌಡನ ಪುರದ ಕುರುವೇಗೌಡರ ಮನೆಯೊಳಗೆ ಕುಳಿತುಕೊಂಡು
1: ಹೌದೌದು
0: ಜಗನ ಮಾತೆ ಆಗಿರ್ತಕ್ಕಂತ ದೊಡ್ಡಂ ತಾಯಿಯವರನ್ನ ಬರಮಾಡಿ, ಅಣ್ಣಯ್ಯ ನಮ್ಮನ್ನ ಕರೆಸಿದಂತ ಕಾರಣವೇನು ಅಣ್ಣಯ್ಯ ಅಂತ ಹೇಳಿ ದೊಡ್ಡಂ ತಾಯಿ ಗುರುಗಳು ಕೇಳುವಾಗ, ದೊಡ್ಡಮ್ಮ ಕಲಿಯುಗ ಹೆಚ್ಚಿಬಿಡ್ತು, ಕಾಲಜ್ಞಾನ ಬಂದುಬಿಡ್ತು,
1: ಹೌದೌದು
0: ನಾಳೆ ಬರುವಂತ ಅನ್ನರ ಮಾನವರ ಕಲಿಯನ್ನ ಕಣ್ಣಿಂದ ನೋಡಲು ಸಾಧ್ಯವಿಲ್ಲ ತಾಯಿ.
1: ಹೌದೌದು
0: ನಾವು ಉತ್ತೂರು ದೇಶದಿಂದ ಬರಬೇಕಾದ್ರೆ,
1: ಹೌದು
0: ಈ ಮಂಟಪದ ಕಂಡಾಯ ನಮ್ಮ ಮನೆ ತಂಬೂರಿ, ನಮ್ಮ ಮನೆ ಜಾಗಟೆ, ನಮ್ಮ ಮನೆ ಜೋಳಿಗೆ, ನಮ್ಮ ಮನೆ ಬಿರುದು ಬಿಂಕು,
1: ಹೌದು
0: ತಕ್ಕಂಡು ಊರು ಕೇರಿ ಒಳಗೆ ಭಿಕ್ಷೆ ಮಾಡ್ಕೊಂಡು ಬಂದು ಈ ಮಠದಲ್ಲಿ ಅನ್ನ ಆಗ್ತಕ್ಕಂಥ ಶಿಶು ಮಕ್ಕಳಿಲ್ಲ,
1: ಹೌದು
0: ನಾವು ಬಂಗಿ ಶೈಬೇಕು ಅಂತ ಕುಂತ್ಕೊಂಡಾಗ ಹುಲಿ ಚರ್ಮವನ್ನು ಆಸವರಿಲ್ಲ, ಬಂಗಿ ಕುಡಿಯುವಾಗ ಬೆಂಕಿ ಕೆಂಡ ತಂದು ಕೊಡ್ತಕ್ಕಂಥ ಶಿಶು ಮಕ್ಕಳು ಈ ಮಠ ಮನೆ ಒಳಗಿಲ್ಲ ತಾಯಿ.
1: ಹೌದು,

0: ಅಂತ. ತಾಯಿ,
1: ಸ್ವಾಮಿ,
0: ನಮ್ಮಪ್ಪ ಅದಕ್ಕೆ ತಕ್ಕಂತ ಒಬ್ಬ ಶಿಶು ಮಗನ ಪಡ್ಕೊಂಡು ಬಂದು ಈ ಬೋಪನ್ಪುರದ ಮಠಕ್ಕೆ ಅವನನ್ನ ನೀಲಗಾರನ ಮಾಡಬೇಕು.
1: ಹೌದು,
0: ಗುಡ್ಡನ್ನು ಬಿಟ್ಟು ಗುರುಮನೆ ಕಟ್ಟಿ ನೀಲಗಾರನ ಮಾಡಿ ಹೊರಗ ದೇವರು ನಾನಾಗಬೇಕು, ಬೀದಿ ದೇವರು ಅಂದರೆ ಮೆರಿವಂತ ದೇವರು ಮಾಡಬೇಕು ಅಂದ್ರಂತೆ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಧರೆಗೆ ದೊಡ್ಡವರು.
1: ಹೌದಪ್ಪ,
0: ಗುರುಗಳಾಡಿದ ಮಾತುಗಳ ಕೇಳಿ ದೊಡ್ಡಂ ತಾಯಿ.
1: ಸ್ವಾಮಿ,
0: ಗುರುಗಳಾಡದಂತ ಮಾತನ್ನ ಕೇಳಿ ಜಗನ್ಮಾತೆ ದೊಡ್ಡಂ ತಾಯಿ ಅವರು ಹೇಳ್ತವರೆ, ಅಣ್ಣಯ್ಯ ರಾಜ್ಯದಲ್ಲಿ ಕ್ಷತ್ರಿಯ ಅರಸ್ಗಳು ಇಡೀ ರಾಜ್ಯವನ್ನೇ ಆಳ್ತವರೆ.
1: ಹೌದು,
0: ಯಾವ ರಾಜನ ಮಗನ ತಂದು ಈ ಬೊಪ್ಪೇಗೌಡನ ಪುರಕ್ಕೆ ನೀವು ಗುಡ್ಡನ್ನು ಬಿಟ್ಟು ಗುರುಮನೆ ಕಟ್ಟಿ ನೀಲಗಾರನ ಮಾಡ್ತಿರಪ್ಪ ಪರಂಜ್ಯೋತಿ ಕಂಡಾಯದ ಮೂರ್ತಿ. ದೊಡ್ಡಮ್ಮ, ರಾಜರ ಮಕ್ಕಳಿಂದ ನಮ್ಮ ಮನೆ ಕಂಡಾಯ, ನಮ್ಮ ಮನೆ ತಂಬೂರಿ, ನಮ್ಮ ಮನೆ ಜಾಗಟೆ, ನಮ್ಮ ಮನೆ ಜೋಳಿಗೆ, ನಮ್ಮ ಮನೆ ಬಿರುದು ಬಿಂಕನ್ನ ತಕ್ಕೊಂಡು ಮೇರೆಯೋದಕ್ಕಾಗಲ್ಲ. ಹಾಗಾದ್ರೆ ಅಂತ ಮಗನ ಎಲ್ಲಿದ್ದಾನೆ ಅಂತೇಳಿ ದೊಡ್ಡಮ್ಮ ತಾಯಿ ಕೇಳುವಾಗ,
1: ಹೌದು
0: ಕೇಳುವ ತಾಯಿ ದೊಡ್ಡಮ್ಮ, ಮಾರಾಪುರಿ ಪಟ್ಟಣ ಮಾರಳ್ಳಿ ಗ್ರಾಮದಲ್ಲಿ ಅಣ್ಣೋಜಿ ಮಗನಾಗಿರ್ತಕ್ಕಂಥ ಬಾಚಿ ಬಸವಚಾರಿ ಮಡದಿ ಆಗಿರ್ತಕ್ಕಂಥ ಶರಣಿಯಾದ ಮುದ್ದಮ್ಮನ ಹೊಟ್ಟೆ ಒಳಗುಟ್ಟವರೇ, ಒಬ್ಬರಲ್ಲ, ಇಬ್ಬರಲ್ಲ, ಮೂರಲ್ಲ, ನಾಲ್ಕಲ್ಲ, ಐದಲ್ಲ, ಆರಲ್ಲ, ಏಳು ಜನ ಗಂಡು ಮಕ್ಕ.
1: ಹೌದು,
0: ಆದ್ರೆ ನನಗೆ ಶಿಷ್ಯನಾಗಿ ಬರ್ತಕ್ಕಂಥವನು ಯಾರು ಅಂದ್ರೆ ಕಂದ ದೊಡ್ಡಮ್ಮ. ಆರು ಮಂದಿಗೂ ಕಿರಿ

0: ಅಡ್ಡಮ್ಮ
1: ಅಣ್ಣಯ್ಯ
0: ಹಾ ಮಗನನ್ನ ಕರ್ಕೊಂಡು ಬಂದು ಗುಡ್ಡನ್ ಬಿಟ್ಟು ಗುರುಮನೆ ಕಟ್ಟಿ ನೀಲಗಾರನ ಮಾಡಿ
1: ಹೌದು
0: ಆದಿ ಒಳಗಲ ಜ್ಯೋತಿ ಬೀದಿ ಒಳಗಲ ಜ್ಯೋತಿ ಎತ್ತ ಮನೆಯ ಜ್ಯೋತಿ ಸತ್ತ ಮನೆಯ ಜ್ಯೋತಿ ಕುಲಾದ ನೆಂಟು ಜಾತಿ ಮನೆ ಒಳಗೂ ಕೂಡ ಭಿನ್ನ ಭೇದವಿಲ್ಲದೆ ಉರಿತಕ್ಕಂತ ಪರಂಜ್ಯೋತಿಯಾಗಿ ನಂಬಿದವರ ಮನೆಯೊಳಗೆ ಅವನನ್ನ ತುಂಬಿ ತುಳುಕಾಡುವಂತ ಸಿದ್ದಪ್ಪಾಜಿ ಮಾಡ್ತೀನಿ ಅಂತ ಹೇಳಿ ದೊಡ್ಡಮ್ ತಾಯಿ ಹೇಳಿದಾಗ
1: ಹೌದು
0: ಆಗಬಹುದು ಅಣ್ಣಯ್ಯ. ಮರಳಿ ಮುದ್ದಮ್ಮನ ಮನೆಗೆ ದೃಷ್ಟಿ ಮಡಗಿ ಪರಂಜ್ಯೋತಿ ಕಂಡಾಯದ ಮೂರುತಿ ದರೆ ತಂದಂತ ಮಾ ಗುರು ದರೆಗೆ ದೊಡ್ಡವರು
1: ಹೌದು
0: ಉಗ್ರಾಣದ ಮನೆಯಲ್ಲಿ ಸ್ವಾಮಿ ಬಿರುದು ಬಿಂಕನ್ನು ಧರಿಸ್ತಿರುವರಂತೆ
1: ಶಿವ ಶಿವ
0: ಅಷ್ಟು ಕೊಳಗ

0: ಪರಂಜ್ಯೋತಿ ಪಾವನಮೂರುತಿ ಧರ್ಮಗುರು ಕಂಡಾಯ ಒತ್ತುಗೊಂಡು ತಂಬೂರಿ ಒತ್ತುಗೊಂಡು
1: ಹೌದೌದು
0: ಮರಳ್ಳಿ ಮುದ್ದಮ್ಮನ ಮನೆ ಪಾದ ತೊಳೆವ ಕಲ್ಲು ಚಿನ್ನದ ಪಚ್ಚೆ ಕಲ್ಲಿನ ಮುಂದೆ ನಿಂತುಕೊಂಡು ಬಾಳವರ ಮನೆ ಲಾಲಾಶಿ ನೋಡಿ
1: ಶಿವ ಶಿವ
0: ಪುಣ್ಯವಂತರ ಮನೆಯನ್ನ ದಿವ್ಯ ದೃಷ್ಟಿಲಿ ನೋಡಿ ಬಾಳವರ ಮನೆಯಲ್ಲಿ ದಾನ ಧರ್ಮ ಅಂತ ಸಾರದ್ರೆ
1: ಹಾ
0: ಭಕ್ತಿಯುಳ ಮುದ್ದಮ್ಮ ದಾನವೊಂದರೆ ಜ್ಞಾನವಿಲ್ಲ ಭಿಕ್ಷವೊಂದರ ಲಕ್ಷ್ಯವಿಲ್ಲ ನೀಡದ ಕಾಲ ಎಳಲಿಲ್ಲ ನಿಜ ಭಕ್ತಿ ನೋಡ್ಲಿಲ್ಲ ದೇವರು ಬಂದವರೇ ಅಂತ ಹೇಳಿ ಕರೆದು ದಾನ ಕೊಡ್ಲಿಲ್ಲ
1: ಶಿವ ಶಿವ
0: ಅವರ ಬಾರಿ ಖಂಡಾಯಿಕೆ ಎರಡು ಗಂಧದ ಕಡ್ಡಿ ಎಸ್ಸಿ ಕೈ ಮುಗಿಲಿಲ್ವಂತೆ
1: ಹೌದು
0: ಅದಕ್ಕೆ ಬಡವರಿಗೆಲ್ಲ ದೇವರ ಮೇಗಲ ಜ್ಞಾನ ಸಿರಿ ಸಂಪತ್ತಿರೋರಿಗೆ ಬರೀ ಸಿರಿ ಮೇಗಲ ಜ್ಞಾನ ಭಾಗ್ಯ ಕೊಟ್ಟಂತ ದೇವರು ಮನೆ ಬಾಗಿಲಲ್ಲಿ ನಿಂತ್ಕೊಂಡು ದಾನ ಸಾರರೆ ಈ ಭಕ್ತಿ ಉಳ್ಳ ಮುದ್ದಮ್ಮನಿಗೆ ಜ್ಞಾನವೂ ಇಲ್ವಲ್ಲ
1: ಹೌದು
0: ದೇವರು ಮನೆ ಹತ್ರ ಬಂದವರೇ ಅಂತ ಮೇಲೆ ಕೆಳಗೆ ಅಲ್ಲುಟದಂತ ನರಮಾನವರು ಗೊತ್ತಾಗದಿದ್ರು ಅಲ್ಲಿ ಕರೀತಕ್ಕಂತ ಹಾ ಕಾಮದೇನ್ಗಾದ್ರೂ ಗೊತ್ತಾಗಬಾರದಂತ ಹೇಳಿ ಸ್ವಾಮಿ
1: ಹೌದು
0: ಬೆನ್ನಲ್ಲಿದ್ದಂತ ತಂಬೂರಿ ತೆಗೆದು ಗಗ್ಗರನಾದ ಮಾಡಿ ಡಿಕ್ಕಿ ಏಟ ಹೊಡೆದ್ರಂತೆ ತಂಬೂರಿ ಕುಚು ಮಾಡಿ ಗಗ್ಗರ ನಾದ ಮಾಡಿ ಡಿಕ್ಕಿ ಏಟ ಹೊಡೆದಂತ ಸಪ್ತಕ್ಕೆ
1: ಹೌದು
0: ಹಾ

0: ಒಂದು ಇಲ್ವಾ? ಬೆಳಗ್ಗೆ ಹೊತ್ತು ಬಂದಿದ್ರೆ ಅಕ್ಕಿ ಬೇಳೆ ದಾನ ಕೊಡಬಹುದು,
1: ಹೌದು.
0: ಊಟ ಮಾಡುವ ಸಮಯಕ್ಕೆ ಬಂದಿದ್ರೆ ಮನೆಯಲ್ಲಿರ್ತಕ್ಕಂತ ಅಂಬಲಿ ಗಂಜಿ ಬಿಡಬಹುದು. ಬಂಗಾರದ ಗೊಂಬೆ ನನ್ನ ದೀರು ಮರಿ ಕೆಂಪಿ ಎಗ್ಗುಲುವೆ ತಿಟ್ಟಲ್ಲಿ ಕೈಯಾಳ ಕಟ್ಕೊಂಡು ಕಾಲಾಳ ಕಟ್ಕೊಂಡು ಉದ್ಯೋಗ ಮಾಡಿಸ್ತವನೆ. ಆ ಭಾಗ್ಯಶಾಲಿ ಮಗನಿಗೆ ಕಲ್ಲು ಸಕ್ಕರೆ ನೊರೆಯಾಲ್ ತಕೊಂಡು ಹೋಗ್ಬೇಕು ಅಂತ ನಾನು ಹಾಲಿ ಕರೆವಂತ ಸಮಯಕ್ಕೆ ಬಂದು ಯಾರು ಪರದೇಶ ಇತ್ತಿರ್ಕ ಆ ಬಂಗಾರದ ಗೊಂಬೆ ಭಾಗ್ಯವುಳ್ಳ ಕೆಂಪಚಾರಿ

0: ಪರಂಜ್ಯೋತಿ ಪಾವನಮೂರ್ತಿ ಧರ್ಮಗುರು ಪರಂಜ್ಯೋತಿಯವರು ಅಟ್ಟಿ ಹತ್ರ ನಿಂತವರೆ ಏಳಟ್ಟಿ ಕದವ ದಡಬಡನೆ ತಕ್ಕಂಡು ಭಕ್ತಿಗಳು ಮುದ್ದಮ್ಮ ದರಗ ದೊಡ್ಡವರು ಅಂತ ಗೊತ್ತಿಲ್ಲ, ಗುರು ಅಂತ ತಿಳಿಲಿಲ್ಲ, ದೇವರು ಅಂತ ಹರಿಲಿಲ್ಲ.
1: ಹೌದು,
0: ದರಗ ದೊಡ್ಡವರ ಮುಖವ ದುರ್ದುರ್ನೆ ನೋಡಿ ಸ್ವಾಮಿಯವರ ಮುಖವ ಭಿಕ್ಷೆ ಮಾಡ್ತಕ್ಕಂತ ಜಿಂಗುಮ.
1: ಹೌದು,
0: ನಿನಗೆ ಒತ್ತುಗಳಿಗೆ ಏನು ಇಲ್ವಾ? ಬೆಳಗ್ಗೆ ಹೊತ್ತು ಬಂದಿದ್ರೆ ಅಕ್ಕಿ ಬೇಳೆ ದಾನ ಕೊಡಬಹುದಾಗಿತ್ತು, ಊಟ ಮಾಡುವಂತ ಸಮಯಕ್ಕೆ ಬಂದರೆ ನನ್ನ ಮನೆಯಲ್ಲಿರ್ತಕ್ಕಂಥ ಹಂಬ್ಲಿ ಗಂಜಿ ಬಿಡಬಹುದಾಗಿತ್ತು.
1: ಹೌದು,
0: ನನ್ನ ಬಂಗಾರದ ಗೊಂಬೆ ದೀರ್ಬರಿ ಕೆಂಪಚ್ಚಾರಿಗೆ ನಾನು ಕಲ್ಲು ಸಕ್ಕರೆ ರುಯಾಲ್ ತಕೊಂಡು ಹೋಗ್ಬೇಕು ಅಂತ ಹಾಲು ಕರಿವಂತ ಸಮಯಕ್ಕೆ ಬಂದ ರಾಮಗಣಿ ಮಾಡಿಬಿಟ್ಟಲ್ಲ, ನನ್ನ ಹಾಲು ಯಾವ ರೀತಿ ಚೆಲ್ಲೋಯ್ತು ಹಾಗೆ ನನ್ನ

0: ನಾನು ಹಿಂದಕ್ಕೆ ಹೆಂಗೆ ಮಂಟ್ಕಂಡಿ ಹಂಗೆ ನಿನ್ನ ಮನೆ ಮಂಟೋಗವನೇ ಮುಂದಕ್ಕೋಗು ಅಂದ್ಲಂತೆ.
1: ಹೌದು
0: ತಾಯಿ, ನಿನ್ನ ಮುತ್ತೈದೆ ಬಾಯಲಿ ಇಂದು ತುಂಬುದು ಸೋಮವಾರ, ನಿನ್ನ ಮುತ್ತೈದೆ ಬಾಯಲ್ಲಿ ನಾನು ಹಿಂದಕ್ಕೆ ಮಂಟಗಂದಂಗೆ ನಿನ್ನ ಮನೆ ಮಂಟೋಗ್ಲಿ ಮುಂದಕ್ಕೋಗು ಅಂದ ಮೇಲೆ ನನಗೆ ಮಂಟೆ ಸ್ವಾಮಿ

0: ಕಟ್ಟಿಸಿ ನೀಲಗಾರನ ಮಾಡಿ ನಾಳೆ ಊರು ಕೇರಿ ಮೇಲೆ ಕುಲಾದು ನೆಂಟು ಜಾತಿಯವರೆಲ್ಲ ನಾಳೆ ನನಗೆ ಒಕ್ಕಲಾಯ್ತಾರೆ.
1: ಹೌದು,
0: ಮಂಟೇಸ್ವಾಮಿ ಒಕ್ಕಲು, ಸಿದ್ದಪ್ಪಾಜಿ ಒಕ್ಕಲು, ರಾಜಪ್ಪಾಜಿ ಒಕ್ಕಲು ಅಂತ ನನ್ನನ್ನು ನಂಬಿ ಪೂಜೆ ಮಾಡ್ತಕ್ಕಂಥ ಭಕ್ತರಿಗೆ ಮುಂದಿನ ಮಗನಿಗೆ ಗುಡ್ಡನ್ನು ಬಿಡ್ತಾರಲ್ಲವ್ವ,

0: ಮೋಕ್ಷ ಆಗಲ್ವ
1: ಹೌದು
0: ತಾಯಿ ನಾಳೆ ಕೊಳ್ಳೆಗಾಲದ ಪಕ್ಕ ಕುರುಬನ ಕಟ್ಟೆ ಕ್ಷೇತ್ರ ಕುರುಬನ ಕಟ್ಟೆ ಒಳಗೆ ಲಿಂಗಯ್ಯ ಚೆನ್ನಯ್ಯ ಹೊನ್ನಯ್ಯ ಚೆನ್ನಯ್ಯ ಅಂತ ಹೇಳಿ ಕಂಡಾಯ ಮೂಡಿ ಬರ್ತವೆ. ಆ ಕಂಡಾಯ ತಂದ ಊರ್ ಆಹಾ ಕಂಡಾಯ ತಂದ ಊರಿಗೆ ನಾವು ಖಂಡಿತವಾಗೂ ಬರುತ್ತೇವೆ.

0: ತಾಯಿ.
1: ಹೌದು.
0: ಕಂಡಾಯ ತಂಬೂರಿ ಹೊತ್ಕೊಂಡು ಊರು ಕೇರಿ ಮೇಲೆ ಬರ್ತಕ್ಕಂತ ನಮ್ಮಂತೆಯವರನ್ನ ನಾಳೆ ಮಠೇದವರು ಅಂತ ಇಡೀ ಜಗತ್ತೇ ಕೊಂಡಾಡಲಿ ತಾಯಿ.
1: ಹೌದು.
0: ಅವ್ವ ನೀ

0: ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಅಂದಾಗಂದ್ರು ಬೋದಾಗೆ ಬೋದ್ರು ಆ ಮುದ್ದು ಮಾಡದ ಮಾತನ್ನ ಕೋಪ ಮಾಡಿಕೊಳ್ಳದೆ ಸ್ವಾಮಿ, ಪಾದ ತೊಳೆದ ಕಲ್ಲು ಚಿನ್ನದ ಪಚ್ಚೆ ಕಲ್ಲಿನ ಮೇಲೆ ಸ್ವಾಮಿ ನಗನಗುತ್ತ ನಿಂತಿರುವರಂತೆ.
1: ಶಿವ
0: ನಗನಗುತ್ತ ನಿಲ್ಲುತ್ತಿರುವ ಸ್ವಾಮಿಯ ಕಂಡು ನಾನು ಯಾವ ರೀತಿ ಬೋದ್ರು ಯಾವ ರೀತಿ ಅಂದ್ರು ಈ ಸ್ವಾಮಿಗಳು ನನ್ನ ಮೇಲೆ ಕೋಪ ಮಾಡದೆ ನನ್ನ ಮನೆ ಬಾಗಿಲಲ್ಲಿ ನಿಂತವರಲ್ಲ.
1: ಶಿವ
0: ಈ ಕೋಪ ಬರೆದಿರ್ತಕ್ಕಂಥ ದೇವರ ಇವತ್ತು ನಾನು ಕಂಡಂಗಾಯ್ತಲ್ಲ
1: ಸ್ವಾಮಿ
0: ಅಂತೇಳಿ ಧರ್ಮಗುರು ಪರಂಜ್ಯೋತಿಯವರ ಆ ದರ್ಶನವನ್ನ ನೋಡ್ಕೊಂಡು ಪಡ್ಕೊಂಡು ಭಕ್ತಿಗಳು ಮುದ್ದಮ್ಮ

0: ತಾಯಿ
1: ಹೌದು,
0: ದಾನ ಧರ್ಮಕ್ಕಾಗಿ ನಿನ್ನ ಹಟ್ಟಿ ಹತ್ರ ಬಂದದಕ್ಕೆ ನಾನು ಹಿಂದಕ್ಕೆ ಮಂಟ್ಕೊಂಡಂಗೆ ನಿನ್ನ ಮನೆ ಮಂಟೋಗವನೇ ಮುಂದಕ್ಕೋಗು ಅಂತ ನಿನ್ನ ಮುತ್ತೈದೆ ಬಾಯಲ್ಲಿ ನುಡಿದ ಮೇಲೆ.
1: ಹೌದೌದು,
0: ನನಗೆ ಮಂಟೆ ಸ್ವಾಮಿ ಅಂತ ತಾಯಿ ಮಗನಿಗೆ ಒಂದು ನಾಮಕರಣ ಮಾಡ್ದಂಗಾಯ್ತು ತಾಯಿ.
1: ಹೌದು,
0: ಈ ಭೂಮಿ ಈ ಭೂಲೋಕ ಇರೋ ತನಕ ನನಗೆ ಮಂಟೆ ಸ್ವಾಮಿ ಅಂತಕ್ಕಂಥ ಹೆಸರೇ ಶಾಶ್ವತವಾಗಲಿ.
1: ಹೌದು,
0: ಜಲಕ್ಕೆ ಜಾಂಬವನನ್ನ ಕೊಂದು ದರೆಯನ್ನ ಸೃಷ್ಟಿ ಮಾಡದಕ್ಕೆ ದರೆಗೆ ದೊಡ್ಡವರು ಅಂತ ನಾಮಕರಣವಾಯಿತು.
1: ಹೌದೌದು,
0: ಕತ್ತಲಾಗಿರ್ತಕ್ಕಂತ ರಾಜ್ಯಕ್ಕ ಬೆಳಕನ್ನ ಪಡೆದಕ್ಕೆ ಪರಂಜ್ಯೋತಿ ಅಂತ ಹೇಳಿ ನಾಮಕರಣವಾಯಿತು.
1: ಹೌದಪ್ಪ,
0: ಉತ್ತರ ದೇಶದಿಂದ ಈ ದಕ್ಷಿಣ ರಾಜ್ಯಕ್ಕೆ ಬರೋ ಗಂಟ ನಿನ್ನ ಅಟ್ಟಿ ಹತ್ರ ಬರೋ ಗಂಟ ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ಹೆಸರು ನಾಮಕರಣವಾಯ್ತು ತಾಯಿ. ಆ ಯಾವ ಹೆಸರು ನಮಗೆ ಸ್ಥಿರವಾಗಲ್ಲ.
1: ಹೌದು,
0: ನೀ ಕರದ ಹೆಸರು ಮಂಟೆ ಸ್ವಾಮಿ ಅಂತಕ್ಕಂಥ ಹೆಸರು ಶಾಶ್ವತವಾಗಲಿ ಈ ಭೂಲೋಕದಲ್ಲಿ ಅಂತೇಳಿ ಸ್ವಾಮಿ ನಿಂತಿರಬೇಕಾದ್ರೆ.
1: ಹೌದು,
0: ಈ ಕೋಪ ಬರದೇ ಇರ್ತಕ್ಕಂಥ ದೇವರಿಗೆ ನಾನು ಏನು ದಾನ ಕೊಡಬೇಕು ಅಂತೇಳಿ ಭಕ್ತಿ ಉಳ್ಳ ಮುದ್ದಮ್ಮ ಹಿಂದಲಟ್ಟಿಯೊಳಗೆ ತನ್ನ ಗಂಡನಾಗಿರ್ತಕ್ಕಂಥ ಬಾಚಿ ಬಸವಾಚಾರ್ಯ ಬೆಳಿಗ್ಗೆ ಓಡೋಡಿ ಬರ್ತಿರೋಳಂತೆ.
1: ಹೌದು,
0: ಗಂಡನ

0: ತನ್ನ ಪತಿದೇವರ ಬಳಿಗೆ ಓಡೋಡಿ ಬಂದಿದ್ದಾಳೆ ಭಕ್ತಿಗಳು ಮುದ್ದಮ್ಮ.
1: ಹೌದಪ್ಪ,
0: ಪತಿದೇವರ ಹತ್ರಕ್ಕೆ ಬರುವಂತ ತನ್ನ ಮಡದಿಯನ್ನ ಬಾಚಿ ಬಸವಚ್ಚಾರ ನೋಡ್ಕೊಂಡು.
1: ಹೌದೌದು,
0: ಬಡತನ ಇದ್ದಂತ ಕಾಲದಲ್ಲೂ ನನ್ನ ಮಡದಿ ನನ್ನ ಹತ್ರಕ್ಕೆ ಬಂದವಳಲ್ಲ.
1: ಹೌದು,
0: ಇವತ್ತು ಮಾರಳ್ಳಿ ಗ್ರಾಮಕ್ಕೆ ನಾವೇ ಲಕ್ಷಿಕರು, ನಾವೇ ಪುಣ್ಯವಂತರು, ನಾವೇ ಐಶ್ವರ್ಯವಂತರು. ಮಾರಳ್ಳಿ ಗ್ರಾಮದಲ್ಲಿ ನನ್ನ ಮಡದಿಯನ್ನ ಯಾರಾದ್ರೂ ಏನಾದ್ರು ಅಂದಿದ್ರ ಹಾಡಿದ್ರೆ ಆದ್ರೆ ಇದೇ ದೊಡ್ಡ ಬಾಚಿ ಒಳಗೆ ಅವರನ್ನ ದುಡ್ಡಾಗಿ ತೆರೆದಾಕ್ಬಿಡ್ತೀನಿ ಅಂತ ಕೋಪದಲ್ಲಿ ನಿಂತ್ಕೊಂಡ್ರಂತೆ.
1: ಹೌದು,
0: ಓಡೋಡಿ ಬಂದು ತನ್ನ ಪತಿದೇವರ ಪಾದಕ್ಕೆ ಕರವೆತ್ತಿ ಕೈ ಮುಗಿದ್ರಂತೆ.
1: ಶಿವ,
0: ಮುತ್ತು ಸಾಲದೆ ಬಂದ್ಯಾ, ಚಿನ್ನ ಸಾಲದೆ ಬಂದ್ಯಾ, ಬೆಳ್ಳಿ ಬಂಗಾರ ಸಾಲದೆ ನನ್ನ ಹತ್ರ ಬಂದೆ ಅಂತ ಕೇಳುವಾಗ, ಸ್ವಾಮಿ ಚಿನ್ನ ಬೆಳ್ಳಿ ಮುತ್ತು ರತ್ನ ಏನು ಸಾಲದೆ ಅಂತ ಬರಲಿಲ್ಲ ಸ್ವಾಮಿ. ಮಾರಳ್ಳಿ ಗ್ರಾಮದಲ್ಲಿ ನನ್ನ ಅಂದವರಿಲ್ಲ, ಆಡದವರಿಲ್ಲ, ಬೋದವರು ಯಾರು ಇಲ್ಲ ಸ್ವಾಮಿ.
1: ಹೌದು,
0: ಅಂದವರಿಲ್ಲ ಹಾಡದವರಿಲ್ಲ ಅಂದಮೇಲೆ ಈ ಉದ್ಯೋಗ ಮಾಡುವಂತ ಸ್ಥಳಕ್ಕೆ ಯಾಕೆ ಬಂದೆ ಅಂತ ಕೇಳಿದಾಗ, ಸ್ವಾಮಿ ಯಾರೋ ಸ್ವಾಮಿಗಳು ಕಾವ್ಯ ಧರಿಸವರೇ, ಕಮ್ಮಾಂಡ ಧರಿಸವರೇ, ರುದ್ರಾಕ್ಷಿ ಧರಿಸವರೇ, ಜಡಮುಡಿಗಳನ್ನು ಬಿಟ್ಟವರೇ, ಕಂಡಾಯ ಒತ್ತವರೇ, ತಂಬೂರಿ ಒತ್ತವರೇ ನನ್ನ ಹಟ್ಟಿ ಹತ್ರ ಬಂದು ದಾನ ಧರ್ಮ ಅಂತ ಹೇಳಿ ಸಾರದ್ರು ಸ್ವಾಮಿ.
1: ಹೌದು,
0: ಅವರ ದಾನದ ನುಡಿಯನ್ನ ಕೇಳಿ, ಧರ್ಮದ ಮಾತನ್ನ ಕೇಳಿ, ಅಂದ್ರೆ ಅವರ ತಂಬೂರಿ ನಾದವ ಕೇಳಿ, ಗಗ್ಗರದ ಸುಪ್ತವನ್ನ ಕೇಳಿ, ಕರೆತಿರ್ತಕ್ಕಂತ ಕಾಮಧೇನು ಜಲಜನನ ಬೆದರಿ ತುಂಬ ತುಂಬನೆ ಕುಣಿದು ಕಾಲೆತ್ತಿ ಕರೆಯಂಡಿ ಒದ್ಬಿಡ್ತು, ಹಾಲೆಲ್ಲ ಚೆಲ್ಲೋಯ್ತು, ನಾನು ಹಿಂದಕ್ಕೆ ಮಂಡ್ಕಂಡು ಕೈಯಲ್ಲಿ ಇದ್ದ ಬಳೆಯೆಲ್ಲ ಪಟಪಟ್ಟನೆ ಹೊಡೆದೋಯ್ತು, ಉರ್ರಕ್ತ ಬಂದ್ಬಿಡ್ತು, ಮೊಳಸಂದಿ ಕಿತ್ತೋಯ್ತು ಸ್ವಾಮಿ.
1: ಹೌದು,
0: ನಾನು ಕೋಪದಿಂದ ಬಂದು ಅವ್ರನ್ನ ಅಂದಾಗಂದೆ, ಆಡದಾಗ ಆಡದೆ ಬೋದಾಗೆ ಬೋದ್ರು ಆ ಸ್ವಾಮಿಗಳು ನಗಿನಗ್ತ ನನ್ನ ಮನೆಯಲ್ಲಿ ನಿಂತವರೇ, ನಾನು ಹಿಂದಕ್ಕೆ ಮಂಟಂಗೆ ನಿನ್ನ ಮನೆ ಮಂಟ ಹೋಗವನೇ ಮುಂದಕ್ಕೆ ಹೋಗು ಅಂದರು. ಅವರು ನನ್ನ ಜೊತೆ ಮಾತಾಡದೆ ನಗ್ನಗ್ತ ಮನೆ ಹತ್ರ ನಿಂತವರೆಲ್ಲ ಆ ಕೋಪ ಬರೆದಿರ್ತಕ್ಕಂಥ ಸ್ವಾಮಿಗಳಿಗೆ ನಾನು ಏನು ದಾನ ಕೊಡಬೇಕು ನನಗೆ ಗೊತ್ತಿಲ್ಲದೆ ನಿಮ್ಮ ಹತ್ರಕ್ಕೆ ಬಂದಿ ಅಂತ ಹೇಳಿದ್ರಂತೆ. ಪತಿ ಹಾಡದಂತ ಹಾ ಮಡದಿ ಹಾಡದಂಥ ಮಾತನ್ನು ಕೇಳಿ ಬಾಚಿ ಬಸವಾಚಾರ್ಯರು ಹೇಳ್ತವರೇ,
1: ಅಯ್ಯೋ
0: ನಿನ್ನ ಹಿಂದಲು ಪಾಡ ನಿನಕೋ ನಿನ್ನ ಹಿಂಬಡಿ ಕೊಳ ತೊಳಕು.
1: ಹೌದು,
0: ಹಿಂದೆ ನಮಗೆ ಬಡತನ ಇದ್ದಾಗ, ಬಡತನ ಇದ್ದಾಗ ತಿನ್ನ ಇಟ್ಟು ಬೆಲ್ಲವಾಗಿ ತೂಡುವಂಥ ಬಟ್ಟೆ ಪ್ರಧಾನವಾಗಿತ್ತು, ಕುಂತಾಗ ನಿಂತಾಗ ಪರಮಾತ್ಮ ನನ್ನ ಬಡತನ ಬಯಲು ಮಾಡುವಂಥ ಕಂಡು ಕಂಡ ದೇವರಿಗೆಲ್ಲ ನೀನು ಕೈ ಎತ್ತಿ ಮುಗಿತಿದ್ದೆಲ್ಲ. ನಮ್ಮ ಸತ್ಯ ನೋಡಿ ಯಾರೋ ಸ್ವಾಮಿಗಳು ನಮ್ಮ ಸತ್ಯ ಪರೀಕ್ಷೆ ಮಾಡೋಕ್ಕೆ ಬಂದಿರಬಹುದು.
1: ಹೌದು,
0: ಬಂದಿರತಕ್ಕಂಥ ಸ್ವಾಮಿಗಳಿಗೆ